0: ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ
1: ವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ

0: ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿ ಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ಧಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನೌಮಿಷಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೇಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೇಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೇಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೇಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು, ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೇಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000 ರಿಂದ 15,000 ಥಲಸೇಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200 ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿದ್ರಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ರೆ ಸಂಗೀತ ಅವಾಗಿಂದಾನೂ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನನ್ನ ಬದುಕಿಗೆ ಒಳ್ಳೆ ಪೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕೊರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕೊರೋನಾ ಇದೆ ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತು ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ HT ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತ ಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾಕ್ಟರ್ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು DVG ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 9 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಮುತ್ತಿರುವುದೆಂದು ಭೂಮಿಯನ್ನು ಒಂದು ದುರ್ದೈವ,
3: ಮುತ್ತಿರುವುದೆಂದು ಭೂಮಿಯನ್ನೊಂದು ದುರ್ದೈವ,
2: ಮೃತ್ಯು ಕುಣಿಯುತಲಿಹನು ಕೇಕೆ ಹಾಕುತ್ತಲಿ,
3: ಮೃತ್ಯು ಕುಣಿಯುತಲಿಹನು ಕೇಕೆ ಹಾಕುತ್ತಲಿ,
2: ಸುತ್ತಿಪುದು ತಲೆಯನ್,
3: ಸುತ್ತಿಪುದು ತಲೆಯನ್,
2: ಅನುದಿನದ ಲೋಕವಾರ್ತೆ,
3: ಅನುದಿನದ ಲೋಕವಾರ್ತೆ,
2: ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ,
3: ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ.
4: ಬಹಳ ಗಂಭೀರವಾದಂಥ ವಿಚಾರ ಇಲ್ಲಿ ಇದಿದೆ. ಇದು ಬಹಳ ಇವತ್ತಿನ ದಿನಕ್ಕೂ ಕೂಡ ಬಹಳ ಪ್ರಸ್ತುತ ಅನಿಸುತ್ತೆ. ಅದಕ್ಕೆ ಮುಂದಿನ ಪದ್ಯವನ್ನು ಕೂಡ ನಾವು ಈಗಲೇ ಹೇಳ್ಬೋಣ. ಮಾನವರೋ ದಾನವರೋ,
3: ಮಾನವರೋ ದಾನವರೋ,
2: ಭೂಮಾತೆಯನ್ನು ತಣಿಸೆ,
3: ಭೂಮಾತೆಯನ್ನು ತಣಿಸೆ,
2: ಶೋಣಿತವನ್ ಎರೆಯುವರು,
3: ಶೋಣಿತವನ್ ಎರೆಯುವರು,
2: ಬಾಷ್ಪ ಸಲುವುದಿರೆ,
3: ಬಾಷ್ಪ ಸಲುವುದಿರೆ,
2: ಏನು ಹಗೆ ಏನು ಧಗೆ,
3: ಏನು ಹಗೆ ಏನು ಧಗೆ,
2: ಏನು ಹೊಗೆ ಈ ಧರಣಿ,
3: ಏನು ಹೊಗೆ ಈ ಧರಣಿ,
2: ಸೈನಿಕನ ಕಟ್ಟೆ ಏಂ ಮಂಕುತಿಮ್ಮ,
3: ಸೈನಿಕನ ಕಟ್ಟೆ ಏಂ ಮಂಕುತಿಮ್ಮ.
4: ಈ ಎರಡು ಪದ್ಯಗಳು ನನಗನ್ಸುತ್ತೆ ಇವತ್ತಿನ ದಿನಕ್ಕೆ ಬಹಳ ಪ್ರಸ್ತುತವಾದಂತ ಪದ್ಯಗಳು ಅಂತ ನಾವು ಆಗಲೇ ಒಂದ್ಸರ್ತಿ ಪ್ರಸ್ತಾಪ ಮಾಡಿದ್ವಿ. ಇವತ್ತಿನ ದಿನ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆಗುಹೋಗುಗಳನ್ನು ನಾವು ನೋಡಿದಾಗ ಒಟ್ಟು ಒಂದು ಕಡೆಯಲ್ಲೋ ಇತ್ತೀಚೆಗೆ ಆದಂಥ ಗಣನೆಯ ಪ್ರಕಾರ ಅಂದಾಜು 40 ಹೆಚ್ಚು ಯುದ್ಧ ಅಥವಾ ಯುದ್ಧ ರೀತಿಯ ವೈಷಮ್ಯಗಳು ಇವತ್ತಿನ ದಿವಸ ಜರುಗ್ತಾ ಇದೆಯಂತೆ. ದೇಶ ದೇಶಗಳ ಬಗ್ಗೆ ಒಳಗೆ, ದೇಶದಲ್ಲೇ ಪ್ರದೇಶ ಪ್ರದೇಶಗಳ ಒಳಗೆ ಆಗ್ತಾ ಇರುವಂತಹ ಈ ಕಲಹಗಳು, 40 ಹೆಚ್ಚು ಕಲಹಗಳು ಇವತ್ತಿನ ದಿವಸ ನಡೀತಾ ಇದೆಯಂತೆ. ಈಗ ನಮ್ಗೆ ಹೆಚ್ಚಾಗಿ ನ್ಯೂಸಲ್ಲಿ ಕೇಳೋದು ನಾವೇನು, ಅಮೇರಿಕಾ ಅಲ್ಲೆಲ್ಲೋ ಬಾಂಬ್ ಹಾಕ್ಬಿಟ್ರಂತೆ, ಇಸ್ರೇಲ್ ಅವ್ರು ಬಾಂಬ್ ಹಾಕಿ ಇನ್ಯಾರನ್ನೋ ಸಾಯಿಸ್ಬಿಟ್ರಂತೆ, ರಷ್ಯಾ ಉಕ್ರೇನನ್ನು ಹಂಗೆ ಮಾಡಿಬಿಡ್ತಂತೆ, ಉಕ್ರೇನ್ ಅಲ್ಲೆಲ್ಲೋ ಇನ್ಯಾವುದನ್ನೋ ಬಾಂಬ್ ಹಾಕಿ ಉಡಾಯಿಸ್ಬಿಡ್ತಂತೆ, ಈಗ ಹಾರ್ಮುಜ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅದು ಮುಚ್ಚಿಬಿಟ್ಟಿದಾರಂತೆ. ಇದನ್ನೇ ನಾವು ಕೇಳ್ತಾ ಇದ್ದೀವಿ. TV ಹಾಕಿದ್ರು ಅದೇ ನ್ಯೂಸು, ನಾವು ಮೊಬೈಲಲ್ಲಿ ಯಾವುದಾದ್ರೂ ನ್ಯೂಸ್ ನೋಡೋಣಪ್ಪ ಅಂದರೆ ಬರೀ ಅದೇ ನ್ಯೂಸು, ವಾಟ್ಸ್ಯಾಪ್ ತುಂಬ ಅಂಥದ್ದೇ ನ್ಯೂಸು. ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಕಗ್ಗದ ರಚನೆಯಾದಂಥ ಸಂದರ್ಭ ಅಂದಾಜು 1930s 1940s, ಆ ಸಮಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು. ನಮಗೆಲ್ಲ ನೆನಪಿರ್ಬೋದು ಆಗಲೇ ವಿಶ್ವಯುದ್ಧಗಳು ನಡೀತಾ ಇದ್ದಂಥ ಕಾಲ. ಮೊದಲನೇ ವಿಶ್ವಯುದ್ಧ ಮುಗಿದಿತ್ತು, 1939 ಎರಡನೇ ವಿಶ್ವಯುದ್ಧ ಸೆಕೆಂಡ್ ವರ್ಲ್ಡ್ ವಾರ್ ಅದು ಪ್ರಾರಂಭ ಆಗಿ ಎಲ್ಲ ಕಡೆ ಕ್ಷೋಭೆ, ಎಲ್ಲ ಕಡೆ ಗಲಾಟೆ. ಅದಷ್ಟೇ ಅಲ್ಲದೆ ಆಗಲೂ ಕೂಡ ಈಗಕ್ಕಿಂತ ಬಹುಶಃ ಹೆಚ್ಚಿನದ್ದೇ ಇತ್ತೋ ಏನೋ ದೇಶ ದೇಶಗಳ ನಡುವಿನ ಗಲಾಟೆಗಳು, ದೇಶದೊಳಗೆ ಸಮುದಾಯ ಸಮುದಾಯಗಳ, ಮತ್ತು ಆವಾಗ ರಾಜರಿರ್ತಿದ್ರು, ರಾಜ ಮನೆತನಗಳ ಅಥವಾ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿರುದ್ಧ, ಸೊ ಹೀಗೆ ಅನೇಕ ಯುದ್ಧಗಳು ಬಹುಶಃ ನಡೀತಾ ಇತ್ತು ಅನಿಸುತ್ತೆ. ಅದರ ಪ್ರಭಾವ DVJ ಮನಸ್ಸು ಮೇಲೂ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೇ DVJ ಈಗ ಅಲ್ಲಿ ಹೇಳ್ತಾ ಇದ್ದಾರೆ, ಭೂಮಿಯನ್ನು ಒಂದು ರೀತಿಯ ದುರ್ದೈವವೇ

0: ಕಿತ್ಕೊಂಡ್ಬಿಟ್ಟಿದೆಯೇನೋ ಅಂತ ಅನಿಸ್ತಾ ಇದೆ. ಈ ನಕಾರಾತ್ಮಕವಾದಂಥ ಭಾವನೆ ನಮಗೆಲ್ಲ ಬರೋದು ಸಹಜ, ಸುಮಾರು ಸರ್ತಿ ಆ ಥರ ಅನಿಸುತ್ತೆ. ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಮೃತ್ಯು ದೇವತೆಗೆ ಖುಷಿ. ಯಾವಾಗ? ಜಾಸ್ತಿ ಜನ ಸತ್ತಾಗ. ಎಲ್ಲ ಕಡೆ ಸಾವು ನೋವು ಅಂದಾಗ ಮೃತ್ಯು ದೇವತೆಗೆ ಖುಷಿಯಂತೆ. ಸೊ ಹಾಗೆ ಇವತ್ತಿನ ದಿನ ನಾವು ಪ್ರಪಂಚ ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇದೆ, ಮೃತ್ಯು ದೇವತೆ ಖುಷಿಯಾಗಿ ನರ್ತನ ಮಾಡ್ತಾ ಇರೋ ರೀತಿಯಲ್ಲಿದೆಯೇನೋ ಅಂತ. ಸುತ್ತಿಪುದು ತಲೆಯನ್ ಅನುದಿನದ ಲೋಕವಾರ್ತೆ, ನಿತ್ಯ ಬರೋ ವಾರ್ತೆ ಇದೆ. ನಾವು ಈಗ ತಲೆ ಮಾತಾಡಿದ್ವಿ, ಟ್ರಂಪ್ ಹಂಗೆ ಮಾಡಿಬಿಟ್ರಂತೆ, ನೆತಾನ್ಯಾಹು ಹಿಂಗೆ ಮಾಡಿಬಿಟ್ರಂತೆ, ಅಯ್ಯಯ್ಯೋ ಅವ್ರು ಇನ್ನೇನೋ ಮಾಡಿಬಿಟ್ರಂತೆ. ಸೊ ಇಂಥ ವಾರ್ತೆಗಳೇ ನಮಗೆ ಬರುತ್ತೆ. ಅದೆಂಥ ಏನು ಪರಿಣಾಮ ಅಂದರೆ ನಮ್ಮ ತಲೆನ ಸುತ್ತಿಸುತ್ತಂತೆ, ಅದು ನಮ್ಮನ್ನು ಸ್ಥಿಮಿತದಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಎತ್ತಲಿ ಇದಕ್ಕೆ ಎಲ್ಲ ಕಡೆ ಮಂಕುತಿಮ್ಮ. ಹಾಗೆ ಮುಂದೆ ಹೇಳ್ತಾರೆ, ಶೋಣಿತ ಅಂದರೆ ರಕ್ತ, ಬಾಷ್ಪ ಅಂದರೆ ಕಣ್ಣೀರು. ನಾವು ಕೇಳಿದ್ವಿ ಆನಂದ ಬಾಷ್ಪ ಅಂತಂದರೆ ನಮ್ಗೆ ಸಂತೋಷ ಆದಾಗ ಕಣ್ಣಿಂದ ನೀರು ಸುರಿಯುತ್ತೆ, ಸಂತೋಷದ ನೀರದು. ಒಟ್ಟಲ್ಲಿ ಕಣ್ಣಿನಿಂದ ನೀರು ಬರಬೇಕು. ಆದರೆ ದಿವಿಜಿಯವರು ಹೇಳ್ತಾರೆ, ಇವತ್ತಿನ ದಿವಸ ಕಣ್ಣಲ್ಲಿ ನೀರು ಬರೋದ್ರ ಬದಲು ರಕ್ತ ಬರ್ತಿದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಎಲ್ಲ ಕಡೆ ವೈಷಮ್ಯ ತುಂಬಿಬಿಟ್ಟಿದೆಯಲ್ಲ. ಯಾಕೆ ಇಷ್ಟೆಲ್ಲ ಹಾಗೆ, ಯಾಕಿಷ್ಟು ವೈಷಮ್ಯ, ಯಾಕೆ ಇಷ್ಟು ಉರಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ? ಇದರ ಒಂದು ಪರಿಣಾಮವಾಗಿ ಯಾಕೆ ಇಷ್ಟೆಲ್ಲ ಹೊಗೆ ತುಂಬಿಕೊಂಡಿದೆ ಎಲ್ಲ ಕಡೆ ಪ್ರಪಂಚದಲ್ಲಿ? ಈ ಪ್ರಪಂಚನೇ ಸೈನಿಕನ ಕಟ್ಟೆ. ಸೈನಿಕನ ಧರ್ಮ ಏನು? ಯುದ್ಧ ಮಾಡುವಂಥದ್ದು. ಸೊ ಬರೀ ಸೈನಿಕನ ಕಟ್ಟೆ ಆಗೋಯ್ತಾ? ಮನುಷ್ಯರು ಮನುಷ್ಯರಾಗಿ ಜೀವನ ಮಾಡುವಂಥದ್ದನ್ನು ಬಿಟ್ಟು ದಾನವರಾಗಿ ಜೀವನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದಾರ? ಈ ಭೂಮಿ ತಾಯಿಯ ಬಾಯಾರಿಕೆಯನ್ನು ತಣಿಸೋದಕ್ಕೆ ನೀರು ಕೊಡಬೇಕಲ್ವಾ, ಅದ್ರ ಬದಲು ರಕ್ತ ಸುರಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಲ್ಲ, ಇದು ಬಹಳ ಬೇಸರದ ಸಂಗತಿಯಲ್ವಾ ಅಂತ ಟಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 9 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳಿದ್ರಿ. ಎಲ್ಲ ನಮಸ್ಕಾರ, ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇಂದಿನ ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ತಂತ್ರಜ್ಞಾನವು ನಮ್ಮ ಜೀವನವನ್ನು ಸುಗಮಗೊಳಿಸಿದೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ ವೇಗವಾಗಿ ಅದು ನಮ್ಮ ಯುವ ಜನತೆಯನ್ನು ದಾರಿ ತಪ್ಪಿಸುತ್ತಿದೆ ಎಂಬುದು ಕೂಡ ಅಷ್ಟೇ ಕಹಿ ಸತ್ಯ. ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಕೈಯಲ್ಲಿರುವ ಪ್ರತಿಯೊಬ್ಬ ಯುವಕನನ್ನು ಕಾಡುತ್ತಿರುವ ದೊಡ್ಡ ಪಿಡುಗು ಎಂದರೆ ಅದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು. ಅತಿ ಆಸೆ ಗತಿಗೇಡು ಎಂಬ ಗಾದೆ ಮಾತಿನಂತೆ ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಗಳಿಸಬಹುದು, ಸುಲಭವಾಗಿ ಶ್ರೀಮಂತರಾಗಬಹುದು ಎಂಬ

ಸಮಯ ಲೋಕದಲ್ಲಿ ತೇಲುತ್ತಿರುವ ಯುವಕರು ಇಂದು ತಮ್ಮ ಬೆವರಿನ ಹನಿ ಮತ್ತು ಪೋಷಕರ ಕಷ್ಟದ ಹಣವನ್ನು ಈ ಮಾಯಾಜಾಲಕ್ಕೆ ಬಲಿ ಕೊಡುತ್ತಿದ್ದಾರೆ. ಈ ಬೆಟ್ಟಿಂಗ್ ಆ್ಯಪ್ಗಳು ಕೇವಲ ಹಣವನ್ನು ಮಾತ್ರ ಕಸಿದುಕೊಳ್ಳುತ್ತಿಲ್ಲ, ಬದಲಾಗಿ ಒಂದು ಸುಂದರವಾದ ಭವಿಷ್ಯವನ್ನು, ನೆಮ್ಮದಿಯ ಜೀವನವನ್ನು ಮತ್ತು ಸಮಾಜದಲ್ಲಿನ ಗೌರವವನ್ನು ಮಣ್ಣುಪಾಲು ಮಾಡುತ್ತಿವೆ. ಈ ಬೆಟ್ಟಿಂಗ್ ಆ್ಯಪ್ಗಳ ಕಾರ್ಯವೈಖರಿಯೇ ಒಂದು ವಿಚಿತ್ರ ಮತ್ತು ಆಕರ್ಷಕ ತಂತ್ರಗಾರಿಕೆಯನ್ನು ಹೊಂದಿದೆ. ಆರಂಭದಲ್ಲಿ ಬಳಕೆದಾರರನ್ನು ಆಕರ್ಷಿಸಲು ಸೈನ್ ಆ್ಯಪ್ ಬೋನಸ್ ಅಥವಾ ಕ್ಯಾಶ್ಬ್ಯಾಕ್ ಎಂಬ ಆಮಿಷಗಳನ್ನು ಒಡ್ಡುತ್ತವೆ. 100 ರೂಪಾಯಿ ಹೂಡಿಕೆ ಮಾಡಿ 1000 ಗೆಲ್ಲೀರಿ ಎಂಬ ಆಕರ್ಷಕ ಜಾಹೀರಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸುತ್ತವೆ. ಕ್ರಿಕೆಟ್ ಆಟಗಾರರು ಅಥವಾ ಸಿನಿಮಾ ತಾರೆಯರನ್ನು ಬಳಸಿ ಈ ಆ್ಯಪ್ಗಳಿಗೆ ಪ್ರಚಾರ ನೀಡುವುದರಿಂದ ಯುವಕರು ಇದನ್ನು ಒಂದು ಅಧಿಕೃತ ಮತ್ತು ಸುರಕ್ಷಿತವಾದ ಮಾರ್ಗವೆಂದು ನಂಬಿಬಿಡುತ್ತಾರೆ. ಮೊದಲ ಬಾರಿ ಆಡಿದಾಗ, ಸಣ್ಣ ಮೊತ್ತದ ಹಣ ಕೈಗೆ ಬಂದಾಗ ಸಿಗುವ ಆ ಗೆಲುವಿನ ಅಮಲು ಮುಂದಿನ ದೊಡ್ಡ ಗೆಲುವಿನ ಹಾಸಿಗೆ ನಾಂದಿ ಆಡುತ್ತದೆ. ಆದರೆ ಈ ಗೆಲುವು ಕೇವಲ ಆಮಿಷವಷ್ಟೇ ಎಂಬುದು ಅವರಿಗೆ ಅರಿವಾಗುವ ಹೊತ್ತಿಗೆ ಅವರು ಜೂಜಿನ ಚಟಕ್ಕೆ ಅಂಟಿಕೊಂಡಿರುತ್ತಾರೆ. ಸಣ್ಣ ಜಯದ ಹಿಂದೆ ಅಡಗಿರುವ ದೊಡ್ಡ ಸೋಲಿನ ಸುಳಿ ಅವರಿಗೆ ಗೋಚರಿಸುವುದೇ ಇಲ್ಲ. ಯುವಕರು ಈ ಬೆಟ್ಟಿಂಗ್ ಆ್ಯಪ್ಗಳ ಬೆನ್ನು ಹತ್ತಲು ಪ್ರಮುಖ ಕಾರಣ ಹಿಂದಿನ ಕಾಲದ ಭೋಗ ಜೀವನದ ಹಂಬಲ ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವ. ಎಲ್ಲವನ್ನು ತಕ್ಷಣವೇ ಪಡೆಯಬೇಕು, ಯಾವುದೇ ಶ್ರಮವಿಲ್ಲದೆ ಹಣ ಗಳಿಸಬೇಕು ಎಂಬ ಮನೋಭಾವ ಯುವ ಮನಸ್ಸುಗಳಲ್ಲಿ ಮನೆ ಮಾಡಿದೆ. ಕೈಗೆ ಬಂದ ಹಣವನ್ನೆಲ್ಲವನ್ನು ಬೆಟ್ಟಿಂಗ್ನಲ್ಲಿ ತೊಡಗಿಸಿ ಅದನ್ನು ಕಳೆದುಕೊಂಡಾಗ ಅದನ್ನು ಸರಿತೂಗಿಸಲು ಮತ್ತೆ ಸಾಲ ಮಾಡುವ ಪ್ರವೃತ್ತಿ ಬೆಳೆಯುತ್ತದೆ. ಮನೆಯಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಕೂಡಿಟ್ಟ ಹಣ, ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟ ಫೀಸು, ಅಷ್ಟೇ ಏಕೆ ವೈಯಕ್ತಿಕ ಅಗತ್ಯಗಳಿಗಾಗಿ ತೆಗೆದುಕೊಂಡ ಸಾಲವನ್ನು ಈ ಬೆಟ್ಟಿಂಗ್ ಎನ್ನುವ ಹಳ್ಳಕ್ಕೆ ಸುರಿಯುತ್ತಿದ್ದಾರೆ. ಒಮ್ಮೆ ಈ ಸಾಲದ ಸುಳಿಗೆ ಸಿಲುಕಿದರೆ ಅಲ್ಲಿಂದ ಹೊರಬರುವುದು ಸುಲಭವಲ್ಲ. ಸಾಲ ನೀಡಿದವರ ಕಿರುಕುಳ, ಬ್ಯಾಂಕ್ಗಳ ನೋಟಿಸುಗಳು ಮತ್ತು ಸಮಾಜದಲ್ಲಿ ಎದುರಿಸಬೇಕಾದ ಅವಮಾನಗಳು ಯುವಕರನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತವೆ. ಈ ಹಣದ ನಷ್ಟವು ಕೇವಲ ಆರ್ಥಿಕ ಬಿಕ್ಕಟ್ಟನ್ನು ಮಾತ್ರ ತರುವುದಿಲ್ಲ, ಅದು ಕುಟುಂಬಗಳನ್ನೇ ಬೀದಿಗೆ ತರುತ್ತಿದೆ. ಬೆಟ್ಟಿಂಗ್ನಿಂದಾಗಿ ಮಗ ಸಾಲಗಾರನಾದಾಗ ಆ ನೋವನ್ನು ತಡೆಯಲಾರದೆ ಪೋಷಕರು ಅನುಭವಿಸುವ ಯಾತನೆ ಹೇಳತೀರದು. ಅನೇಕ ಸಂದರ್ಭಗಳಲ್ಲಿ ಈ ಸಾಲದ ಹೊರೆ ತಾಳಲಾರದೆ ಯುವಕರು ಆತ್ಮಹತ್ಯೆಯಂತಹ ಭೀಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಬದಲಾಗಿ ಒಂದು ಕುಟುಂಬದ ಭರವಸೆಯ ಅಂತ್ಯ. ಗೆಲ್ಲುವ ಭ್ರಮೆಯಲ್ಲಿ ಕಳೆದುಕೊಳ್ಳುತ್ತಿರುವ ಈ ಲಕ್ಷಾಂತರ ರೂಪಾಯಿ ಹಣಕ್ಕಿಂತಲೂ ಅಮೂಲ್ಯವಾದದ್ದು ಕಳೆದು ಹೋಗುತ್ತಿರುವ ಸಮಯ ಮತ್ತು ಮಾನಸಿಕ ಸ್ಥಿರತೆ. ಶ್ರಮಪಟ್ಟು ದುಡಿಯುವ ಮನಸ್ಥಿತಿಯನ್ನೇ ಈ ಆ್ಯಪ್ಗಳು ನಾಶಪಡಿಸುತ್ತಿವೆ. ಕಷ್ಟಪಟ್ಟು ಸಂಪಾದಿಸುವ ಹಣದಲ್ಲಿರುವ ತೃಪ್ತಿ ಇಂತಹ ಜೂಜಿನ ಹಣದಲ್ಲಿ ಖಂಡಿತ ಸಿಗದು ಎಂಬ ವಾಸ್ತವವನ್ನು ಯುವಕರು ಮರೆಯುತ್ತಿದ್ದಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ಹಣವನ್ನು ಬೆವರಿನ ಮೂಲಕ ಸಂಪಾದಿಸಬೇಕೇ ಹೊರತು ಬೆಟ್ಟಿಂಗ್ನಂತಹ ವಾಮ ಮಾರ್ಗಗಳ ಮೂಲಕವಲ್ಲ. ಈ ಆ್ಯಪ್ಗಳು ನೀಡುವ ಕ್ಯಾಶ್ಬ್ಯಾಕ್ ಮತ್ತು ಬೋನಸ್ಗಳು ಕೇವಲ ಬಲೆಗೆ ಹಾಕುವ ಆಮಿಷಗಳಷ್ಟೇ. ಯುವಜನತೆ ಎಚ್ಚೆತ್ತುಕೊಳ್ಳಬೇಕಾದ ಸಮಯವಿದು. ಆನ್ಲೈನ್ ಗೇಮ್ಗಳನ್ನು ಮನರಂಜನೆಗಾಗಿ ನೋಡುವ ಬದಲು ಅದನ್ನು ಜೀವನೋಪಾಯದ ಮಾರ್ಗವನ್ನಾಗಿ ಮಾಡಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ. ಸರ್ಕಾರಗಳು ಇಂತಹ ಆ್ಯಪ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ, ಮತ್ತು ಪೋಷಕರು ತಮ್ಮ ಮಕ್ಕಳ ಆರ್ಥಿಕ ವ್ಯವಹಾರಗಳ ಮೇಲೆ ನಿಗಾ ಇಡಬೇಕಾಗಿದೆ. ಸಮಾಜವು ಜೂಜಾಟವನ್ನು ಒಂದು ಕಲೆಯೆಂದು ಬಿಂಬಿಸುವ ಬದಲು ಅದೊಂದು ಕೆಟ್ಟ ಚಟ ಎಂದು ಸಾರಬೇಕಿದೆ. ನೆನಪಿರಲಿ, ಜೂಜಿನ ಆಕಾಟದಲ್ಲಿ ಅಂತಿಮವಾಗಿ ಗೆಲ್ಲುವುದು ಯಾವಾಗಲೂ ಆ್ಯಪ್ ಮಾಲೀಕರೇ ಹೊರತು ಆಡುವ ಸಾಮಾನ್ಯ ಜನಸಾಮಾನ್ಯರಲ್ಲ. ಕಷ್ಟಪಟ್ಟು ಗುರಿ ತಲುಪುವ ದಾರಿ ಮಾತ್ರ ನಮಗೆ ಶಾಶ್ವತ ಸುಖವನ್ನು ನೀಡಬಲ್ಲದು. ದಾರಿ ತಪ್ಪುವ ಮುನ್ನ ದೀಪವಾಗುವ ವಿವೇಚನೆ ನಮ್ಮಲ್ಲಿರಲಿ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ
ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ.

ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ

0: ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್ ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು 1 ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ 2 ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ 1 ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. 3 ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. 3 ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ

0: ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು, ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹಿದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಗ್ಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು, ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್, ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. 2ನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು, ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟ್ರಗಳು ಇದೇ 14 ಮತ್ತು 15ರಂದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು, ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ UIDAI ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜನಧ್ವನಿ ಪರಿಣಾಮ. ಅಕ್ರಮ ಮದ್ಯ ಮಾರಾಟ ತಡೆಯ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ರೀಯುತ ಪ್ರಕಾಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಅಭಿಪ್ರಾಯ ಅನಿಸಿಕೆಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಬಿದರಳ್ಳಿ ಗ್ರಾಮದ ಶ್ರೀತಾ ಪ್ರಕಾಶ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಒಂದು ಅಭಿಪ್ರಾಯಗಳನ್ನ ಕುರಿತು ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳೋದ್ರಿಗೆ ನಿಮ್ದು ಕಿರು ಪರಿಚಯವನ್ನು ಮಾಡಿಕೊಡಿ ಸರ್.
1: ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಸಿಂಗ್ ಅಂತ.
0: ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಆಲಿಸ್ತಾ ಇದ್ರಾ ನೀವು?
1: ಮೇಡಮ್, ನಾನು ಈ ಒಂದು ನಾನು ಯಾವ ಕಾರ್ಯಕ್ರಮ ಕೇಳಿಲ್ಲ ಅಂದ್ರೆ ನೇರ ಫೋನ್ ಕಾರ್ಯಕ್ರಮಗಳು ಬರ್ತಾವಲ್ಲ ಮೇಡಮ್, ಅದನ್ನ ಸುಮಾರು ಒಂದು 10 ವರ್ಷದಿಂದ ನಾನು ಕೇಳ್ತಾನೆ ಇದ್ದೀನಿ. ಅದನ್ನ ನೋಡ್ಕೊಂಡು ಈಗ ನನ್ನ ಸ್ನೇಹಿತರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರು ಸ್ಟೇಟಸ್ ಹಾಕಿದಾಗ ನಾನು ನೋಡ್ಕೊಂಡು ಅದನ್ನ ಫಾಲೋ ಮಾಡ್ತಾ ಇರ್ತೀನಿ. ಅಲ್ಲಿ ನಾನೇ ನೇರವಾಗಿ ಕಾಲ್ ಮಾಡಿ ಅಲ್ಲಿ ಬಂದಂತ ಅಧಿಕಾರಿಗಳ ಜೊತೆ ನಮ್ದು ಏನ್ ಸಮಸ್ಯೆ ಇದೆ ಅದನ್ನ ನೇರವಾಗಿ ಹೇಳ್ತೀನಿ, ಅದನ್ನ ನೇರವಾಗಿ ಬಗೆಹರಿಸ್ಕೊಡ್ತಾರೆ. ಹಂಗೆ ಇಲ್ಲಿ ಜನಧ್ವನಿ ನೇರ ಫೋನಿಂಗ್ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗಿದೆ ಮೇಡಮ್.
0: ಯಾವ ತರ ಸರ್?
1: ಮೇಡಮ್, ಇವಾಗ ಲಾಸ್ಟ್ ಟೈಮ್ ನಾನು ಒಂದು ಎಸ್ ಪಿ ಸಾಹೇಬ್ರು ಮಲ್ಲಿಕಾರ್ಜುನ ಬಾಲದಂಡಿ ಸಾಹೇಬ್ರು ಒಂದು ನೇರ ಫೋನಿಂಗ್ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನಾನು ಅವ್ರಿಗೆ ಕಾಲ್ ಮಾಡಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಅಂಗಡಿಗಳಲ್ಲಿ ಅಂತ ನಾನು ದೂರನ್ನ ನೀಡಿದೆ ಮೇಡಮ್. ಅದನ್ನ ಅವರು ಫಾಲೋಅಪ್ ಮಾಡಿ ಪೊಲೀಸ್ ಇಲಾಖೆಗೆ ಅವರು ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಬಂದು ಎಲ್ಲ ಫಾಲೋಅಪ್ ಮಾಡಿ ಈಗ 100%-90% ಈಗ ಮದ್ಯ ಮಾರಾಟ ಕಂಟ್ರೋಲ್ ಆಗಿದೆ ಮೇಡಮ್. ಧನ್ಯವಾದ ಹೇಳ್ತೀನಿ ಮೇಡಮ್.
0: ಕಳೆದ ಒಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಒಂದು ಸಮಸ್ಯೆಯ ಬಗ್ಗೆ ಒಂದು ಉತ್ತಮವಾದ ಫಲಿತಾಂಶ ಬಂದಿದೆ ಅಂತಂದ್ರೆ ತಪ್ಪಾಗ್ಲಾರ್ದು.
1: ಹೌದು ಮೇಡಮ್, ಖಂಡಿತ ನಾನು ಹೇಳಿದಂತ ಒಂದು ಅವ್ರ ಕಂಪ್ಲೇಂಟ್ ತಗೊಂಡು ಅದನ್ನ ಫಾಲೋಅಪ್ ಮಾಡಿ ನಮ್ಗೆ ಉತ್ತಮ ರೀತಿ ಸ್ಪಂದಿಸಿ ಇವತ್ತು ಮದ್ಯ ಮಾರಾಟ ಕಡಿಮೆ ಆಗಿದೆ ಮೇಡಮ್.
0: ಇನ್ಯಾವ ತರ ಸಮಸ್ಯೆಗಳನ್ನ ಅಭಿವ್ಯಕ್ತಗೊಳಿಸ್ಕೊಂಡಿದ್ರಿ ಸರ್ ನೀವು?
1: ಹೌದು, ಅವ್ರು ಡೈಲಿ ಅವ್ರಿಗೆ ಒಂದು ಮನವಿ ಮಾಡಿದೆ ಮೇಡಮ್. ನಾನು ಡೈಲಿ ಅವರು ಒಂದು ರೌಂಡ್ಸ್ ಬೀಟ್ ಪೊಲೀಸ್ ಅವರು ವಿಸಿಟ್ ಮಾಡ್ಬೇಕು ಸರ್ ಅಂತ ಹೇಳಿ ಅದನ್ನ ಅವ್ರು ಮಾಡ್ಕೊಟ್ಟಿದ್ದಾರೆ ಮೇಡಮ್. ಡೈಲಿ ಬರ್ತಾರೆ ಈಗ ಪೊಲೀಸ್ ಅವರು.
0: ಈಗ ಬರ್ತಿದ್ದಾರಾ?
1: ಹಾ, ಬರ್ತಾರೆ ಮೇಡಮ್.
0: ಓಕೆ, ಅಂದ್ರೆ ನೀವು ಹೇಳಿದಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೂಡ ಅವರು ಒದಗಿಸ್ಕೊಟ್ಟಿದ್ದಾರೆ.
1: ಖಂಡಿತ.
0: ಈ ನಿಟ್ಟಿನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನಿಮ್ಮ ಒಂದು ಪ್ರಶ್ನೆಗೆ ಸ್ಪಂದಿಸಿದ್ದಾರೆ ಅಂತಂದ್ರೆ ತುಂಬಾ ದೊಡ್ಡ ವಿಷಯ. ಈ ನಿಟ್ಟಿನಲ್ಲಿ
1: ನಾವು ನೇರವಾಗಿ ಎಸ್ ಪಿ ಅವ್ರನ್ನ ಮೀಟ್ ಮಾಡಿ ನಾವ್ ಯಾರು ಏನು ಅವ್ರಿಗೆ ಗೊತ್ತಿರೋದಿಲ್ಲ. ಅದೇ ನಾವು ಜನಧ್ವನಿ ಮೂಲಕ ನಾವು ಇದೊಂದು ಹೇಳಿದಾಗ ನಮ್ಮ ಕಷ್ಟಗಳನ್ನ ನೇರವಾಗಿ ಅವರು ಸುಧಾರಿಸಿದ್ದಾರೆ ಮೇಡಮ್.
0: ಸರಿ ಸರ್, ಇನ್ಯಾವ ರೀತಿ ಕಾರ್ಯಕ್ರಮಗಳಿಗೆ ಅಂದ್ರೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನ ನೀವು ಆಲಿಸ್ತಾನೆ ಇರ್ತೀನಿ ಅಂತ ಹೇಳಿದ್ರಿ?
1: ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ, ಮತ್ತೆ ಕೊರೋನಾ ಟೈಮಲ್ಲಿ ಅವೇರ್ನೆಸ್ ಮಾಡ್ತಿದ್ರು ಆ ಟೈಮಲ್ಲಿ, ಎಲ್ಲ ಟೈಮಲ್ಲೂ ನೇರ ನಾನು

0: ಇದೆ, ಆ ಮನವಿಗೆ ಎಲ್ಲಾ ಮನವಿಗಳಿಗೂ ನನ್ಗೆ ಸ್ಪಂದನೆ ಸಿಕ್ಕಿದೆ ಮೇಡಮ್.
1: ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕುವ ನಿಟ್ಟಿನಲ್ಲಿ ಜನಧ್ವನಿ ತುಂಬಾ ಸಫಲ ಆಗ್ತಾ ಇದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.
0: ಹೌದು ಮೇಡಮ್, ಜನಧ್ವನಿ ರೇಡಿಯೋ ಸ್ಟೇಷನ್ಗೆ ಧನ್ಯವಾದ ಹೇಳ್ತೀನಿ.
1: ಖಂಡಿತ ಸರ್, ನಿಮಗೂ ಧನ್ಯವಾದಗಳು.

0: ಸರ್, ಈಗ ಒಂದು ಜನಧ್ವನಿ ಸರ್ಗೂರಲ್ಲೇ ಇರೋದ್ರ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಸರ್?
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ಮೈಸೂರು ಬೆಂಗಳೂರಲ್ಲಿ ಹೋಗಿ ಇದನ್ನ ಮಾಡಕ್ ಆಗುದಿಲ್ಲ, ನಮ್ಮ ಹತ್ತಿರದಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ.
0: ಈಗ ಒಂದು ಜನಧ್ವನಿ ಅಂತ ನೀವೇ ಹೇಳಿದ್ರಿ, ಮಾಹಿತಿ ಆಗಿರ್ಬೋದು, ಒಂದು ಜಾಗೃತಿ ಆಗಿರ್ಬೋದು, ಸದಾ ಕಾಲ ನೀಡ್ತಾ ಬರ್ತಾ ಇದೆ ಅಂತ ಹೇಳಿದ್ರಿ. ಅದರಲ್ಲೂ ನಾವು ಬುಡಕಟ್ಟು ಜನರಿಗೆ ವಿಶೇಷವಾಗಿ ಒಂದು ಅವರ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಇಲ್ಲ ಮೇಡಮ್, ಈಗ ಬುಡಕಟ್ಟು ಜನಗಳ ಬಗ್ಗೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವರು ತುಂಬಾ ಬಡವರು ಇರ್ತಾರೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ನೇರವಾಗಿ ಅವರ ಮನೆ ಹತ್ರನೇ ಹೋಗಿ ಆರೋಗ್ಯ ಸಮಸ್ಯೆ ವಿಚಾರಿಸ್ತಾರೆ ಸಂಸ್ಥೆ ವತಿಯಿಂದ. ಅದೆಲ್ಲ ಪಾಪ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಜನಪ್ರತಿನಿಧಿಗಳು ಮಾಡದೇ ಇರತಕ್ಕಂತ ಕೆಲಸನ ಈಗ ಜನಧ್ವನಿ ಮಾಡ್ತಾ ಇದೆ
0: ಮೇಡಮ್. ಖಂಡಿತ ಸರ್, ಖಂಡಿತ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಇನ್ನು ಮುಂದೆ ಬರ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ?
1: ಇದೇ ರೀತಿ ನಮ್ದು ಒಂದೇ ಗ್ರಾಮ ಅಂತಲ್ಲ, ಪ್ರತಿ ಗ್ರಾಮಗಳನ್ನು ಈ ತರ ಏನು ಮದ್ಯ ಮಾರಾಟ ನಡೀತಾ ಇದೆ ಅದು ಸಂಪೂರ್ಣವಾಗಿ ನಿಲ್ಬೇಕು ಮೇಡಮ್. ಅದನ್ನ ಎಲ್ಲಾ ಗ್ರಾಮಗಳಿಗೂ ಬೀಚ್ ವ್ಯವಸ್ಥೆ ಆದ್ರೆ ತುಂಬಾ ಒಳ್ಳೇದು ಮೇಡಮ್, ಯಾವುದೇ ಗಲಾಟೆ ಘಟನೆ ಏನು ಆಗೋದಿಲ್ಲ ಊರುಗಳಲ್ಲಿ. ಹಂಗಾಗಿ ಮತ್ತೆ ಶಿಕ್ಷಣ ಸಂಬಂಧಪಟ್ಟಂಗೆ ಸ್ವಲ್ಪ ಇವ್ರನ್ನ ಕೋಚಿಂಗ್ ಅವ್ರನ್ನ ಕರೆಸಿ ಮಕ್ಕಳಿಗೆ ಮಾಹಿತಿಯನ್ನ ಕೊಟ್ಟರೆ ಇನ್ನೂ ಹೆಲ್ಪ್ ಆಗುತ್ತೆ ಮೇಡಮ್.
0: ಹೌದು, ಅಂದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಕಾರ್ಯಕ್ರಮಗಳು ಯಾವ್ದಾದ್ರು ಬದಲಾವಣೆಗಳು ಬೇಕಾ ಸರ್? ಈಗ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ, ಇದೇ ರೀತಿ ನಿಟ್ಟಿನಲ್ಲಿ ಇನ್ಯಾವ ರೀತಿ ಹೊಸ ರೀತಿ ಕಾರ್ಯಕ್ರಮಗಳು ಬಂದ್ರೆ ನಿಮ್ ಜನಸಾಮಾನ್ಯರಿಗೆ ಉತ್ತಮ ಆಗ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಹೇಳೋದಾದ್ರೆ?
1: ರೈತರಿಗೆ ಸಂಬಂಧಪಟ್ಟಂಗೆ ಒಂದು ನೇರ ಫೋನಿನ ಕಾರ್ಯಕ್ರಮ ಮಾಡ್ಬೇಕು ಮೇಡಮ್. ಅವ್ರು ಯಾವ ರೀತಿ ಬೆಳೆಗಳನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಬಳಸ್ಕೋಬೇಕು ಸರ್ಕಾರದ ಸೌಲಭ್ಯಗಳನ್ನ, ಎಷ್ಟೋ ರೈತರಿಗೆ ಮೇಡಮ್ ಸರ್ಕಾರದಿಂದ ಏನೇನ್ ಸೌಲಭ್ಯ ಬರ್ತದೆ ಅಂತ ಗೊತ್ತಿರೋದಿಲ್ಲ, ಮತ್ತೆ ದಲ್ಲಾಳಿಗಳು ಜನರಿಗೆ ಹೇಳೋದಿಲ್ಲ ಮಧ್ಯವರ್ತಿಗಳು, ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು ಮೇಡಮ್.
0: ನೀವೇ ವೃತ್ತಿ ಮಾಡ್ತಾ ಇದೀರಾ ಸರ್?
1: ನಾನು ಕೂಲಿ ಮಾಡ್ತಾ ಇದ್ದೀನಿ.
0: ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆಗಳಾಗಿರ್ಬೋದು ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಆದ್ರೆ ತುಂಬಾ ಖುಷಿ ಆಗುತ್ತೆ. ಸರ್, ಈಗ ನೀವು ಅವಾಗ್ಲೇ ಹೇಳಿದ್ರಿ ಸರ್ ಜೊತೆ ಒಂದು ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರಿ, ಈ ನಿಟ್ಟಿನಲ್ಲಿ ಸಮಸ್ಯೆಗಳು ಸಾಲ್ವ್ ಆಗಿವೆ ಅಂತ ಹೇಳಿದ್ರಿ, ಇದ್ರ ಮುಖಾಂತರ ಇನ್ನಷ್ಟು ಜನರಿಗೆ ನೀವು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಷ್ಟೋ ಸಮಸ್ಯೆಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಜನಸಾಮಾನ್ಯರು, ಈ ನಿಟ್ಟಿನಲ್ಲಿ ಕರೆ ಮಾಡೋ ನಿಟ್ಟಿನಲ್ಲಿ ನೀವೊಂದು ಉತ್ತಮ ಕೆಲಸವನ್ನೇ ಕೂಡ ಮಾಡಿದ್ದೀರಾ, ಒಂದು ಊರಿನ ಪರಿವರ್ತನೆಗೆ ನೀವು ಸಾಕ್ಷಿಯಾಗಿದ್ದೀರ, ಈ ನಿಟ್ಟಿನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ನಾನು ಹಲವಾರು ಜನಕ್ಕೆ ಹೇಳ್ತೀನಿ ಮೇಡಮ್, ಈಗ ವಿವೇಕಾನಂದ ಇದರಿಂದ ಜನಧ್ವನಿ ಕಾರ್ಯಕ್ರಮ ಏನೋ ಫೋನಿಂಗ್ ಕಾರ್ಯಕ್ರಮ ಮಾಡಿದಾಗ ಎಲ್ರು ಟ್ರೈ ಮಾಡಿ ಅಲ್ಲಿ ನಿಮ್ ಸಮಸ್ಯೆಗಳನ್ನ ಹೇಳಿ ಖಂಡಿತ ಬಗೆಹರಿಸ್ಕೊಡ್ತಾರೆ ಅಂತ ಹಲವಾರು ಜನಕ್ಕೆ ಹೇಳಿದೀನಿ ಮೇಡಮ್. ನಾನು
0: ಸರ್ ಈಗಲೂ ರೇಡಿಯೋ ಕೇಳ್ತೀರಾ ನೀವು?
1: ಖಂಡಿತ ಕೇಳ್ತೀನಿ ಮೇಡಮ್.
0: ದಿನದಲ್ಲಿ ಎಷ್ಟು ಸರಿ ಕೇಳ್ಬೋದು ಸರ್?
1: ಮೇಡಮ್ ದಿನಕ್ಕೆ ಮಾರ್ನಿಂಗ್ ಒಂದ್ ಟೈಮ್ ಕೇಳ್ತೀನಿ, ಈವ್ನಿಂಗ್.
0: ಎಷ್ಟು ವರ್ಷ ಅಂದ್ರೆ 10 ವರ್ಷದಿಂದ ಸತತವಾಗಿ ಕೇಳ್ತಾ ಬರ್ತಾ ಇದ್ರ?
1: ಹೌದೌದು ಮೇಡಮ್.
0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟ ಆಗುತ್ತೆ ಸರ್?
1: ಮೇಡಮ್ ನನ್ಗೆ ನೇರ ಫೋನಿನ ಕಾರ್ಯಕ್ರಮನೇ ಇಷ್ಟ ಆಗುದು. ಅಲ್ಲಿ ಜನರು ನೇರವಾಗಿ ಹೇಳ್ತಾರೆ, ಅಲ್ಲಿ ಅವ್ರದ್ದು ಏನೇ ಸಮಸ್ಯೆ ಇದು ಮುಚ್ಚುಮರೆಯಿಂದ ಹೇಳ್ತಾರೆ, ಅದ್ ನಾವು ತಿಳ್ಕೋಬಹುದು. ಅವ್ರಿಗೆ ಏನ್ ಸೊಲ್ಯೂಷನ್ ಮಾಡ್ಬೇಕು ಅಂತಾನು ಹೇಳ್ತಾರೆ, ಅದನ್ನು ತಿಳ್ಕೋಬಹುದು. ಹಾಗಾಗಿ ನಾನು ಜಾಸ್ತಿ ನೇರ ಫೋನಿನ ಕಾರ್ಯಕ್ರಮನೇ ಇಷ್ಟಪಡ್ತೀನಿ.

0: ನಿಮಗೆ ಈ ತರ ಒಂದು ಅಧಿಕಾರಿಗಳ ಆಫೀಸ್ಗೆ ಹೋಗಿ ಕಾಯ್ದು ನಿಂತಿರಂತ ಒಂದು ಸಣ್ಣ ಉದಾಹರಣೆಯನ್ನ ತಿಳಿಸ್ಕೊಡ್ಬೋದು ತಿಳಿಸ್ಕೊಡ್ಬೋದು
1: ಖಂಡಿತ. ಇದೇನೆ ಮೇಡಮ್, ನಾನು ಈ ಮದ್ಯ ಮಾರಾಟದ ಬಗ್ಗೆನೆ ಹಲವಾರು ಬಾರಿ ಸ್ಟೇಷನ್ಗೆನೆ ಹೋಗಿ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೀನಿ, ಅದೇನು ಬಗ್ಗೆ ಇರ್ಲಿಲ್ಲ, ಅವ್ರ ತಲೆ ಕೆತ್ಕೊಳ್ಳಿಲ್ಲ. ಹಾಗಾಗಿ ನಾನು SP ಅವ್ರ ಹತ್ರ ಮನವಿಯನ್ನ ಹೇಳ್ಬೇಕು. ನಾವು ಇಂಡಿವಿಜುವಲ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೇಳಿದ್ರು ಅವ್ರು ಯಾವ್ದೇ ರೀತಿ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿಲ್ಲ. ಹಾಗಾಗಿ ನಾವು ಅಪ್ಪಿಯವ್ರಿಗೆನೆ ಇದನ್ನ ಹೇಳ್ಬೇಕಾಗಿತ್ತು.
0: ಅಂದ್ರೆ ಒಂದು ಸಮಸ್ಯೆಯನ್ನ ಒಂದು ಫೋನ್ ಮುಖಾಂತರ ಹಂಚಿಕೊಂಡಾಗ, ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿದಾಗ, ಜನಧ್ವನಿಯಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಉತ್ತಮ ಫಲಿತಾಂಶ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಮುಖಾಂತರ
1: ಹೇಳಿದ್ರೆ
0: ಖಂಡಿತ ಸರ್. ಹಾಗೆ ನಮ್ಮ ಜನಧ್ವನಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು, ರೈತರಿಗಾಗಿರ್ಬೋದು, ಕಾನೂನಿನ ಬಗ್ಗೆ ಆಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಭಗವದ್ಗೀತೆ ಆಗಿರ್ಬೋದು, ಈ ರೀತಿ ನೈತಿಕ ಮೌಲ್ಯಗಳನ್ನ ಒಳಗೊಂಡ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಕ್ಷೇತ್ರ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ರೆ ಒಂದು ಸಲಹೆಯನ್ನ ನೀಡ್ಬೋದಾ ಸರ್?
1: ಈ ತರ ಸೋಮಾನ್ಯ ಪದಗಳು ಇರುತ್ತಲ್ಲ ಮೇಡಮ್, ಸಂಪ್ರದಾಯದ್ದು,
2: ಆ ತರದನ್ನ ಜಾಗೃತಿಗೊಳಿಸ್ಬೇಕು ಅನ್ನೋದು ನನ್ನ ಜನಪದ ಮೇಡಮ್.
1: ಸಂಪ್ರದಾಯಗಳನ್ನ ಎಲ್ಲ ಮರಿತಾ ಇದಾರೆ, ಹಾಗಾಗಿ ಜನಪದ ಸಂಸ್ಕೃತಿನ ಜಾಗೃತಿಗೊಳಿಸ್ಬೇಕು ಮೇಡಮ್.
0: ಖಂಡಿತ ಸರ್, ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ

ಸರ್ ನೀವು ಮಾತಾಡ್ತಾ ಹೇಳ್ತಿದ್ರಿ, ಜನರು ಒಂದು ಫೋನ್ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಜನಧ್ವನಿ ಸಾಕ್ಷಿ ಆಗ್ತಿದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗಿದ್ವಾ ಹಿಂದೆ?

0: ಸರಿ, ನೀವು ಮನೆಯವರೆಲ್ಲ ಕೇಳ್ತೀರಾ ಸರ್ ನೀವು ನೇರ ಸಂದರ್ಶನ ಫೋನ್ ಕಾರ್ಯಕ್ರಮ?
1: ಇಲ್ಲ ಇಲ್ಲ ಮೇಡಮ್, ನಾನು ಹೊರಗಡೆ ಇರ್ತೀನಿಲ್ಲ, ನಾನೇ ಕೇಳ್ತಾ ಇರ್ತೀನಿ. ಮೇಡಮ್ ಈಗ ಮನೇಲಿ ಯಾರು ಕೇಳಲ್ರು, ಎಲ್ಲ ಟಿವಿ ನೋಡ್ತಾ ಇರ್ತಾರೆ, ಧಾರಾವಾಹಿ ನೋಡ್ತಾ ಇರ್ತಾರೆ.
0: ಈ ನಿಟ್ಟಿನಲ್ಲಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು?
1: ಅದು ಹೇಳ್ತಲ್ಲ ಮೇಡಮ್, ಅವಾಗ್ಲೇ ನೀವು ಧಾರಾವಾಹಿ ಇರುವನ್ನ ಬಿಡೋದ್ ಬಿಟ್ಟು ಈ ತರ ಫೋನಿಂಗ್ ಕಾರ್ಯಕ್ರಮಗಳನ್ನ ಕೇಳೋದ್ರಿಂದ ನೀವು ಜಾಗೃತರಾಗ್ತೀರಿ, ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಾಗುತ್ತೆ.
0: ಈಗ ನೀವು ಕೇಳ್ತಿರೋ ಒಂದು ಸಮಯ ಸಂದರ್ಭದಲ್ಲಿ ಈ ತರವೇ ಬಂದ್ರು ಅಂತಂದಾಗ ಅವ್ರಿಗೂ ಕೂಡ ಜನಧ್ವನಿ ಬಗ್ಗೆ ತಿಳ್ಸಕ್ ಇಷ್ಟಪಡ್ತೀರಾ ನೀವು?
1: ಹೌದು ಹೌದು ಮೇಡಮ್, ಅವ್ರನ್ನ ಕೇಳಿ ಅಂತ ಹೇಳ್ತೀನಿ. ನನ್ನ ಹತ್ರ ಬಂದಾಗ ಕೇಳಿ ಯಾವ್ಯಾವ ತರ ಬರ್ತದೆ ಅಂತ ಅವ್ರಿಗೂ ಹೇಳ್ತೀನಿ, ಅವ್ರು ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಇಂದ ಹೂಗುರು ಚೆನ್ನಾಗೈತೆ ಕೇಳ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೆ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ಬಗ್ಗೆ ನೀವು ಕೂಡ ಒಂದು ಪ್ರಸಾರ ಮಾಡ್ತಿರೋದು ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸರ್. ಹೀಗೆ ಜನಧ್ವನಿ ಯಶಸ್ವಿಯಾಗಿ ಮಾಡೋದಕ್ಕೆ ಜನರು ನಮ್ಮ ಜನಧ್ವನಿಗೆ ಧ್ವನಿಯಾಗಿ ಬರ್ತಾ ಇದ್ರೆ, ನಿಮ್ಮಂತ ಒಂದು ಕೇಳುಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ರೆ, ಈ ನಿಟ್ಟಿನಲ್ಲಿ ನಿಮ್ಮಂತೆ ರೇಡಿಯೋ ಆಲ್ಸ್ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸಂದೇಶವನ್ನ?
1: ಜನಧ್ವನಿ ಎಲ್ಲಾರ್ಗು ಪರಿಹಾರವನ್ನ ಕೊಡುತ್ತೆ, ಖಂಡಿತ ಎಲ್ಲರೂ ಜನಧ್ವನಿನ ಕೇಳಿ ಅವ್ರ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ, ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಇರುತ್ತೆ, ನೇರ ಫೋನಿನ ಕಾರ್ಯಕ್ರಮಗಳು ಇರ್ತದೆ, ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ. ಎಲ್ಲರನ್ನು ಜನಧ್ವನಿ ರೇಡಿಯೋ ಸ್ಟೇಷನ್ ನ ಕೇಳಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ.
0: ಖಂಡಿತ ಸರ್, ನಿಮ್ ಈ ಮನವಿ ಎಲ್ರಿಗೂ ಮುಟ್ಟುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್. ಸರ್, ನಿರೂಪಕರು ಹೇಗ್ ನಡ್ಸ್ಕೊಡ್ತಾರೆ ಸರ್ ಕಾರ್ಯಕ್ರಮಗಳನ್ನ?
1: ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಮೇಡಮ್, ನಿರೂಪಕರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ನಡ್ಸ್ಕೊಡ್ತಾರೆ.
0: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಧನ್ಯವಾದಗಳು.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿಕೊಂಡವರು ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ವೇತಾ ಪ್ರಕಾಶ್ ರವರು. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ದೀನಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ರೀಯುತ ಪ್ರಕಾಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಮಂಜುಳಾ, ಯತೀಶ್ ಕುಮಾರ್, ಸಚಿನ್, ತನುಜರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ.

ಇವರಿಗೆ ಹಾದೇವರು. ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 110 ರೂಪಾಯಿ, ಪೆನ್ಸಿಲ್ ಬೀನ್ಸ್ 110 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 36 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಡುರಾತ್ರಿಯ ನಿಶ್ಶಬ್ದದಲ್ಲಿ ಕತ್ತಲನ್ನ ಸೀಳಿಕೊಂಡು ಪ್ರಾಣದ ಹಂಗು ತೆರೆದು ಹೊಲಕ್ಕೆ ತೆರಳುವ ರೈತನ ಕಷ್ಟಗಳು ವರ್ಣಾತೀತ. ಸಾಲದಕ್ಕೆ ವಿದ್ಯುತ್ ಕಣ್ಣ ಮುಚ್ಚಲಿಯ ಕಾಟ, ಕತ್ತಲಲ್ಲಿ ಹೇಗೆ ಹೆಜ್ಜೆ ಇಡುವುದು ತಿಳಿಯದು, ಪೊದೆಗಳಲ್ಲಿ ಹಾವು ಎಲ್ಲಿ ಅಡಗಿದೆಯೋ ಅರ್ಥವಾಗದು, ಇನ್ನು ಕಾಡು ಪ್ರಾಣಿಗಳ ಭೀತಿಯಂತೂ ನಿರಂತರ. ದೇಶದ ಬೆನ್ನೆಲುಬಾಗಿ ನಿಲ್ಲುವ ರೈತರಿಗೆ ಇಂತಹ ಸಂಕಷ್ಟಗಳು ಹಲವಾರು. ಮುಖ್ಯವಾಗಿ ವಿಷ ಜಂತುಗಳ ಹಾವಳಿಯೇ ಹೆಚ್ಚಿದಷ್ಟು. ಒಂದಷ್ಟು ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 40,000-60,000 ಜನರು ಹಾವು ಕಚ್ಚಿ ಸಾವನ್ನ ಅಪ್ಪುತ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ರಾತ್ರಿ ವೇಳೆ ಹೊಲಕ್ಕೆ ನೀರು ಹರಿಸಲು ಹೋಗುವ ರೈತರು ಮತ್ತು ಕೃಷಿ ಕಾರ್ಮಿಕರೇ ಆಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಒಂದು ನವೀನ ಅಸ್ತ್ರವನ್ನು ಸಿದ್ಧಪಡಿಸಿದೆ. ಅದೇ ಕಿಸಾನ್ ಮಿತ್ರ ಚಡಿ. ಇದು ಕೇವಲ ಒಂದು ಕೈಬೆತ್ತವಲ್ಲ, ರೈತರ ಪ್ರಾಣ ಕಾಯುವ ರಕ್ಷಾ ಕವಚ. ಏನಿದು ಈ ಕಿಸಾನ್ ಮಿತ್ರ ಚಡಿ ಎಂದರೆ, ಮಧ್ಯಪ್ರದೇಶದ ರೈಸೇನ್ನಲ್ಲಿ ಈಚೆಗೆ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಾಧನವನ್ನು ಅನಾವರಣಗೊಳಿಸಿದರು. ನೋಡಲು ಸಾಮಾನ್ಯ ಕೈಬೆಟ್ಟೆಯಂತೆ ಕಾಣುವ ಈ ಕಿಸಾನ್ ಮಿತ್ರ ಚಡಿ ವಾಸ್ತವವಾಗಿ ಇಂಟರ್ನೆಟ್ ಆಫ್ ಥಿಂಗ್ಸ್ ತಂತ್ರಜ್ಞಾನದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ರೈತರಿಗಾಗಿ ವಿಶೇಷವಾಗಿ ತಯಾರಿಸಲಾದ ಮಲ್ಟಿ ಫಂಕ್ಷನಲ್ ಎಲೆಕ್ಟ್ರಾನಿಕ್ಸ್ ಸ್ಟಿಕ್ಸ್. ಹೊಲದಲ್ಲಿ ಕೆಲಸ ಮಾಡುವಾಗ ಎದುರಾಗುವ ಅಪಾಯಗಳನ್ನು ಎದುರಿಸಲು ಇದರಲ್ಲಿ ಆಧುನಿಕ ಫೀಚರ್ಗಳನ್ನು ಅಳವಡಿಸಲಾಗಿದೆ. ಹಾಗಾದರೆ ಇದರ ವಿಶಿಷ್ಟಗಳನ್ನು ನೋಡುವುದಾದರೆ, ಹೈ ಪವರ್ ಟಾರ್ಚ್ ಲೈಟ್ ಅಂದರೆ ರಾತ್ರಿ ಸಮಯದಲ್ಲಿ ಹೊಲದ ಬದುಗಳ ಮೇಲೆ ನಡೆಯುವಾಗ ದಾರಿ ಸ್ಪಷ್ಟವಾಗಿ ಕಾಣಲು ಇದರಲ್ಲಿ ಶಕ್ತಿಯುತವಾದ LED ಲೈಟ್ ಅಳವಡಿಸಲಾಗಿದೆ. ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ ಮನುಷ್ಯನ ಕಿವಿಗೆ ಕೇಳಿಸದ ಆದರೆ ಹಾವುಗಳು, ಕಾಡು ಹಂದಿಗಳು ಮತ್ತು ಕೋತಿಗಳಂತಹ ಪ್ರಾಣಿಗಳಿಗೆ ಕಿರಿಕಿರಿ ಉಂಟಾಗುವ ವಿಶೇಷ ಶಬ್ದಗಳು ಇದರಿಂದ ಹೊರಡುತ್ತವೆ. ಹೀಗಾಗಿ ಅವು ರೈತರ ಹತ್ತಿರ ಸುಳಿಯದೆ ದೂರ ಓಡಿ ಹೋಗುತ್ತವೆ. ಮೂರನೆಯದಾಗಿ ಎಲೆಕ್ಟ್ರಿಕಲ್ ಶಾಕ್ ಫೀಚರ್. ಆಕಸ್ಮಿಕವಾಗಿ ಯಾವುದೇ ಕಾಡು ಪ್ರಾಣಿ ದಾಳಿ ಮಾಡಲು ಪ್ರಯತ್ನಿಸಿದರೆ ಆತ್ಮರಕ್ಷಣೆಗಾಗಿ ಇದರಲ್ಲಿ ಕಡಿಮೆ ತೀವ್ರತೆಯ ಅಂದರೆ ಪ್ರಾಣಾಪಾಯವಿಲ್ಲದ ಎಲೆಕ್ಟ್ರಿಕಲ್ ಶಾಕ್ ನೀಡುವ ವ್ಯವಸ್ಥೆ ಇದೆ. ತುರ್ತು ಸೈರನ್ ಅಂದರೆ ರೈತರು ಯಾವುದಾದರೂ ಅಪಾಯದಲ್ಲಿ ಸಿಲುಕಿದಾಗ ಅಥವಾ ಅನಾರೋಗ್ಯಕ್ಕೆ ಒಳಗಾದಾಗ ಈ ಚಿತ್ರದಲ್ಲಿರುವ ಬಟನ್ ಒತ್ತಿದರೆ ದೊಡ್ಡ ಶಬ್ದದೊಂದಿಗೆ ಸೈರನ್ ಮೊಳಗುತ್ತದೆ. ಇದು ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಕೇಳಿಸುವುದರಿಂದ ಸುತ್ತಮುತ್ತಲಿನವರು ಎಚ್ಚರವಹಿಸಬಹುದು. ಹಾಗೆ ಮೊಬೈಲ್ ಚಾರ್ಜಿಂಗ್ ಸೌಲಭ್ಯ. ಹೊಲದಲ್ಲಿರುವಾಗ ಮೊಬೈಲ್ ಬ್ಯಾಟರಿ ಖಾಲಿಯಾದರೆ ಈ ಚಡಿಯನ್ನು ಪವರ್ ಬ್ಯಾಂಕ್ ಆಗಿ ಬಳಸಿಕೊಂಡು ಚಾರ್ಜ್ ಅಪ್ ಮಾಡಿಕೊಳ್ಳಬಹುದು. ಹಾಗೆ ರೇಡಿಯೋ ಸೌಲಭ್ಯ. ಹೊಲದಲ್ಲಿರುವವರಿಗೆ ರೈತರಿಗೆ ಮನೋರಂಜನೆ ಮತ್ತು ವಾರ್ತೆಗಳನ್ನು ನೀಡಲು ಇದರಲ್ಲಿ FM ರೇಡಿಯೋ ಕೂಡ ಅಳವಡಿಸಲಾಗಿದೆ. ಹಾಗೆ ತಾಂತ್ರಿಕ ವಿವರಗಳು. ಈ ಸಾಧನವನ್ನು ಹಗುರವಾದ ಅಲ್ಯೂಮಿನಿಯಂ ಹಾಗೂ ಗಟ್ಟಿಯಾದ ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದೆ. ಇದನ್ನು ಸೌರಶಕ್ತಿ ಅಂದರೆ ಸೋಲಾರ್ ಅಥವಾ ವಿದ್ಯುತ್ ಮೂಲಕ ಚಾರ್ಜ್ ಮಾಡಬಹುದು. ಒಮ್ಮೆ ಚಾರ್ಜ್ ಮಾಡಿದರೆ 8-10 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡುತ್ತದೆ.

0: ಹಾಗೆ ರೈತರಿಗೆ ಆಸರೆ. ಪ್ರಸ್ತುತ ಕೃಷಿ ಕೇವಲ ಶ್ರಮದಾಯಕ ಕೆಲಸವಷ್ಟೇ ಅಲ್ಲ, ಅಪಾಯಕಾರಿ ಕೆಲಸವೂ ಆಗಿ ಪರಿಣಮಿಸಬಲ್ಲದು. ಇಂತಹ ಸಂದರ್ಭದಲ್ಲಿ ಕಿಸಾನ್ ಮಿತ್ರ ಚಡಿಯಂತಹ ಸಾಧನೆಗಳು ರೈತರಿಗೆ ನಿಜವಾದ ಗೆಳೆಯರಾಗಿರುತ್ತವೆ. ಸರ್ಕಾರಗಳು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು ಈ ಸಾಧನವನ್ನು ಸಾಮಾನ್ಯ ರೈತರಿಗೆ ಕಡಿಮೆ ದರದಲ್ಲಿ ತಲುಪಿಸಿದರೆ ಇನ್ನು ಅನೇಕ ಪ್ರಾಣಗಳು ಉಳಿಸಲು ಸಾಧ್ಯವಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಮನೆ ಹರು ಮನೆ ಮಹಲು ಗುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷಯ.

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ. HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ. ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನು ಹಾಕಿಸಿಕೊಳ್ಳಿ.
2: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
1: ಪ್ರಕಟಣೆ: ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HD ಕೋಟೆ ಮತ್ತು ಸರಗೂರು ತಾಲೂಕು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕು

0: ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಇಚ್ಛಾದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನು ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗ್ರತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ ಸರ್ವಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿ ಇರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿ ಇರ್ತೇವೆ. ಜಾಗೃತಾವಸ್ಥೆ ಅಂತೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋವಂಥದ್ದು, ನಾವಿರೋ ಅಂಥದ್ದು, ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬೋದು. ನಮಗೆ ಸುಖ ಬೇಕು, ಕಷ್ಟ ಬೇಡ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು, ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವ

ಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂತಹ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಒಂದು ಪುಟ್ಟ ಮಾತು ಅಂತಂದ್ರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳ್ಬಿಡಬಹುದು. ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎಂಬುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ ಅದು. ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ. ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವರು ಇರ್ತಾರೆ. ಅವ್ರು ಹೇಗೆ ಅಂದರೆ, ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನು ಹೇರ್ತಾರೆ. ಎನ್ವೈರನ್ಮೆಂಟ್ ಅಂತಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯೋದನ್ನು ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನು ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನ ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ ಕರಿತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನ ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟುವಾಗಲೇ ಒಂದು ಸಂಸ್ಕಾರವನ್ನು ಪಡೆದುಕೊಂಡು ಬಿಟ್ಟಿರುತ್ತೆ. ಆ ಸಂಸ್ಕಾರದ ಮುಖೇನ ಈ ಲೌಕಿಕ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳು ಆಕರ್ಷಣೆಯನ್ನು ಪಡೆಯುತ್ತೋ ಆಕರ್ಷಣೆಗೆ ತಕ್ಕಂತೆ ಆ ಜೀವಿ ಮುಂದೆ ಸಾಗ್ತಾ ಹೋಗುತ್ತೆ. ಕೆಲವೊಂದ್ಸಲ ನಾವು ಹಲವಾರು ವೇಷಭೂಷಣಗಳಿಂದ, ಹಲವಾರು ರೀತಿಯ ಕಾರ್ಯಗಳಿಂದ, ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದು ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದರೆ ಮತ್ತೊಂದು ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಮತ್ತೊಂದು ಮಗ ರೈತನಾಗಬೇಕು ಅಂದರೆ ಮತ್ತೊಂದು ಮಗ ದುಷ್ಕೃತ್ಯವನ್ನೇ ಎಸಗುವಂತಹ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಆತ ತನ್ನದೇ ಪೂರ್ವ ನಿರ್ಧರಿತ ಅಥವಾ ಪೂರ್ವ ಸಂಚಿತ ಕರ್ಮಗಳನ್ನು ಹೊತ್ತು ಈ ಭೂಮಿಗೆ ಬರ್ತಾನೆ ಹೊರತು ಕೇವಲ ತಂದೆ ತಾಯಿಯ ಗುಣಗಳನ್ನು ಮಾತ್ರ ಅಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ರಹಸ್ಯವನ್ನೇ ಕೃಷ್ಣ ನಮಗೆ ಜೀವನದ ಒಂದು ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ ಈ ಒಂದು ಶ್ಲೋಕಕ್ಕೆ. ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇದೆ ತಮದ ತೆರ ತೆರದ ನೂರು ತೆರೆ ಬದುಕಿನಲಿ,

ಉಬ್ಬಸದ ಗಾಡಿಯನ್ನು ಏರಿ ನಾವು ಸಾಗಿ ಈ ಒಂದು ತಮದಲ್ಲಿ ಬದುಕುವುದಕ್ಕಿಂತ ಅದೇ ಒಂದಷ್ಟು ಕೆಲ ನಿಮಿಷಗಳನ್ನು ಆತ್ಮದ ಅವಲೋಕನೆಗೆ ನಾವು ಮೀಸಲಿಟ್ಟಿದ್ದೇ ಆದಲ್ಲಿ ಒಳಗಿನ ಅಂತರಾತ್ಮದ ಬೆಳಕು ಗೋಚರವಾಗುವುದು ಸತ್ಯ ನಿತ್ಯ. ಅಂಥ ಗೋಚರದ ಬೆಳಕಿಗೆ, ಸಂಸ್ಕಾರದ ಹಾದಿಗೆ ನಾವು ಸದಾ ತೆರೆದಿರಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು.

0: ಕೇಳುವರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಿಳೆ ಕಾರ್ಯಕ್ರಮ, ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಕಾರ್ಯವೈಖರಿ ಕುರಿತು ಕುಮಾರಿ ದೀಪಿಕರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ರಾಣಿಯಂತೆ ಯೋಚಿಸಿ ಸೋಲುಗಳಿಗೆ ಹೆದರಬೇಡಿ, ನೋವು ಬಂದಾಗ ಕುಗ್ಬೇಡಿ. ಸೋಲು ಗೆಲುವಿನ ಮೆಟ್ಟಿಲು. ತಮ್ಮ ಮುಂದೆ ನಮ್ಮ ವಾರ್ಷಿಕ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನ ನಾನು ವ್ಯಕ್ತಪಡಿಸುತ್ತಿದ್ದೇನೆ. ಹೆಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕಿನ ವಿವಿಧ ಹಾಡಿಗಳ ಆದಿವಾಸಿ ಮಹಿಳೆಯರಾದ ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಹಯೋಗದೊಂದಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದುವ ದೃಷ್ಟಿಯಿಂದ ಹಾಡಿ ಮಟ್ಟದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡು ಸಂಘಗಳ ಮೂಲಕ ಹಾಡಿ ಮಟ್ಟದಲ್ಲಿನ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಸಂಘಗಳ ಸಂಖ್ಯೆ ಹೆಚ್ಚುತ್ತಿರುವುದು ಹಾಗೂ ಸಬಲೀಕರಣಗೊಳ್ಳುತ್ತಿರುವುದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತಾಲೂಕು ಮಟ್ಟದಲ್ಲಿ 2007-2008 ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟವನ್ನು ರಚಿಸಿಕೊಂಡಿರುತ್ತೇವೆ. ಈ ಒಕ್ಕೂಟದ ಉದ್ದೇಶ ಆದಿವಾಸಿ ಮಹಿಳಾ ಸಂಘಗಳನ್ನೆಲ್ಲ ಒಗ್ಗೂಡಿಸಿ ಅದರ ಮುಖಾಂತರ ಹಾಡಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರುತ್ತದೆ. ಈ ಒಕ್ಕೂಟಕ್ಕೆ ಎಲ್ಲಾ ಸಂಘಗಳು ಸದಸ್ಯತ್ವವನ್ನು ಹೊಂದಿದ್ದು ಪ್ರತಿ ತಿಂಗಳು ಒಕ್ಕೂಟ ಸಮಿತಿ ಸಭೆ ಮತ್ತು ಮಾಸಿಕ ಸಭೆಯನ್ನ ಕರೆಯಲಾಗುತ್ತಿದೆ. ಈ ಸಭೆಯಲ್ಲಿ ಹಾಡಿಯಲ್ಲಿ ಅಥವಾ ಸಂಘಗಳಲ್ಲಿ ಆ ತಿಂಗಳಲ್ಲಿ ಮಾಡಿದ ಕಾರ್ಯಚಟುವಟಿಕೆಗಳು ಹಾಗೂ ಹಾಡಿಯ ವಿಚಾರಗಳ ಕುರಿತು ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಈ ರೀತಿ ಮಹಿಳೆಯರು ಹಾಡಿ ಮಟ್ಟದಲ್ಲಿ ಸಂಘಗಳನ್ನು ರಚಿಸಿಕೊಂಡು ಕಳೆದ ವರ್ಷದಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಹಾಗೂ ಸಾಧನೆಗಳ ವಿವರವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಸ್ವಸಹಾಯ ಸಂಘದ ವಿವರಗಳು. ನಮ್ಮ ಒಕ್ಕೂಟದಲ್ಲಿ ಒಟ್ಟು 103 ಸಂಘಗಳಿದ್ದು ಸುಮಾರು 1400 ಮಂದಿ ಸದಸ್ಯರಿರುತ್ತೇವೆ. ಈ ಎಲ್ಲ ಸಂಘಗಳು ಸೇರಿ ತಾಲೂಕು ಮಟ್ಟದ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟವನ್ನು ರಚನೆ ಮಾಡಿಕೊಂಡಿರುತ್ತೇವೆ.

ಎಲ್ಲ ಸ್ವಸಹಾಯ ಸಂಘಗಳಿಂದ ಇದುವರೆಗೆ ಒಟ್ಟು 79,65,690 ರು ಉಳಿತಾಯ ಆಗಿರುತ್ತದೆ. ಈ ಸಂಘಗಳಲ್ಲಿ ಸದಸ್ಯರ ಅವಶ್ಯಕತೆಗೆ ತಕ್ಕಂತೆ

86 ಲಕ್ಷ ಪಾವತಿ ಮಾಡಿಕೊಂಡಿರುತ್ತೇವೆ. ಪ್ರತಿ ತಿಂಗಳಿಗೊಮ್ಮೆ ಒಕ್ಕೂಟದ ಮಾಸಿಕ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ ಪ್ರತಿ ಸಂಘದಿಂದ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಹಾಗೆಯೇ ತಿಂಗಳಿಗೊಮ್ಮೆ ಹಾಡಿ ಮಟ್ಟದಲ್ಲಿ ಕಲಿಕಾ ಹಂಚಿಕೆ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ 8 ರಿಂದ 10 ಹಾಡಿಗಳ ಸಂಘದ ಸದಸ್ಯರು ಭಾಗವಹಿಸಿರುತ್ತಾರೆ. ಈ ಸಭೆಯಲ್ಲಿ ತಾವು ಮಾಡಿದ ಕೆಲಸ ಕಾರ್ಯಗಳು, ತಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆ

ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇಷ್ಟು ತಯಾರಿಸ್ತಾರೆ. ಚಿಪ್ಸ್ ತಯಾರಿಕೆ ಘಟಕ ಹಣ್ಣೂರು ಆಡಿ, ಅಲ್ಲಿ ಮೂರು ತರದ ಚಿಪ್ಸ್, ಹಲಸಿನಕಾಯಿ ಚಿಪ್ಸ್, ಬಾಳೆಕಾಯಿ ಮತ್ತೆ ಮರಗೆಣಸು ಚಿಪ್ಸ್ ಅಂತ ತಯಾರಿಸ್ತಾರೆ. ಪ್ರಕೃತಿ ಸಿರಿಧಾನ್ಯ ಉತ್ಪನ್ನಗಳ ತಯಾರಿಕಾ ಘಟಕ ಪೆಂಜಳ್ಳಿ ಹಾಡಿ, ಅಲ್ಲಿ ಮಿಲೆಟ್ ಲಡ್ಡು ಮತ್ತೆ ಮಿಲೆಟ್ ಬಾರ್ಗಳನ್ನ ತಯಾರಿಸ್ತಾರೆ. ವನಸಿರಿ ಸಿದ್ಧ ಉಡುಪುಗಳ ತಯಾರಿಕಾ ಘಟಕ ಕೆಂಚಹಳ್ಳಿ, ಎಲ್ಲಾ ತರದ ಉಡುಪುಗಳು ಮತ್ತು ವಿವಿಧ ವಿನ್ಯಾಸದ ಬ್ಯಾಗ್ ಗಳನ್ನ ತಯಾರಿಸ್ತಾರೆ. ಇದು ಕೂಡ ಡೆಲ್ಲಿ ವರೆಗೂ ರೀಚ್ ಆಗಿರುತ್ತೆ. ಕೈಮಗ್ಗ ಘಟಕ ಕಾಂತನಾಡಿ, ಯೋಗ ಮ್ಯಾಟ್ ಮತ್ತು ಸೀರೆಗಳು. ಜೇನು ಸಂಸ್ಕರಣಾ ಘಟಕ ಸೀಗೂರು ಹಾಡಿ. ಸಿರಿಧಾನ್ಯ ಆಹಾರ ತಯಾರಿಕಾ ಕ್ಯಾಂಟೀನ್ ಹ್ಯಾಂಡ್ ಪೋಸ್ಟ್ ಮಿಲೆಟ್ ಕ್ಯಾಂಟೀನ್, 10 ಜೇನು ಕುರುಬ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ತಿದ್ದಾರೆ. ಸೈಲೇಜ್ ಘಟಕ ರಸಮೇವು ಘಟಕ ಅಂತ ಹ್ಯಾಂಡ್ ಪೋಸ್ಟ್ ನಲ್ಲಿ ಇದೆ. ಇದು ಇಲ್ಲಿ ತಯಾರಾದ ವಸ್ತುಗಳನ್ನು ಮಾರಾಟ ಮಾಡುವ ದೃಷ್ಟಿಯಿಂದ ಹ್ಯಾಂಡ್ ಪೋಸ್ಟ್ ನಲ್ಲಿ ಪ್ರಕೃತಿ ಮಾರಾಟ ಮಳಿಗೆಯನ್ನು ತೆರೆದು ಈ ಮುಖಾಂತರ ಅವರಿಗೆ ಮಾರ್ಕೆಟಿಂಗ್ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ. ಈ ದಿನ ಆದಿವಾಸಿ ಮಹಿಳೆಯರು ಡೆಲ್ಲಿ, ಬೆಂಗಳೂರು ಮತ್ತು ಜಾರ್ಖಂಡ್ ವರೆಗೂ ಸ್ಟಾಲ್ಗಳಿಗೆ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿರುತ್ತಾರೆ. ಈ ವರ್ಷ 13 ಹೊಸ ಸ್ವಸಹಾಯ ಸಂಘಗಳ ರಚನೆಗೆ ಮತ್ತು 6 ಸಂಘಗಳನ್ನು ಪುನರ್ ಪ್ರಾರಂಭಿಸಲಾಗಿದೆ. ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಜೀವನೋಪಾಯ ತರಬೇತಿ ಪಡೆದ 93 ಜನ ಕೋಳಿ ಸಾಕಾಣಿಕೆ ತರಬೇತಿಯನ್ನ ಮಾಡುತ್ತಿದ್ದಾರೆ. 20 ಜನ ಹಸು ಸಾಕಾಣಿಕೆ ಹಾಗೂ 22 ಜನ ಮೇಕೆ ಸಾಕಾಣಿಕೆಯನ್ನ ಮಾಡುತ್ತಿದ್ದಾರೆ. ಸ್ವಸಹಾಯ ಸಂಘದ ಮೂಲಕ 15 ಹಾಡಿಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡುವ ಮೂಲಕ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ. ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಾಡಿಗಳಲ್ಲಿ ಇದುವರೆಗೆ ವಿದ್ಯುತ್ ಸಂಪರ್ಕವನ್ನೇ ಕಂಡಿರಲ್ಲ. ಮಹಿಳೆಯರು ನಿರಂತರ ಅರ್ಜಿ ನೀಡುವ ಮೂಲಕ ಇಂದು 420 ಕುಟುಂಬಗಳ ಮನೆಗಳಿಗೆ ವಿದ್ಯುತ್ ಸೌಲಭ್ಯ ಸಿಕ್ಕಿದೆ. ಕಳೆದ ವರ್ಷ ಕೆಂಪುಕೋಟೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಥಸಂಚಲನ ವೀಕ್ಷಣೆ ಮಾಡಲು ವಿಶೇಷ ಆಹ್ವಾನಿತರಾಗಿ ವಿಮಾನದ ಮುಖಾಂತರ ನಮ್ಮ ಒಕ್ಕೂಟದ ಸದಸ್ಯರಾದ ಸರಸು ಮತ್ತು ರಾಗಿಣಿ ಅವರು ಕರ್ನಾಟಕದಿಂದ ಭಾಗವಹಿಸಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. 2025-26 ಸಾಲಿನ ಪ್ರಜಾವಾಣಿ ಮಹಿಳಾ ಸಾಧಕಿಯ ಪ್ರಶಸ್ತಿಗೆ ಜಾಗನಕೋಟೆ ಹಾಡಿಯ ಪ್ರಕೃತಿ ಆಹಾರ ಘಟಕದ ಶ್ರೀಮತಿ ರಾಗಿಣಿ ಅವರು ಆಯ್ಕೆ ಆಗಿರುವುದು ಹೆಮ್ಮೆ ತರುವ ವಿಷಯವಾಗಿದೆ.

0: ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀಮತಿ ಪುಟ್ಟಮ್ಮರವರು 2025-26 ಸಾಲಿನ ತಾಲೂಕು ಮಟ್ಟದ ಉತ್ತಮ ಸಮಾಜ ಸೇವಕಿ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. 4 ಜನ ಆದಿವಾಸಿ ಹೆಣ್ಣು ಮಕ್ಕಳು ಆಟೋ ಡ್ರೈವಿಂಗ್ ತರಬೇತಿಯನ್ನು ಪಡೆದು ಆಟೋವನ್ನು ಓಡಿಸುವಲ್ಲಿ ಸಫಲರಾಗಿದ್ದಾರೆ. ಕಳೆದ 2 ವರ್ಷದಲ್ಲಿ ತರಬೇತಿಯನ್ನು ಪಡೆದುಕೊಂಡವರು ಪವಿತ್ರ ಹುಣಸೆಕುಪ್ಪೆ ಹಾಡಿ, ಕಾವ್ಯ ಸೋಗಳ್ಳಿ ಹಾಡಿ, ರಂಜಿನಿ ಹುಣಸೆಕುಪ್ಪೆ, ಮೀನಾಕ್ಷಿ MGHL ಹಾಡಿ. 2025-26 ಸಾಲಿನಲ್ಲಿ ಈ ವರ್ಷದಲ್ಲಿ 8 ಜನ ಆಟೋ ಡ್ರೈವಿಂಗ್ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಒಕ್ಕೂಟದಿಂದ ಸಾಲ ಪಡೆದು ಆದಿವಾಸಿ 10 ಮಹಿಳೆಯರು ಚಿಲ್ಲರೆ ಅಂಗಡಿಗಳನ್ನು ನಡೆಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನಮ್ಮ ಗಿರಿಜನ ಹೆಣ್ಣು ಮಕ್ಕಳೇ ಸಾಕ್ಷಿ ಅಂತ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು.
1: ಒಬ್ರು ತಾಯಿ ಒಂದು ಯೂನಿವರ್ಸಿಟಿಗೆ ಸಮಾನ. ಯಾಕೆಂತಂದ್ರೆ ನಾವು ಚಿಕ್ಕದ್ರಿಂದ ಹಿಡಿದು ಅಪ್ ಟು ಬೆಳೆಯೋದ್ರೊಳಗಡೆ ಎಷ್ಟು ತಿದ್ದುತ್ತಾರೆ ಅಂತ ಅಂದ್ರೆ, ಒಂದು ಸಂಸ್ಕಾರವನ್ನ ಹೇಳ್ಕೊಡೋದ್ರಿಂದ ಹಿಡಿದು ಒಂದು ವಾಕ್ಯ ಪದವನ್ನ ಉಚ್ಚಾರ ಮಾಡೋದ್ರಿಂದ ಹಿಡಿದು ಒಬ್ಬ ಬಂದಾಗ ಅತಿಥಿ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡೋಂಥದ್ದು ತಾಯಿ. ಶಾಲೆಯಲ್ಲಿ ನಾವು 6 ಗಂಟೆಗಳ ಕಾಲ ಕಲಿತ್ರೆ, ತಂದೆ ಜೊತೆ 1 ಗಂಟೆಗಳ ಕಾಲ ನಾವು ಕಲಿತ್ರೆ, ತಾಯಿ ಜೊತೆ 12 ಗಂಟೆಗಳ ಕಾಲ ನನಗೆ ಅಂದ್ರೆ ತಿದ್ದಿ ತೀಡಿ ಈ ತರ ಸಮಾಜದಲ್ಲಿ ಬದುಕು ಅಂತ ಹೇಳ್ಕೊಡೋಂಥದ್ದು ತಾಯಿ ಒಂದೇ. ಯಾಕೆಂದ್ರೆ ಒಂದು ಜೀವಕ್ಕೆ ಜೀವ ಕೊಡುವಂತ ಶಕ್ತಿ ಯಾವ್ದಾದ್ರೂ ಇದ್ರೆ ಅದು ನನ್ನ ತಾಯಿತನಕ್ಕೆ ಮತ್ತೆ ನಮ್ಮ ತಾಯಂದಿರಿಗೆ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಹೆಣ್ಣು ಯಾವ್ಯಾವ ಸ್ಥಳದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನವನ್ನು ಅಲಂಕರಿಸ್ಬೋದು ಅಂತ ಅಂದ್ರೆ, ಇಡೀ ಒಕ್ಕೂಟದ ಅಧ್ಯಕ್ಷೆಯಾಗಿ ಒಕ್ಕೂಟವನ್ನ ಈಗ ವರದಿ ಮಂಡನೆ ಮಾಡೋದು ಇಷ್ಟೆಲ್ಲ ಮುಂದೋಗ್ಸತ್ತ ಒಂದು ಶಕ್ತಿ ಇರೋಂಥದ್ದು ಯಾರು ಅಂದ್ರೆ ನಮ್ಮ ನಾರಿಯಾದಂತ ಪುಟ್ಟಮ್ಮ ಅವರು. ಇಷ್ಟು ಶಕ್ತಿ ಗಂಡಸಿಗೆ ಸರಿಸಮಾನವಾಗಿ ಅದಕ್ಕೂ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಇವತ್ತು ದೇಶ

ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಹೆಣ್ಣಲ್ಲಿರುವಂತಹ ನಿಸ್ವಾರ್ಥ ಸೇವೆ ಮತ್ತೆ ತ್ಯಾಗ. ಯಾಕೆ ಅಂತ ಅಂದ್ರೆ ಇಡೀ ಸಂಸಾರ ಹೆಣ್ಣು ಮೇಲೆ ನಿಂತಿರುವಂತದ್ದು. ಅಷ್ಟು ಶಕ್ತಿ ಹೆಣ್ಣು ಮಕ್ಳಿಗೈತೆ, ಅವಶ್ಯಕತೆ ಇಷ್ಟೈತೆ. ಅವತ್ತು ಹೋರಾಟದ ಮೂಲಕಾಂತರ ಶಕ್ತಿಯನ್ನ ಅಥವಾ ಹಕ್ಕುಗಳನ್ನ ಪಡ್ಕೋತಾ ಇದ್ರೆ ಇವತ್ತು ಅವರೇ ಕೊಡ್ಬೇಕಾಗೈತೆ. ಯಾಕೆಂತಂದ್ರೆ ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ, ಇಡೀ ಸಂಸಾರ ನಿವಾರಣೆ ಮಾಡಕ್ಕಾಗುತ್ತಾ? ನಾನು ಹುಷಾರಿಲ್ಲ ಅಂತ ಅಂದ್ರೆ ಇಡೀ ನಮ್ಮ ಮನೆಯೆಲ್ಲ ಚೆನ್ನಾಗಿ ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಾರೆ, ನನ್ನ ತಾಯಿ ನೋಡ್ಕೊಂಡು ಹೋಗ್ತಾರೆ. ತಾಯಿ ಮತ್ತೆ ನನ್ನ ಹೆಂಡತಿ ಏನಾರ ಇಲ್ಲ ಅಂತ ಅಂದ್ರೆ ಹುಷಾರಿಲ್ಲ ಅಂತ ಅಂದ್ರೆ ಸಂಸಾರ ಸಾಕಾಗುತ್ತೇನು? ಅಷ್ಟು ಪ್ರಾಮುಖ್ಯತೆ ನಮ್ಮ ಮಹಿಳೆಯರಿಗಿದೆ. ಅದನ್ನ ಸದುಪಯೋಗ ಪಡಿಸಿ ಒಂದು ದೇಶದ ಪ್ರಗತಿಗೆ ನೀವು ದಾರಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 10 ಜನರಿಗೆ ಮಹಿಳೆಯರಿಗೆ ಸಾಧಕ ಪ್ರಶಸ್ತಿಯನ್ನ ಪ್ರಜಾವಾಣಿಯವರು

0: 2026ರಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರು ಫ್ಲೈಟ್ ನಾನು ಇದುವರೆಗೆ ಡೈರೆಕ್ಟ್ ಆಗಿ ನೋಡೇ ಇಲ್ಲ, ಅವರು ಫ್ಲೈಟ್ ಅಲ್ಲೇ ಹೋಗ್ಬಿಟ್ಟು ಬಂದವ್ರೆ. ಅಷ್ಟು ಶಕ್ತಿ ಆ ತಾಯಿಗೈತೆ. ನೆಕ್ಸ್ಟು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ತನ್ನ ಗಂಡ ದುಶ್ಚಟಕ್ಕೆ ಬಲಿಯಾಗಿ ಏನು ಮದ್ಯ ವ್ಯಸನಕ್ಕೆ ಆಗಿದ್ರೋ ಅವ್ರನ್ನ ಮದ್ಯ ವ್ಯಸನ ಶಿಬಿರಕ್ಕೆ ಸೇರಿಸಿ ಅದನ್ನ ಮುಕ್ತಿಗೊಳಿಸಿ ತನ್ನ ಸಂಸಾರವನ್ನ ಒಂದು ಸುವ್ಯವಸ್ಥೆಗೆ ಆರ್ಥಿಕ ಬಲವರ್ಧನೆಗೆ ಕಾರಣ ಮಾಡಿರೋಂಥದ್ದು ಒಂದು ನಾರು ಯಾರು ಅಂತ ಅಂದ್ರೆ ನಮ್ಮ ರಾಗಿಣಿ ಮೇಡಮ್. ಅದಕ್ಕೋಸ್ಕರ ಇವ್ರಿಗೆ ಸನ್ಮಾನ ಮಾಡ್ತಾರಂಥದ್ದು. ಯಾಕೆಂದ್ರೆ ಈ ತರದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಜ್ವಾಲಂತವಾಗಿ ಗ್ರಾಮಗಳಲ್ಲಿ ನಮ್ಮ ಮನೆಗಳಲ್ಲಿ ಸಾಕಷ್ಟು ಐತೆ. ಅದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂತಂದ್ರೆ, ನಮ್ಮ ಮನೆಯನ್ನ ಸರಿ ಮಾಡಬೇಕು ಅಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ನಮ್ಮಿಂದ ನಮ್ಮ ಮಹಿಳೆಯರಿಂದನೇ ಸಾಧ್ಯ. ಅಂತಹ ಒಂದು ಸಾಧನೆಯನ್ನ ಅವರು ಮಾಡಿದ್ದಾರೆ. ಇವರು ಸಹ ಒಂದು ಜಾಗನಕೋಟೆ ಮಹಿಳಾ ಸಂಘದಲ್ಲಿ ಒಬ್ರು ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಜಾಗನಕೋಟೆನಲ್ಲಿರುವಂತಹ ರಾಗಿ ಆಹಾರ ಉತ್ಪಾದನಾ ಘಟಕದಲ್ಲಿ ಒಬ್ರು ಎಂಪ್ಲಾಯ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಡಿಗ್ರಿ ತನಕ ಓದಿಸಿ ಅವರು ಸ್ವಾವಲಂಬಿ ಜೀವನ ಮಾಡಲಿ ಅಂತ ಮೈಸೂರಿನಲ್ಲಿ ಒಬ್ರು ಗಿರಿಜನ ಮಹಿಳೆ ಆಗಿ ಮಕ್ಕಳನ್ನ ಮೈಸೂರಿನಲ್ಲಿ ಒಂದು ಉದ್ಯೋಗ ಕಳಿಸಿದ್ದಾರೆ. ಇಷ್ಟು ಅವರ ಹೆಮ್ಮೆಯ ವಿಷಯಗಳು.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬೀಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಕಾರ್ಯವೈಖರಿ ಕುರಿತು ಕುಮಾರಿ ದೀಪಿಕರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಕೇಳುವರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
1: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೆ ಇರುವಂತಹ ಸಂದರ್ಭಗಳಿರುತ್ತೆ ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹ ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
0: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೇವೆಗಳನ್ನ ನೀಡಲಾಗ್ತದೆ ಅಂತ ಒದಗಿಸಲಾಗ್ತದೆ ಸರ್?
1: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲ ನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲ ನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೊಳಗಾಗಬಾರದು ಅನ್ನುವಂತಹ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾ ಇರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲಮಂದಿರ, ಸರ್ಕಾರಿ ಬಾಲಕಿಯರ ಬಾಲಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ವರ್ಷಗಳ ಅವಧಿಗೆ 5 ಜನರ ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂತಹದ್ದು ಒಂದು ಮುಖ್ಯವಾದಂತಹ ಸೇವೆ ಮೊದಲನೇದಾಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು, ತುಂಬಾ ಯೋಜನೆಗಳು ಇದೆ. ಅದರಲ್ಲಿ OVC ಎನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೆ ಇರುವಂತಹ ಮಕ್ಕಳು ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು HIV ಪಾಸಿಟಿವ್ ಆಗಿರುವಂತಹ ಮಕ್ಕಳನ್ನ ನಾವು ನೋಡಬಹುದು, 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಅಥವಾ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳು HIV ಪಾಸಿಟಿವ್ ಇರುವಂತಹ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡಬಹುದು. ಅಥವಾ ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿಯನ್ನ ತಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಳು ಇರ್ತಾರೆ ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಳು ಇರ್ತಾರೆ, 18 ವರ್ಷಕ್ಕಿಂತ ಒಳಪಟ್ಟವರು, ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನ ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡೋದ್ರ ಮೂಲಕ ಅವ್ರಿಗೆ ಈಗೇನು ಪೋಷಕರು ಓದ್ಸೋದಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏಕ ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಿಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
0: ಸರ್, ಈಗ ಸಾಮಾನ್ಯ ಜನರು

0: ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು ಸರ್?
1: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದರೆ ಅಗತ್ಯವಾದಂಥ ಸೇವೆಯನ್ನು ಒದಗಿಸುವಂಥ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಗಂಟೆನೂ ಸೌಲಭ್ಯವನ್ನು ಕೊಡುವಂಥ ಅಥವಾ ಭೇಟಿ ನೀಡೋಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದರೆ 10-5:30 ಗಂಟೆವರೆಗೂ ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಭೇಟಿ ಮಾಡಬಹುದು. ಅದನ್ನು ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದರೆ ನಮ್ಮಲ್ಲಿ 10-98 ಮಕ್ಕಳ ಸಹಾಯವಾಣಿ ಇದೆ. 10-98 ಮಕ್ಕಳ ಸಹಾಯವಾಣಿ ಮೂಲಕ ಅವರು 24 ಗಂಟೆ, ದಿನದ 24 ಗಂಟೆನೂ ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಗಂಟೆನೂ ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದರೆ ಸೇವೆಯನ್ನು ಒದಗಿಸೋಕ್ಕೋಸ್ಕರ ಇರುತ್ತೆ. ಹಾಗಾಗಿ ಅವರು ತುರ್ತು ಇದ್ರೆ 10:98 ಕರೆ ಮಾಡೋದ್ರ ಮೂಲಕನೂ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
0: ಓಕೆ ಸರ್, ಈಗ ಒಂದು ವೇಳೆಗೆ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಇರ್ಬೋದು ಅಥವಾ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ತಾವು ಹೇಗೆ ಆ ಒಂದು ಪ್ರಕರಣಗಳನ್ನು ನಿರ್ವಹಿಸ್ತೀರಾ ಸರ್?
1: ಸರ್, ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದರೆ, ಈಗ ಉದಾಹರಣೆಗೆ ನಮ್ಮ ಬಾಲ್ಯ ವಿವಾಹ ಅಂತ ನಾವು ನೋಡ್ತೀವಿ, ಮತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನ ನೋಡ್ತೀವಿ, ಆ ಥರ ಏನಾದರೂ ಕಂಡು ಬಂತು ಅಂದರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂತಹದ್ದಿರ್ಬೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತಹದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರ್ಪಡಿಸುವಂತಹದ್ದಿರ್ಬೋದು, ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದು ಯಾರಿಂದ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದರೂ ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದನ್ನ ನಾವು ಮಾಡ್ತಾ ಇದ್ವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಈ ತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಈ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ
0: ಇದ್ದೀವಿ. ಸರ್, ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ ಬಾಲ್ಯ ವಿವಾಹ ಇರ್ಬೋದು ಬಾಲ ಕಾರ್ಮಿಕತೆ ಇರ್ಬೋದು ಅಂತ ಹೇಳಿದ್ರಿ, ಸೊ ಇವುಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸರ್?
1: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಮತ್ತೆ ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ಮೊದಲು ಅರಿವು ಮೂಡಿದಾಗ ಇಂತಹ ಘಟನೆಗಳಾಗುವಂತಹದ್ದು ಕಡಿಮೆ ಆಗ್ಬಹುದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವ್ರಿಗೆ ಕ್ರಮವನ್ನು ತಗೊಳ್ಳುವಂತಹದ್ದನ್ನು ಕೂಡ ಮಾಡ್ತಾ
0: ಇದ್ದೀವಿ. ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡಿದ್ರೆ ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
1: ಜಾಗೃತಿ ಮೂಡಿಸುವಂತಹ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನ ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಕ್ಕಳು ಅಂಗನವಾಡಿ ಏನ್ ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನ ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೇ ಇರೋ ರೀತಿನಲ್ಲಿ ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದೇ ಇರೋ ರೀತಿನಲ್ಲಿ ನಾವು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯ್ದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
1: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಾನು ಹೇಳಕ್ ಆಗ್ತಿಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದ್ ಮಟ್ಟಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನ ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋಕೆ ಮುಂದೆ 18 ಆಗೋವರೆಗೂ ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆ ನಾವು ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರೆಸ್ಕೊಂಡು ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಬಟ್ ಆಗ್ತಾ ಇರುವಂತ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂತಹದ್ದು, ಬಟ್ ತಡೆಯುವಂತಹದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ

0: ವಿವಾಹ ಕಾಯ್ದೆ ಇದೆ. ನಮ್ಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ. ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನ ಮಾಡಿದ್ರೆ ಅವರಿಗೆ 2 ಜೈಲು ಶಿಕ್ಷೆ ಇರುತ್ತೆ, 1,00,000 ದಂಡ ಇರುತ್ತೆ ಅನ್ನುವಂತಹದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತೆ ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಆ ಪ್ರಕರಣವನ್ನ ನೋಡ್ತೀವಿ. ಪೋಕ್ಸೋ ಕಾಯ್ದಿನಲ್ಲಿ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು. ಈ ಪೋಕ್ಸೋ ಕಾಯ್ದಿನಲ್ಲಿ ಅವ್ರಿಗೆ ಕನಿಷ್ಠ 10-20 ಅಥವಾ ಅವ್ರಿಗೆ ಮರಣದಂಡನೆವರೆಗೂ ಒಂದು ಜೀವನ ಪರ್ಯಂತ ಒಂದು ಜೈಲು ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ, ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನ ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು, ವಿವಾಹ ಮಾಡ್ಕೊಳ್ಳುವಂತಹದ್ದು ನಾವು ಗಮನಿಸ್ತಾ ಇದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ಲದೇ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ, ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಸರ್, ಇದ್ರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ, ನಾವು ಇದರಲ್ಲಿ DLSA ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನ ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂತಹದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1,00,000 ನಮ್ಮಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನ ಬೇರೆ ರೀತಿಯಲ್ಲಿ ನಾವು ಕೊಡುವಂತಹದ್ದು ಅಂತಂದ್ರೆ, ನಾವು ಒಂದು ಆಶ್ರಯವನ್ನ ಕೊಡುವಂತಹದ್ದು ಇರುತ್ತೆ, ನಮ್ಮ ಸಂಸ್ಥೆಗಳ ಮೂಲಕ ಅವ್ರಿಗೆ ಆಶ್ರಯವನ್ನ ಕೊಡುವಂತಹದ್ದು ಇರುತ್ತೆ. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏಕ ಪೋಷಕರು ಅಥವಾ ಪೋಷಕರು ಇಲ್ಲದೇ ಇರುವಂತಹ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದ್ರೆ ನಾನೇನು ಈಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂತ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡೋದಂತ ವ್ಯವಸ್ಥೆ ಇದೆ.
1: ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳು ಇರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
0: ಸರ್, ಈಗ ಅದು ಒಂದು ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಿಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತಹ ಒಂದು ಸಂದರ್ಭಗಳು ಬರುತ್ತೆ, ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ರೆ
1: ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ವಸಂತಮ್ಮ, ಊರು ಭೀಮಕ್ಕಿರಾಡಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಏನಿಲ್ಲ ಈಗ ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಮಕ್ಕಳು ಆದಷ್ಟು ಇದ್ದೇವಂತರು ಅವರು ತಿಳ್ಕೊಂಡಾಗ ನಮ್ಗಳಿಗೂ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದು ಆಗಲ್ಲ. ಇದನ್ನೇನಾಗಿ ಯಾವ್ದೇ ಕಾರಣ ಕೊಟ್ಟು ಮುಚ್ಚಿ ಮದುವೆ ಮಾಡಿದ್ರು ಒಂದ್ ಪ್ರೆಗ್ನೆಂಟ್ ಆದಾಗ ಮಕ್ಕಳುಗಳು ಕರೆಕ್ಟ್ ಕೊಡ್ಬಾರ್ದು ಅಂತ
1: ಕೇಳಿಸ್ಕೊಳ್ಳಿ.
0: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋದು ಏನಂತಂದ್ರೆ, ಮಕ್ಕಳುಗಳು 18 ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತಹ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡ್ಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನು ತಕೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯ

0: ಶಿಕ್ಷೆ ಅನ್ನುವಂತಹದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನ ಹುಪ್ಪಿಸಿ ಮಗುವನ್ನ ಬಲವಂತವಾಗಿ ಮದುವೆ ಮಾಡುವಂತಹದ್ದು ಬಾಲ್ಯ ವಿವಾಹ ಮಾಡುವಂತಹದ್ದು ಕಂಡು ಬರುತ್ತೆ, ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡಿಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂತ ಪ್ರಕರಣಗಳನ್ನು ಕೂಡ ನಾವು ಗಮನಿಸಬಹುದು. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಹೌದು,
1: ಮಕ್ಕಳು ಒಂದು ಗರ್ಭವತಿ ಆದಾಗ ಅದು ಅವ್ರಿಗೂ ಆರೋಗ್ಯ ಕೆಟ್ಟು
0: ಹೌದೌದು,
1: ಇವೆಲ್ಲ ತಂದೆ ತಾಯಿಗಳು ಕೊಡ್ಬೇಕು. ಆಮೇಲೆ ಈಗೆಲ್ಲ ಮಕ್ಕಳು ಸ್ವಲ್ಪ ಓದಿರೋ ಮತ್ತೆ
0: ಹೌದೌದು
1: ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ ದೇಶ ಒಳ್ಳೇದಾಗ್ಬೋದು ಅನ್ನಿಸ್ತದೆ.
0: ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲರಿಗೂ ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನ ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನ ಮಾಡಬಹುದು. ಎಲ್ಲಾ ಪೋಷಕರು ಹಾಗೆ ಮಕ್ಕಳು ಇದನ್ನ ಅರ್ಥಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ ಒಳ್ಳೆಯ ಜಿಲ್ಲೆಯನ್ನ ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ತರ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋಂತದನ್ನ ಕೇಳ್ತೀನಿ.
1: ತಮಗೂ ಕೂಡ ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ
0: ಸರ್
1: ಅವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
0: ಹೌದು,
1: ನಾವ್ಯಾವ್ದು ಎಷ್ಟು ಕಾಳ್ರಿ ಎಷ್ಟಾಗಿ ಏನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
0: ಹೌದು,
1: ಆದಷ್ಟು ಮಕ್ಕಳು ವಿದ್ಯಾವಂತಾಗಿ ಅದ್ರ ಬಗ್ಗೆ ಹರಿಸ್ಕೊಡ್ಬೇಕು ಅಂತ ನನ್ನ ಇಷ್ಟ.
0: ಹೌದು, ನಿಮ್ಮ ಹೆಸರೇನಮ್ಮ ಮರ್ತ್ಬಿಟ್ಟೆ?
2: ವಸಂತಮ್ಮ.
0: ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಅದು ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರೋಂತ ಎಲ್ಲಾರ್ಗು ಕೂಡ ನಿಮ್ಮ ಸಂದೇಶ ತಲುಪ್ಲಿ, ಒಳ್ಳೆ ರೀತಿನಲ್ಲಿ ತಲುಪ್ಲಿ, ಎಲ್ಲಾ ಪೋಷಕರು ಇದನ್ನ ಅರ್ತ್ಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ಮ ಮೂಲಕ ಕೇಳ್ತೀನಿ.
1: ಧನ್ಯವಾದಗಳು
2: ವಸಂತಮ್ಮ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ರಿ.
0: ಆ ರೀತಿ ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ HD ಕೋಟೆ ತಾಲೂಕಲ್ಲೂ ನೋಡಿದೀವಿ, ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ? ಸಡನ್ ಆಗಿ ಅವರು ಯಾವ್ದು ಹತ್ರ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೆ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯಣೆಗೆ ತಿಳಿಸೋದ್ರ ಮೂಲಕ, ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಹೇಳಿ.
0: ನಮಸ್ತೆ, ಮಾತಾಡಿ. ಹದಿನೆಂಟು ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ. ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರಿಗ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳ್ಸಿಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. 18 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದ್ರೆ ನಾವು 18 ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನ ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಮೊದಲನೇದಾಗಿ ಇಲ್ಲ ಅಂತಂದ್ರೆ ಮುಂದಿನ ಅವನು ವಿದ್ಯಾಭ್ಯಾಸಕ್ಕೆ ಮತ್ತೆ ಮುಂದಿನ ಒಂದು ತರಬೇತಿ ಮೂಲಕ ಅವನೊಂದು ಕೆಲಸವನ್ನ ತಕೊಳ್ಳೋದಿಕ್ಕೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ಅವನ ಜೀವನವನ್ನ ಅವನು ರೂಪಿಸ್ಕೊಳ್ಳೋದಿಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ತಯಾರು ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು.
3: ಕೌಶಲಾಭಿವೃದ್ಧಿ ಶಿಕ್ಷಣ ಕೊಟ್ಟು ಅವರ ಕಂಪ್ನಿಗಳು ಹೊಂದ್ಕೋದಲ್ಲ ಸರ್ ಅಂತ.
0: ಹೌದೌದು.

0: ಅದನ್ನೇ ಮಾಡ್ತಾ ಇದ್ದೀವಿ ಆ ಥರ ಏನಾದರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಕುಟುಂಬದ ಪೋಷಕರು ಅಥವಾ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂಥ ವ್ಯವಸ್ಥೆಯೇ ನಾವು ಮೊದಲು ಮಾಡ್ತೀವಿ. ಯಾಕೆಂದರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂಥದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂಥದ್ದು. ಒಂದು ವೇಳೆ ಯಾರು ಇಲ್ಲ ಆ ಥರ ಅಂದಾಗ, ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನು ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅವೆರಡೂ ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನು ಒಂದು ತರಬೇತಿಯನ್ನು ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನು ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನ ಮಾಡ್ತೀವಿ. ಹೌದೌದೌದು, ಅದನ್ನು ಮಾಡ್ತಾ ಇದ್ವಿ ಪ್ರಸ್ತುತ ಕೂಡ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನು ನೀಡೋದಕ್ಕೆ. ಸರ್ಕಾರ
1: ಸರ್, 2000 ಸೀಗ ಬಾಲ್ಯ ವಿವಾಹನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು,
1: ನಮ್ಮ ಜಿಲ್ಲೆ ಸುಮಾರು ನಡೀತಾ ಇದೆ ಅಂತ ಬೇರೆ ಬೇರೆ ತಾಲೂಕಲ್ಲಿ.
0: ನಮ್ಮ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿ ಹೋಗಿ ಮದುವೆ ಆಗಿರುವಂತಹದ್ದು, ಆ ತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ ಆ ತರ ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಾವು ಹೆಚ್ಚು ಹರಿವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು 18 ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. 21 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು, 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂಥ ಕೆಲವು ಘಟನೆಗಳು ನಮಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನು ಕೊಟ್ಟು ಬರೆಸ್ಕೊಂಡು ಬಂದಿರುವಂತಹದ್ದನ್ನು ಕೂಡ, ಅದಾದ ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವಿವಾಹನ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನು ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನು ಕೊಡಿಸಿರುವಂತಹ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದೆ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜವರೇ?
0: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012 ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು ಯಾವುದೇ ಒಂದು ಹುಡುಗ ಅಂತ ಏನಿಲ್ಲ, ಗಂಡು 18 ವರ್ಷದ ಒಳಪಟ್ಟಂತಹ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ ದೌರ್ಜನ್ಯ ಆಗ್ಬೇಕು ಅಂತಾನೆ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂತ ಒಂದು ಪ್ರಯತ್ನಗಳು ಆದಾಗ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನ ನೋಡಿದಾಗ ನಾವು ಕನಿಷ್ಠ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷಕ್ಕಿಂತ ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡಬಹುದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದ್ರಷ್ಟೇ ನಾವು ಇದನ್ನ ಪೋಕ್ಸೋ ಅಂತ ಹೇಳೋದಲ್ಲ, ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದ್ರೂ ಕೂಡ ಬಿಕಾಸ್ ಆಫ್ ಅವರು 18 ವರ್ಷದಿಂದ ಒಳಪಟ್ಟಿರೋದ್ರಿಂದ ನಾವು ಅದನ್ನ ಪೋಕ್ಸೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದ್ರ ಜೊತೆಗೆ ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ಮಾತುಗಳನ್ನ ಬೈಗುಳಗಳನ್ನ ಮಾತಾಡುವಂತಹದ್ದು ಬೈಯುವಂತಹದ್ದು ಇರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸುವಂತಹದ್ದು ಇರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ತರ ಒಂದು ಅಬ್ಯೂಸ್ ಮಾಡುವಂತಹ ಒಂದು ದೌರ್ಜನ್ಯ ಮಾಡುವಂತಹ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7 ವರ್ಷ, 10 ವರ್ಷ, 20 ವರ್ಷದವರೆಗೂ ಡಿಪೆಂಡ್ಸ್ ಆನ್ ಅವ್ರಿಗೆ ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ.
2: ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದ್ದೆ. ಸರ್, ಬಹಳ ಉತ್ತಮ ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
0: ಸಿಗ್ತಾ ಇದೆ. ಯಾವುದೇ ಮಗುವನ್ನ ನಾವು ಮೊದಲನೇದಾಗಿ ಎಲ್ಲೇ ಯಾವುದೇ ಮಗು ನಮಗೆ ಒಂದು ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂತಹ ಮಗು ಇರ್ಬೋದು, ಏಕ ಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕವಾಗಿರುವಂತಹ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದ್ ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗ

0: ಸಿಕ್ಕಿರುವಂತ ಮಗು ಇರುವುದು. ಯಾವುದೇ ಮಗು ನಮ್ಗೆ ಸಿಕ್ತಾಗ ಆ ಮಗುವನ್ನ ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದ್ಮೇಲೆ ಮೊದಲು ಆಗುವಂತ ಕೆಲಸನೆ ಮಗುವಿಗೆ ಕೌನ್ಸಿಲಿಂಗ್ ಆಗುವಂತಹದ್ದು, ಆಪ್ತ ಸಮಾಲೋಚನೆ ಆಗುವಂತಹದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ.
1: ಕರೆ ಇದೆ ಸರ್. ಹಲೋ,
2: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಆದಾಗ ನಮ್ದನ್ನ ಹೇಗ್ ರಕ್ಷಣೆ ಮಾಡ್ತೀವಿ? ಇವಾಗ ನಾವ್ ಇರೋದು
1: ಕಲಬುರ್ಗಿ,
2: ಇಲ್ಲಿ ಈ ತರ ವ್ಯವಸ್ಥೆಗಳಿದಾವ
0: ಅಂದ್ರೆ ನೀವ್ ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ. ಅಲ್ಲ, ನಿಮ್ಮನ್ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ತಗೊಳ್ಬೇಕು, ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ, ಏನಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವಾ ಅಥವಾ ಅನಿವಾರ್ಯವಾಗಿ ಇರಲ್ವಾ? ಒಂದು ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ. ನೀವು ಹೋದಾಗ ಏನಾದ್ರೂ ಆತರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮ್ಗೆ ರಕ್ಷಣೆ ಅಗತ್ಯ ಇದೆ ಅಂತಂದ್ರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡ್ಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲಿಗೆ ತಿಳಿಸ್ಬೋದು, ಅಥವಾ ಇನ್ನೊಂದು ಯಾರದೋ ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, ಒಂದಿನ ನನಗೆ ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿ ಇದ್ರೆ ಅಲ್ಲಿಗೆ ಬರೋ ಅಂತ ವ್ಯವಸ್ಥೆಯನ್ನ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದ್ರೆ ಏನ್ ಕಾರಣಕ್ಕೆ ಇರಲ್ಲ ಅನ್ನುವಂತಹದ್ದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಕೊಂಡು ಹೋಗ್ತಿಲ್ವಾ ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂತಹದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂತ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ. ಆ ಏನಾದ್ರೂ ಘಟನೆಗಳು, ಅಹಿತಕರ ಘಟನೆಗಳು ನಡೆದ್ರೆ ಅಂತ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನ ತಿಳಿಸ್ಬೇಕಾಗುತ್ತೆ.
1: ಧನ್ಯವಾದಗಳು ಕರೆ ಮಾಡಿದ್ದೆ ಸರ್. ಈ ಒಂದು ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಸರ್?
0: ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನ ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವ್ರು ಯಾವ್ದಾದ್ರು ಒಂದು ಶಾಲೆನಲ್ಲಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರುವಂತಹ ಮಕ್ಕಳೇ ಇರ್ತಾರೆ. ಹಂಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಹೆಚ್ಚಿನ ಪಾತ್ರವನ್ನ ನಿರ್ವಹಿಸುವಂತಹದ್ದು, ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಎನ್ನುವಂತಹದ್ದು ಸರ್ಕಾರದಿಂದ ಮಕ್ಕಳ ಆಯೋಗದ ಮೂಲಕ ಆ ಒಂದು ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯ ಮೂಲಕ ಮಕ್ಕಳನ್ನ ಹೇಗೆ ಒಂದು ಸಿಬ್ಬಂದಿಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನ ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿಯನ್ನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಎನ್ನುವಂತಹದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
1: ಸರ್, ಇದ್ರ ಜೊತೆಗೆ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗತ್ತೆ ಸರ್?
0: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತರು ಈಗಲೇ ಹೆಚ್ಚಿನ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರಿಗೆ ಭೇಟಿ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವ್ರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮ್ಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿಯಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಹರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮ್ಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ ಬಾಲ್ಯ ವಿವಾಹವನ್ನ, ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರ್ ಅಲ್ಲಿ ಅವರು ಬಾಲ್ಯ ವಿವಾಹವನ್ನ ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಗಳು ಸಿಗೋದಿಲ್ಲ. ಬಟ್ ಹತ್ತಿರದ ಯಾವುದು ಅವರು ನೆಕ್ಸ್ಟ್ ಅವ್ರಿಗೆ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷಕ್ಕೆ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್.

ಒಂದು ಇನ್ನೂ 18 ವರ್ಷ ಕಂಪ್ಲೀಟ್ ಆಗಿಲ್ಲ, ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರ್ ಅದನ್ನ ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ, ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನ ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡ್ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿನ ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ ಆಗಿರುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳಿರ್ಬೋದು, ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸಬೇಕಾಗುತ್ತೆ,

0: ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಅವ್ರು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟರೆ ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು, ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ, ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನು ಕೂಡ ಹೆಚ್ಚು ಇರುತ್ತೆ ಅನ್ನುವಂಥದ್ದನ್ನ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದರ್ಶನ.
1: ಹೇಳಿ, ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಪ್ರಸ್ತುತ ಪ್ರಪಂಚದಲ್ಲಿ ಅಭಿವೃದ್ಧಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಆಗಿದೆ. ಅದಕ್ಕೆ ಮೂಲ ಕಾರಣ ಇಂದಿನ ಪ್ರಸ್ತುತ ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂಶ ಅನ್ನೋದು ನನ್ನ ಒಂದು ಅನಿಸಿಕೆ.
0: ಓಕೆ, ಅದು ಆಗ್ತಾ ಇದೆ ಒಂದು. ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು. ನಮ್ಮ ಮೂಲ ಉದ್ದೇಶ ಏನಂತಂದ್ರೆ, ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯದಿಂದ ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯನ್ನು ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂತಹದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
2: ಈಗ ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರ್ಬೇಕಾಯ್ತು, ಅಭಿನಂದನೆಗಳನ್ನು. ಆದ್ರೆ ಏನಂತ ಹೇಳಿದ್ರೆ ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾಗವಹಿಸತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿದರ್ಶನ.
0: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆ ಚಿತ್ರಣವನ್ನ ತರೋದ್ರಲ್ಲಿ ನಾವು ಕೂಡ ಅದನ್ನ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತೀನಿ ನಿಮ್ಗೆ.
2: ಅದಕ್ಕೆ ಸರ್ ಈಗ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬರೀ ವಿದ್ಯೆ ಕೊಡ್ತದೆ ಒಂದು ಮೂಲ ಹಾಕ್ಬಾರ್ದು.
0: ಹೌದು, ಒಂದು ಒಳ್ಳೆ
2: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸತಕ್ಕಂಥ ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ ಸರ್.
0: ಖಂಡಿತ, ಒಂದು ಒಳ್ಳೆ ವಿಷಯ ನೀವು ಹೇಳಿದಿರಾ, ಮಾಡೋಣ ಅದನ್ನ ಖಂಡಿತ. ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ ಮತ್ತ ಪೋಷಕರಿಗೆ ಒಂದು ಸಭೆಯನ್ನ ತಗೊಳ್ಳೋದ್ರ ಮೂಲಕ ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುವಂತ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದ್ರ ಹೇಳ್ತೀನಿ ನಿಮ್ಗೆ.
2: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯೆಯ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಬೋಧನೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರದಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ ಹಾಗೂ ಅಭೂತಪೂರ್ಣ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನೋದು ನನ್ನ ಒಂದು.
0: ಓಕೆ, ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
1: ಧನ್ಯವಾದಗಳು ದರ್ಶನಕ್ಕೆ ಕರೆ ಮಾಡಿದೆ ಸರ್. ಈ ಒಂದು ಮಕ್ಕಳ ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ತರ ಒಂದು ಅರಿವಿನ ಒಂದು ಅರಿವು ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗ್ಬೇಕು ಸರ್?
0: ಅಂದ್ರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂತಹದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% ವರೆಗೂ ಶಿಕ್ಷಣ ಅನ್ನುವಂತಹದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂಥದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂಥದ್ದು, ಒಳ್ಳೆಯ ವರ್ತನೆಗಳನ್ನುವಂಥದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ. ಈಗ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ

0: ಶಿಕ್ಷಕರನ್ನ ಒಂದು ಕೆಲವೊಂದು ನಾವು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಮನೋ ಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನ ಸಮಸ್ಯೆಗಳು ಯಾರಿಗಿದೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವ್ರಿಗೆ ತರಬೇತಿಯನ್ನ ಮಕ್ಕಳಿಗೆ ನೀಡುವಂತ ನಿಟ್ಟಿನಲ್ಲಿ ನಾವು ಕೊಡಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳ ನಡುವೆನೆ ಒಂದು ಹೊಡೆದಾಟ ಜಗಳ ಇಂದಿನ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂತಹದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡಬಹುದು. ಮತ್ತು ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂತಹದ್ದು ಓಡೋಗಿ ಮದುವೆ ಆಗುವಂತಹದ್ದು ಅಥವಾ ದೌರ್ಜನ್ಯವನ್ನ ಮಾಡುವಂತಹದ್ದು ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನ ಗಮನಿಸಬಹುದು. ಇದನ್ನೆಲ್ಲ ನಾವು ಒಂದು ಮನೋ ಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನ ನೀಡುವಂತ ಒಂದು ಅಗತ್ಯ ಇದೆ ಅನ್ನುವಂತ.
1: ಸರಿ, ಒಂದು ವೇಳೆ ಈಗ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡ್ತವೆ ಸರ್?
0: ಒಂದು, ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂತಹದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ ಅಥವಾ ಮಕ್ಕಳಿಂದನೇ ದೌರ್ಜನ್ಯ ಆಗ್ತಿದೆಯಾ ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂತ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂತಹದನ್ನ ನಾವು ನೋಡಬಹುದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಮಾಡುವಂತಹದನ್ನ ನೋಡಬಹುದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂತಹದ್ದು, ಅದ್ರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತಹ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿದೆ. ಈ ಬಾಲನ್ಯಾಯ ಕಾಯ್ದೆಯನ್ನ ಅಳವಡಿಸಿಕೊಂಡು ನಾವು ಯಾವುದೇ ಒಬ್ರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂತಹದ್ದು ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂತಹದ್ದು ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂತಹದ್ದು ಅಥವಾ ಅವ್ರ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದೆನಲ್ಲಿ ಸೆಕ್ಷನ್ 74 ರಿಂದ 80 ವರೆಗೂ ಕೂಡ ಎಲ್ಲಾ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದೀಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕ ಕೂಡ ಕೊಡುವಂತಹದನ್ನ ನೋಡಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ. ನಮಸ್ತೆ ಸರ್.
0: ನಮಸ್ತೆ.
2: ನಾನು ಮಲೆ.
1: ಹಲೋ,
2: ಹೇಳಿ.
1: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು? ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು?
2: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್. ಅದೇ ಮಚ್ಚೂರ್ ಭಾಗದಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ
0: ಆಗ್ತಿರೋದು
2: ಏರಿದಲ್ಲಿ. ಅದು ತಮ್ಮ ಕಳೆದ ಒಂದ್ 4-5 ವರ್ಷದ ಹಿಂದೆ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇಲ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ನಡ್ಕೊಂಡು ಹೋಗ್ತಾ ಇರ್ತದೆ.
0: ಈಗ
2: ಖಂಡಿತ
0: ನೀವು ಆತರ ಏನಾದ್ರೂ ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1098 ಕಾಲ್ ಮಾಡಿ ಹೇಳಿ, ಇಂಥವ್ರೆ ಹೇಳಿದ್ದಾರೆ ಅನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ವಿಷಯವನ್ನ. ಇಂಥವ್ರೆ ಹೇಳಿದ್ದಾರೆ ಅಂತ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1098 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಆ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಅದು ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದಿರುತ್ತೆ. ಅಥವಾ ಮದ್ವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂತಹದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು, ಬಾಲ್ಯ ವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರದು 18 ವರ್ಷ ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂತಹದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ 1 ವರ್ಷದಲ್ಲಿ 280 ರಿಂದ 290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. 1 ವರ್ಷದಲ್ಲಿ 280 ಜನ ಮದುವೆಗೆ ತಯಾರಿ ಮಾಡ್ತಾ ಇದ್ರು ಅಂತ. ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ ಭೇಟಿ ಮಾಡಿ ಆ ಮಕ್ಕಳನ್ನ

0: ಸಿ ಮಕ್ಕಳು ರಕ್ಷಣೆ ಮಾಡಿ ಅದ್ರ ಮದುವೆ ಬಾಲ್ಯ ವಿವಾಹವನ್ನ ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟು ಇದೆ. ಬಟ್ ಹಾಗಿರುವಂತಹ ಪ್ರಕರಣಗಳು ಕೂಡ ಒಂದು ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯ ವಿವಾಹ ಮಾಡೋ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತಲ್ಲ, ಹತ್ರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರಬಹುದು, ಅಥವಾ ಹತ್ರದ ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯತಿ ಎಲ್ಲಿ ಬೇಕಿದ್ರು ಗಮನ ತಂದು ಅದನ್ನ ತಡೆಯುವಂತಹ ಕ್ರಮವನ್ನ ಮಾಡಬಹುದು. ನೀವು ಅದು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡಬಹುದು. ನಾವು ಖಂಡಿತ ಅದನ್ನ ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡೋಣ.
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರಿ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳನ್ನ
2: ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಾವು ಹೇಳಿ
1: ಹೇಗೆ ಸರಿ ಇದು ಪೋಕ್ಸೋ ಅಂತ ಬಂದಾಗ ಇದನ್ನ ಸ್ವಲ್ಪ ಇನ್ನ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಏನೇನು ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
0: ಪೋಕ್ಸೋ ಕಾಯ್ದೆನಲ್ಲಿ ಒಂದು ನಾವು ತಿಳ್ಕೊಂಡಿರುವಂತಹದ್ದು ದೌರ್ಜನ್ಯ ಆದ್ರೆ ಆ ಇಬ್ರ ನಡುವೆ ಒಂದು ಸೆಕ್ಸ್ ಅನ್ನುವಂತಹದ್ದು ಅಥವಾ ದೈಹಿಕ ಸಂಪರ್ಕ ಆದ್ರೆ ಮಾತ್ರ ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆನಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ನಾವು ಸಮಾಜ ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ್ನ ಜೊತೆ ವರ್ತಿಸಿದಾಗ ಅದನ್ನ ನಾವು ನೋಡಿದೀವಿ. ಈಗ ಯಾವುದು ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡಬಹುದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂದ್ರೆ 18 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಆಗ್ಬೇಕು ಅನ್ನುವಂತಹದ್ದು. ನಮ್ಮಲ್ಲಿ ಒಂದು ಸುಮಾರು ಒಂದು 200 ಪ್ರಕರಣಗಳು ಒಂದು ವರ್ಷದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ನೋಡಬಹುದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂತಹದ್ದು ಇರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು, ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೋ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಕಟ್ಟಂತಹ ಒಂದು ಮಗುವನ್ನ ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡ್ತೀವಿ. ಹಾಗೆ ಅದನ್ನ ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಇರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
0: ಅದು ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ, ಆ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗನು ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂತ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದೇ ಸಿಗುವಂತಹದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂತಹದ್ದು ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾನು ಅವ್ರಿಗೆ ಹೇಳುವಂತಹದ್ದು, ಅದು ಈಗಿಲ್ಲ ಅಂದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರು ಕೂಡ ಅವ್ರಿಗೆ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನೂ ಕೂಡ ಮಾಡಲೇಬಾರದು ಅನ್ನುವಂತಹದನ್ನ ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು, ಇಂಟೀರಿಯಲ್ ಪ್ಲೇಸ್ಗಳಲ್ಲಿರ್ಬೋದು, ಜನಗಳಿಗೆ ಒಂದು ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಬಟ್ ನಾವು ಅವ್ರಿಗೆ ಅರಿವನ್ನ ಮೂಡಿಸೋಕೆ ಬರಂತ ಸಂದರ್ಭಗಳು ಬಂದಾಗ ಅವರು ನಮ್ಮ ಭೇಟಿಗೆ ಸಿಗಲ್ಲ. ಅವರು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಮನೆ ಬಾಗಿಲಾಗಿರುತ್ತೆ. ನಮ್ಮ ಅವ್ರಿಗೆ ವಿಷಯಗಳನ್ನ ರೀಚ್ ಮಾಡೋದಕ್ಕೆ ಕೆಲವೊಂದ್ಸಲ ಕಷ್ಟ ಆಗುವಂತಹದ್ದು. ಬಟ್ ಅದನ್ನ ಈ ತರ ಒಂದು ಕಾರ್ಯಕ್ರಮಗಳ ಮೂಲಕನಾದ್ರೂ ಅವ್ರಿಗೆ ಒಂದು ವಿಷಯಗಳು ತಲುಪಬೇಕು. ಯಾರು ಗೊತ್ತಿರುತ್ತೆ ಅಂತವ್ರು, ಅವ್ರಿಗೆ ಗೊತ್ತಿಲ್ಲದೇ ಇರುವಂತವ್ರಿಗೆ ಒಂದು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸೋದ್ರ ಮೂಲಕ ಇದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು. ಮತ್ತೆ ನಾವು ಒಂದು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಆನ್ ದ ಸ್ಪಾಟ್ ಆ ಟೈಮಲ್ಲಿ ಭೇಟಿ ಮಾಡಿ

0: ಕ್ರಮವನ್ನು ತಗೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಎಲ್ಲ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತಹದ್ದು ಆಗ್ಬೇಕಾಗುತ್ತೆ.
1: ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ ಸರ್?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯತಿ ಮೂಲಕನೇ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತೆ ಯಾವುದೋ ಕೆಲವು ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡಬಹುದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹದ್ದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ, ಕೊಡ್ತಿದ್ದಾರೆ. ಈಗ ನೋಡ್ತಾ ಇರುವಂತಹದ್ದನ್ನು ಗಮನಿಸ್ತಾ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು, ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇರವಾಗಿ ಕನೆಕ್ಟ್ ಇರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನ ಕೊಟ್ಟಾಗ, ಹೆಚ್ಚಿನ ಗಮನವನ್ನ ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು ಸರ್?
0: ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನ ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯ ವಿವಾಹನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯ ವಿವಾಹ ತಡೆದು ಬಂದು ಶಿಕ್ಷಣವನ್ನ ಮುಂದುವರಿಸ್ತಾ ಇದೆ. ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ. ಇನ್ನು ಒಂದು ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನ ತಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ, ಪೋಕ್ಸೋ ಒಂದು ಇದರಿಂದ ದೌರ್ಜನ್ಯಕ್ಕೊಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನ ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ದೇನೆ, ತಂದೆ ತಾಯಿ ಯಾರು ಇಲ್ದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರುವಂತಹ ಕುಟುಂಬ, ಆ ಒಂದು ತಾಲೂಕಿಗೆ ಅತಿ ಉನ್ನತವಾಗಿರುವಂತಹ ಕುಟುಂಬದಲ್ಲಿ ಆ ಮಕ್ಕಳು ಹೋಗಿ ಆ ಕುಟುಂಬದ ಮಕ್ಕಳಾಗಿದ್ದಾರೆ. ದತ್ತು ಮೂಲಕ ನಮ್ಮ ಮೂಲಕ ದತ್ತು ಕೊಟ್ಟಿರುವಂತಹ ಮಕ್ಕಳು ಇಡೀ ಒಂದು ಕಾಲೇಜಿಗೆ ಒಂದು ಒಂದು ಓನರ್ ಆಗಿದ್ದಾರೆ ಆ ಒಂದು ಕುಟುಂಬದವರು. ಇಡೀ ಒಂದು ತಾಲೂಕಿಗೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ಇದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಒಂದು ಒಳ್ಳೆಯ ಕುಟುಂಬಗಳನ್ನ ಸೇರ್ಕೊಂಡಿರುವಂತಹದನ್ನ ಕೂಡ ನೋಡಬಹುದು.
1: ಸರ್, ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ತಮ್ಮ ಕೈ ಜೋಡಿಸ್ಬೋದು ಸರ್?
0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂತಹದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹದ ಅಗತ್ಯ ಇರುತ್ತೆ. ಒಂದು ಮತ್ತೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೂ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂತವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಈಗ HIV ಪಾಸಿಟಿವ್ ಇರುವಂತ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಕಳು ಇರ್ಬೋದು, ಅಂತವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂತಹದ್ದು. ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದ್ರೂ ಮಾಡಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು, ಪೋಷಕರು ಮತ್ತೆ ಮಕ್ಕಳು. ಯಾಕೆ ಅಂದ್ರೆ ಇಲ್ಲಿ ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ, ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂತಹದ್ದು, ಓಡೋಗುವಂತಹದ್ದು, ಮದ್ಯ ಬಾಲ್ಯ ವಿವಾಹ ಆಗುವಂತಹದ್ದು ಮಾಡ್ತಾ ಇದ್ದಾರೆ.

0: ಅದನ್ನ ತಡೆಗಟ್ಟೋದ್ರ ಮೂಲಕ ಅದನ್ನ ಪ್ರತಿಯೊಬ್ಬರು ಅರ್ತು ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತ ಮಕ್ಕಳಿಗೋಸ್ಕರನು ಇರೋದ್ರಿಂದ ಯಾರು ಅಂತ ಒಂದು ಇದು ಸ್ಥಿತಿ ಅಥವಾ ಪರಿಸ್ಥಿತಿ ಇದೆ ಕುಟುಂಬಗಳಲ್ಲಿ, ಏಕಪೋಷಕರಿರ್ಬೋದು, ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳು ಇರ್ಬೋದು, ಅಂತವ್ರನ್ನ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಅವರು ಒಂದು ಆಶ್ರಯವನ್ನ ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹದ್ದು ಇರ್ಬೋದು.
1: ಹಲೋ,
2: ನಮಸ್ತೆ, ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ಮಕ್ಕಳ ಪಾಲನೆ ಈಗ ಬೇಸಿಗೆ ಕಾಲ ಎಲ್ಲ ಟೂರ್ಗೆ ವ್ಯವಸ್ಥೆ ಮಾಡೋದು ಬೇಡ.
0: ಆಯ್ತು ಹೇಳ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಓಕೆ, ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವ್ದೇ ರೀತಿನಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡ್ಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡಿದಕ್ಕೆ. ಖಂಡಿತ, ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗುತ್ತೆ ಒಂದು. ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನು ನೋಡಿಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಒಂದು ಪೋಷಕರು ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
2: ಓಕೆ, ಧನ್ಯವಾದಗಳು ಮಹದೇವ್ ಸರ್, ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂತ ಒಂದು ಪ್ರಮುಖ ಸಂದೇಶಗಳೇನು ಸರ್?
0: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡ್ಕೊಳ್ಳಿ, ಜೊತೆಗೆ ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರವನ್ನ ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂತಹದ್ದೆಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನ ನಾವು ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತ ಎಲ್ಲಾ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತಹ ದೃಷ್ಟಿನಲ್ಲಿ ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ, ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು, ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ, ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ತುಂಬ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ.

0: ನಿಮ್ಮೊಂದಿಗೆ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

0: ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.
3: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ವು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
6: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 110 ರೂಪಾಯಿ, ಪೆನ್ಸಿಲ್ ಬೀನ್ಸ್ 110 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 27 ರೂಪಾಯಿ, ತುಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 36 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ.
1: HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ.
0: ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು
1: ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ.
0: ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ,
1: ಸಮುದಾಯ ಆರೋಗ್ಯ ಕೇಂದ್ರ
0: ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನು ಹಾಕಿಸಿಕೊಳ್ಳಿ.
1: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
0: ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HT ಕೋಟೆ ಮತ್ತು ಸರಗೂರು ತಾಲೂಕು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಎಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸಾವಿತ್ರಮ್ಮ ಹೃದಯ

ನಿಮ್ಮ ನಾಮ ಆಡಿ ನಲಿಯುವೆ, ನಿಮ್ಮ ನಾಮ ಆಡಿ ನಲಿಯುವೆ. ಕಣ್ಮುಚ್ಚಿ ಕುಳಿತ ಈಶ್ವರ, ಕಣ್ ತೆರೆಯೋ ಕಾಯ ಶಂಕರ, ಶರಣೋ ಶಂಭೋ ಗೌರೀಶ್ವರ, ಅಣಿಯಲೊಳಿಯ ಚಂದ್ರಶೇಖರ. ಹೃದಯಂತರಾಳದಲ್ಲಿ ಭಕ್ತಿ ರಸವ ತುಂಬಿ ಹರಿಯಲಿ, ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಿಮ್ಮ ನಾಮ ಆಡಿ ನಲಿಯುವೆ. ಮೈಯೆಲ್ಲ ಭಸ್ವಲೇಪನ, ಸ್ವಾಮಿ ನಿಮಗೆ ನನ್ನ ವಂದನ, ತನವು ಮನವು ನಿಮಗೆ ಅರ್ಪಣ, ಸ್ವಾಮಿ ನಿಮಗೆ ನನ್ನ ವಂದನ. ಹೃದಯಂತರಾಳದಲ್ಲಿ ಭಕ್ತಿ ರಸವ ತುಂಬಿ ಹರಿಯಲಿ, ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಿಮ್ಮ ನಾಮ ಆಡಿ ನಲಿಯುವೆ.

ಕಾಣದೆ ಎಲ್ಲೋ ನೀ ಕುಳಿತಿಲ್ಲ, ನಂಬಿದ ಮನೆಯಲ್ಲೇ ತುಂಬಿರುವೆ. ಮಾದೇವ ಮಾದೇವ ಎಂದ ನನಗೆ ಸಕಲ ಬಾ.

0: ಆಯಿತಲ್ಲ ಪಾವನ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಮನುಷ್ಯ ಸಂಶಯ ಸಂಶಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 8 ಕುರಿತು. ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಸೊ ಮುಂದಿನ ಇದರಲ್ಲಿ ಜಗತ್ತಿನ ವಿಸ್ಮಯಗಳನ್ನ ಕುರಿತು ನಮ್ಮೆಲ್ಲರ ಗಮನವನ್ನ ಡಿವಿಜಿಯವರು ಗಮನ ಸೆಳೀತಾರೆ. ಸುಂದರವಾದಂತಹ ಪದಗಳ ಜೋಡಣೆ, ಬಹಳ ಕಾವ್ಯಮಯವಾದಂತಹ ವರ್ಣನೆ. ಈಗ ಇದನ್ನ ನೋಡೋಣ. ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
5: ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
4: ಏನು ಭೂತಗ್ರಾಮ ನರ್ತನೋನ್ಮಾದ,
5: ಏನು ಭೂತಗ್ರಾಮ ನರ್ತನ ಉನ್ಮಾದ,
4: ಏನಗ್ನಿಗೋಳಗಳು
5: ಏನಗ್ನಿಗೋಳಗಳು,
4: ಏನಂತರಾಳಗಳು
5: ಏನಂತರಾಳಗಳು,
4: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ,
5: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ.
4: ಹಾಗೆ ಮುಂದಿಂದು ನೋಡ್ಬೋಣ, ಇದು ಫ್ಲೋ ಹಾಗೆ ಚೆನ್ನಾಗಿ ಹೋಗುತ್ತೆ. ಏನು ಪ್ರಪಂಚವಿದು,
5: ಏನು ಪ್ರಪಂಚವಿದು,
4: ಏನು ಧಾಳಾಧಾಳಿ,
5: ಏನು ದಾಳ.

0: ದಾದಾಳಿ.
1: ಏನ್ ಅದ್ಭುತಾಪಾರ,
0: ಏನು ಅದ್ಭುತಾಪಾರ,
1: ಶಕ್ತಿ ನಿರ್ಘಾತ,
0: ಶಕ್ತಿ ನಿರ್ಘಾತ.
1: ಮಾನವನ ಗುರಿಯೇನು,
0: ಮಾನವನ ಗುರಿಯೇನು,
1: ಬೆಲೆಯೇನು ಮುಗಿವೇನು,
0: ಬೆಲೆಯೇನು ಮುಗಿವೇನು.
1: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ,
0: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ.
1: ಸೊ ಈ ಎರಡು ಪದ್ಯಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಜಗತ್ತಿನ ಅದ್ಭುತವಾದಂಥ ವಿಸ್ಮಯಗಳನ್ನು ವರ್ಣಿಸ್ತಾ ಹೋಗ್ತಾರೆ. ನಾವು ಪ್ರಪಂಚವನ್ನೆಲ್ಲ ನೋಡ್ತು, ಬಹಳ ಸುಂದರವಾದಂಥ ಅನೇಕ ಅಂಶಗಳು ನಾವು ನೋಡ್ತೀವಿ. ಒಂದು ಸುಂದರವಾದಂಥ ಸೂರ್ಯೋದಯ ಅದಾಗ್ತಾ ಇದೆ ಅಂದರೆ ಮನಸ್ಸಿಗೆ ಬಹಳ ಒಂದು ರೀತಿಯ ಸಂತೋಷ ಆಗುತ್ತೆ. ಆದರೆ ಪ್ರಖರವಾದಂಥ ಬಿಸಿಲು ಬಂದಾಗ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಕಷ್ಟ ಕೂಡ ಅಂತ ಅನಿಸುತ್ತೆ. ಹಾಗೆ ವಿಶ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸಮನಾಗಿ ಸೇರಿದಂತಿದೆ, ಅದು ದೇವರ ಲೀಲೆ. ಸೊ ಆ ರೀತಿಯ ಏರುಪೇರುಗಳು ದೇವರ ಲೀಲೆ. ಮತ್ತು ಪಂಚಭೂತಗಳು ಅಂತ ನಾವು ಹೇಳ್ತೀವಿ, ಆಕಾಶ, ಭೂಮಿ, ಅಗ್ನಿ, ವಾಯು, ನೀರು. ಸೊ ಈ ಐದು ಅಂಶಗಳು, ಐದೇ ಅಂಶಗಳು ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರ್ತಾ ಜಗತ್ತಿನಲ್ಲಿ ಅದೆಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಒಂದೇ ವಸ್ತು ನೀರು ಅಂತಲೇ ತಗೊಂಡ್ರೆ ಆ ನೀರಿನ ಪ್ರಕೋಪಗಳು ಇಷ್ಟೆಲ್ಲ ಇದೆ. ಹಾಗೆ ಅಮೃತವಾಗಿ ನೀರು ಜೀವವನ್ನು ಪೋಷಣೆ ಮಾಡುವಂಥ ವಿಧಾನಗಳು ಅದೆಷ್ಟೆಲ್ಲ ಇದೆ. ಸೊ ಹಾಗೆ ಈ ಐದು ಪಂಚಭೂತಗಳು ಅಂತೇನು ಹೇಳ್ತೀವಿ ಅದು ನಮ್ಮ ಕಣ್ಣೆದುರಿಗೆ ಒಂದು ರೀತಿಯಲ್ಲಿ ನರ್ತನ ಮಾಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಅದು ಕೇವಲ ನರ್ತನ ಮಾತ್ರ ಅಲ್ಲ, ಉನ್ಮಾದದ ನರ್ತನ. ಅದು ತನ್ನ ನರ್ತನದಲ್ಲಿ ತಾನೇ ತನ್ನನ್ನು ತಾನೇ ಮರೆತು ಹೋಗಿರುವ ರೀತಿಯಲ್ಲಿ ಈ ನರ್ತನ ನಡೀತಾ ಇದೆ ಪಂಚಭೂತಗಳದ್ದು ಅಂತ. ಅದಕ್ಕೆ ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು. ಸೊ ಅಲ್ಲಿ ಯಾವುದೋ ಒಂದು ವಿಕೋಪ, ಏನೂ ಚೆನ್ನಾಗೇ ಇದೆಯಲ್ಲ, ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲೆಲ್ಲೋ ಒಂದು ವಾಲ್ಕೆನೋ ಸಡನ್ನಾಗಿ ಬರ್ಸ್ಟ್ ಆಯಿತು, ಇನ್ನೆಲ್ಲೋ ಪ್ರವಾಹ, ಇನ್ನೆಲ್ಲೋ ಇನ್ನೇನೋ ಈ ರೀತಿಯ ಒಂದು ಪ್ರಕೋಪ. ಸೊ ಅದರ ಒಳಗಡೆ ಏನಿದೆ, ಯಾತಕ್ಕೋಸ್ಕರ ಹಂಗಾಗ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ಸೃಷ್ಟಿ ಅನ್ನೋದು ಒಂದು ವಿಸ್ಮಯ, ನಮಗೆ ಅರ್ಥ ಆಗದೇ ಇರೋಂಥ ಒಂದು ಅದ್ಭುತವಾದಂಥ ವಿಚಾರ ಅಂತ. ಸೊ ಹಾಗೆ ಪ್ರಪಂಚದಲ್ಲಿ ಬದಲಾವಣೆಯ ಗತಿ ಕೂಡ ಬಹಳ ಜಾಸ್ತಿ ಇದೆ. ಬಹಳ ಧಾವಂತದಿಂದ ಮುಂದೆಯಲ್ಲೋ ಓಡ್ತಾ ಇದೆ ಪ್ರಪಂಚ. ಎಲ್ಲಿಗೆ ಓಡ್ತಾ ಇದೆ, ಯಾಕೆ ಓಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರ ಶಕ್ತಿ, ಅದರ ಶಕ್ತಿಯ ಒಂದು ತೋರ್ಪಡಿಕೆ ಅದು ನಮಗೆ ಕಾಣಿಸ್ತಾ ಇರುವಂಥದ್ದು ಅದು ವಿಸ್ಮಯಕಾರಿಯಾದಂತಹ ರೀತಿಯಲ್ಲಿ ನಮ್ಮೆದುರಿಗೆ ತನ್ನನ್ನು ತಾನು ತೆರೆದುಕೊಳ್ತಾ ಇದೆ. ಅಂತಹ ಒಂದು ವಿಸ್ಮಯಕಾರಿ ಪ್ರಪಂಚ ಸೃಷ್ಟಿ ನನ್ನೆದುರಿಗಿದ್ದಾಗ ಮಾನವನಾಗಿ ನಾನು ಅದರ ಜೊತೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು? ಅದ್ಭುತವಾದಂತಹ ಒಂದು ದೊಡ್ಡ ಹಿಮಾಲಯ ಪರ್ವತದ ಎದುರುಗಡೆ ಮನುಷ್ಯ ನಿಂತಾಗ ಅವನು ಎಂಥ ಒಂದು ವ್ಯತ್ಯಾಸ, ಆ ಒಂದು ಶಕ್ತಿಗೂ ಮನುಷ್ಯನ ಗಾತ್ರಕ್ಕೂ ಯಾವ ಹೋಲಿಕೆ ಕೂಡ ಇಲ್ಲ. ಸೊ ಹಾಗಿರುವಂತಹ ಮನುಷ್ಯ ಜೀವನದ ಗುರಿ ಅಂತಂದರೆ ಏನು, ಅದು ಮಾನವ ಕುಲಕ್ಕೆ ಹೇಗೆ ಸಂಬಂಧಿಸುತ್ತೆ, ಇಡೀ ಮಾನವ ಕುಲಕ್ಕೆ ಒಂದು ಸಮುದಾಯಕ್ಕೆ ಹೇಗೆ ಸಂಬಂಧಿಸುತ್ತೆ ಅನ್ನೋದು ಒಂದಾದರೆ, ವೈಯಕ್ತಿಕವಾಗಿ ನಾನು ನನ್ನ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯನಾ, ನನ್ನ ಜೀವನದ ಒಂದು ಬೆಲೆ, ನಾನು ಈ ಪ್ರಪಂಚದ ಭಾಗವಾಗಿದ್ದಾಗ ನಾನು ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೇನೆ, ಇದಕ್ಕೆಲ್ಲ ಏನು ಅರ್ಥ, ಒಂದು ಅರ್ಥ ಇರೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈ ಪ್ರಶ್ನೆಗಳ ಮುಂದುವರೆದಂತಹ ಒಂದು ಭಾಗ. ಸೊ ಹೀಗೆ ನಮ್ಮ ಸುತ್ತಮುತ್ತ ಇರುವಂಥ ಸೃಷ್ಟಿಯ ವೈವಿಧ್ಯತೆಯನ್ನು ಕುರಿತು ನಾವು ನಿಜಕ್ಕೂ ಅದಕ್ಕೆ ಮನಸೋತಾಗ ಈ ಎಲ್ಲ ಪ್ರಶ್ನೆಗಳು ನಮಗೂ ಕೂಡ ಬರೋದಕ್ಕೆ ಸ್ವಾಭಾವಿಕವಾಗಿ ಬರೋವಂಥದ್ದು ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹೀಗೆ ಮುಂದುವರಿತಾ ನಮಗೆ ಕಾಣಿಸ್ತಾ ಇರುವಂತಹ ಪ್ರಪಂಚ, ಅದರಲ್ಲಿರುವಂಥ ಏರ್ಪೇರುಗಳು, ಅದರಲ್ಲಿರುವಂಥ ವೈವಿಧ್ಯತೆಗಳು, ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಸರ್ತಿ ನಮಗೆ ದುಃಖಕರವಾದಂಥ ಅಂಶಗಳೇ ತುಂಬಿದೆಯೇನೋ ಅನ್ಸುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ಫಸ್ಟ್ ನೆನಪಾಗೋದು ಯಾವುದೋ ಒಂದು ಕೆಟ್ಟ ವಿಚಾರನೇ. ಇವಾಗ ಮೊದಲಿನ ಕಾಲದಲ್ಲಿ ಟೆಲಿಗ್ರಾಮ್ ಅಂತ ಬರ್ತಾ ಇತ್ತು, ಈ ಫೋನೆಲ್ಲ ಇಲ್ಲದೆ ಇರೋವಂಥ ಕಾಲದಲ್ಲಿ. ನಿನಗದು ನೆನಪಿದೆಯೋ ಇಲ್ವೇ ಇಲ್ವೋ, ಟೆಲಿಗ್ರಾಮ್ ಅನ್ನೋದು ಮೊದಲು ಬರ್ತಾ ಇತ್ತು.

ಟೆಲಿಗ್ರಾಮ್ ಯಾರ್ದೋ ಮನೆಗೆ ಟೆಲಿಗ್ರಾಮ್ ಬಂತು ಅಂತಂದ್ರೆ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇದ್ರು ಮೊದಲು, ಯಾವುದೋ ಟಕ್ ಟಕ್ ಅಂತ ಬಾಗಿಲು ತಟ್ಬಿಟ್ಟು ಮನೆಯಲ್ಲಿ ಟೆಲಿಗ್ರಾಮ್ ಅಂತ ರಾತ್ರಿ ಬಂದು ಕೊಡ್ತಾರೆ. ಅದು ಕೊಟ್ಟಾಗ ಯಾವಾಗಲೂ ಅದರಲ್ಲಿ ಯಾವುದೋ ಒಂದು ಕೆಟ್ಟ ವಾರ್ತೆನೇ ಇರುತ್ತೆ, ಯಾವುದೋ ಒಂದು ಸಾವು, ಯಾವುದೋ ಒಂದು ಆಕ್ಸಿಡೆಂಟು. ಸೊ ಹೀಗೆ ಟೆಲಿಗ್ರಾಮ್ ಬಂತು ಅಂದ ತಕ್ಷಣ ಮೊದಲೆಲ್ಲ ಏನು ಅನಿಸ್ತಾ ಇತ್ತು ಅಂದರೆ, ಓ ಯಾರಿಗೋ ಏನೋ ಆಗಿದೆ,

0: ಒಂದು ದುರ್ವಾರ್ತೆಯ ಸೂಚನೆ ಅನ್ನೋದೇ ಬರ್ತಾ ಇತ್ತು. ಸೊ ಹಾಗೆ ಈಗ ವಿಸ್ಮಯಗಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಎಷ್ಟೋ
1: ಸ್ಥಿತಾತ್ಕ್ರಮವಾಗಿ 2 ಹಾಗೂ 3ನೇ ಅಂಕ ಪಡೆದಿದ್ದಾರೆ. ಕಾಡಾನೆ ಸಂಚಾರ, ರೈತರಲ್ಲಿ ಆತಂಕ. ಹೆಚ್ಚಿಕೋಟೆ ತಾಲೂಕಿನ ತಾರಿಕಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಕಾಡಾನೆಯೊಂದು ಓಡಾಡುತ್ತಿರುವುದು ರೈತರು ಮೊಬೈಲ್ ಫೋನ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ. ತಾರಕಾ ಗ್ರಾಮಕ್ಕೆ ಸಮೀಪವೇ ಆನೆ ಓಡಾಡಿದೆ. ತಾರಕಾ ಜಲಾಶಯದ ಹಿನ್ನೀರಿನ ನಾಗರಹೊಳೆ ಅಭಯಾರಣ್ಯಕ್ಕೆ ಸೇರಿದ್ದು ಕಾಡಂಚಿನ ಭಾಗದಲ್ಲಿ 6 ಹಳ್ಳಿಗಳಿವೆ. ಮಳೆಯಾಗಿರುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ಬಿತ್ತನೆಗಾಗಿ ತೆರಳಿದ ಸಂದರ್ಭದಲ್ಲಿ ಆನೆ ಓಡಾಡಿರುವುದು ಕಂಡುಬಂದಿದೆ. ರೈತರು ತೀವ್ರ ಆತಂಕಗೊಂಡಿದ್ದಾರೆ. ಡಿಪ್ಲೊಮೋ ಸಿಇಟಿ ಉಚಿತ ತರಬೇತಿ 11 ಮೈಸೂರು ತಾಲೂಕಿನ ಕಡ್ಕೋಳ ಶೇಷಾದ್ರಿಪುರಂ ತಾಂತ್ರಿಕ ಕಾಲೇಜಿನಲ್ಲಿ ಮೇ 11 ಡಿಪ್ಲೊಮೋ ಸಿಇಟಿ ತರಬೇತಿ ಉಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಪ್ಲೊಮೋ ನಂತರ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯಲು ಸಿಇಟಿ ಎದುರಿಸಬೇಕಾಗುತ್ತದೆ. ಇದಕ್ಕಾಗಿ ನಾವು ಮಾರ್ಗದರ್ಶನ ನೀಡುತ್ತೇವೆ ಎಂದು ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲೆಂದು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಆಂಟಿಬಯೋಟಿಕ್ ಬಳಕೆ ಎಚ್ಚರ ಅಗತ್ಯ. ಮೈಸೂರು ಆಂಟಿಬಯೋಟಿಕ್ ಔಷಧಿಗಳನ್ನು ಅನವಶ್ಯವಾಗಿ ಹಾಗೂ ಅತಿಯಾಗಿ ಬಳಸುತ್ತಿರುವುದರಿಂದ ಆರೋಗ್ಯದ ಮೇಲೆ ಉಂಟಾಗುವ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಬೇಕು, ಎಚ್ಚರವನ್ನು ವಹಿಸಬೇಕು ಎಂಬ ಸಲಹೆ ತಜ್ಞರಿಂದ ವ್ಯಕ್ತವಾಯಿತು. ಬೇಸಿಗೆ ಮೇಳ ಆರಂಭ. ಮೈಸೂರು ಇಲ್ಲಿನ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಬೆಂಗಳೂರಿನ ಇಂಡಿಯನ್ ಕನ್ಸ್ಯೂಮರ್ ಇಂಟರ್ನೆಟ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಬೇಸಿಗೆ ಮೇಳವನ್ನು ಶುಕ್ರವಾರದಿಂದ ಆರಂಭಗೊಂಡಿದೆ. ಕೊಡಗಿಗೆ ಬರುತ್ತಿವೆ 48 ವಲಸೆ ಪಕ್ಷಿಗಳು. ಮಡಿಕೇರಿ ಈ ವರ್ಷ ಜಾಗತಿಕವಾಗಿ ಮೇ 9 ಮತ್ತು ಅಕ್ಟೋಬರ್ 10 ವಿಶ್ವ ವಲಸೆ ಹಕ್ಕಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ಈ ದಿನವನ್ನು ಆಚರಿಸುವ ಮೂಲಕ ವಲಸೆ ಹಕ್ಕಿಗಳ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಬರುವಂತೆ ಕೊಡಗಿಗೂ 1000 ಮೈಲುಗಳಿಂದ ಹಕ್ಕಿಗಳು ವಲಸೆ ಬರುತ್ತವೆ. ಇಲ್ಲಿ ಕೆಲ ತಿಂಗಳು ಕಳೆದು ವಾಪಸ್ ತಮ್ಮ ತವರೂರಿಗೆ ಮರಳುತ್ತವೆ. ಈ ಪಕ್ಷಿಗಳು ಇಲ್ಲಿ ಗೂಡು ಕಟ್ಟಿ ಮರಿ ಮಾಡುವುದಿಲ್ಲ. ಅಳಿವಿನಂಚಿನಲ್ಲಿ 23 ರಣಹದ್ದು ಪತ್ತೆ. ಹುಣಸೂರು ನಾಗರಹಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಳಿವಿನಂಚಿನ ವಿವಿಧ ಪ್ರಭೇದದ 23 ರಣಹದ್ದುಗಳು ಪತ್ತೆಯಾಗಿವೆ. IUCN ಕೆಂಪು ಪಟ್ಟಿಯಲ್ಲಿರುವ ಬಿಳಿಗರಿಯ ರಣಹದ್ದು ಅಂದರೆ ವೈಟ್ ಡಂಪರ್ಡ್ ವಲ್ಟರ್ ಕೆಂಪು ತಲೆಯ ರಣಹದ್ದು, ನೀಲಕ್ಕಿನ ರಣಹದ್ದು ಮತ್ತು ಈಜಿಪ್ಟ್ ತಳಿಯ ರಣಹದ್ದುಗಳು ಫೆಬ್ರವರಿಯಲ್ಲಿ ನಡೆದ ಗಣತಿಯಲ್ಲಿ ಕಾಣಿಸಿಕೊಂಡಿವೆ. 11 ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ. ಬೆಂಗಳೂರು ನಗರ ಸೇರಿದಂತೆ 11 ಜಿಲ್ಲೆಗಳ 1-2 ಕಡೆಗಳಲ್ಲಿ ಮೇ 9 ಗುಡುಗಿನಿಂದ ಕೂಡಿದ ಹಗುರ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಸಂಜೆ ಹಾಗೂ ರಾತ್ರಿಯ ವೇಳೆ ಕೆಲವು ಪ್ರದೇಶಗಳಲ್ಲಿ ಬಿರುಗಾಳಿಯೊಂದಿಗೆ ತುಸು ಮಳೆ ಬೀಳಬಹುದು. ತಾಪಮಾನ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬಹುದು ಎಂದು ಇಲಾಖೆ ಹೇಳಿದೆ. ಕರಾವಳಿ ಭಾಗದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ 1 ಅಥವಾ 2 ಕಡೆಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗಬಹುದು. ಉತ್ತರ ಒಳನಾಡಿನ ಧಾರವಾಡ, ಹಾವೇರಿ, ಗದಗ, ಧಾರವಾಡ ಜಿಲ್ಲೆ ಹಾಗೂ ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳು 1-2 ಕಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆ ಇರಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ಶುಕ್ರವಾರ ಕಲಬುರಗಿಯಲ್ಲಿ ಅತ್ಯಧಿಕ 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಿಜಯಪುರ, ಬೀದರ್, ಕೊಪ್ಪಳದಲ್ಲಿ 39 ಡಿಗ್ರಿ ಸೆಲ್ಸಿಯಸ್, ಹಾವೇರಿ, ರಾಯಚೂರಿನಲ್ಲಿ 38.4 ಡಿಗ್ರಿ ಸೆಲ್ಸಿಯಸ್, ಗದಗದಲ್ಲಿ 38 ಡಿಗ್ರಿ ಸೆಲ್ಸಿಯಸ್, ದಾವಣಗೆರೆಯಲ್ಲಿ 37.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಸ್ಮಾರಕ. ಬೇಲೂರು ವೃಕ್ಷಮಾತಿ ಸಾಲುಮರದ ತಿಮ್ಮಕ್ಕರವರ ಹೆಸರಿನಲ್ಲಿ 25 ಕೋಟಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನೆ ವರದಿ ಸಿದ್ಧವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆರವರು ತಿಳಿಸತೊಡಗಿದ್ದಾರೆ. ಭಾರತದ ಪ್ರತಿ ಭಾಗವೂ ಪವಿತ್ರ, ಮೋದಿ. ನವದೆಹಲಿ, ಭಾರತದ ಪ್ರತಿಯೊಂದು ಭಾಗವೂ ಪವಿತ್ರವಾದುದು ಎಂದು ಪ್ರಧಾನಿ ನರೇಂದ್ರ ಮೋದಿರವರು ಉಲ್ಲೇಖಿಸಿದ್ದಾರೆ. ಸೋಮನಾಥ ದೇಗುಲವು ಜೀರ್ಣೋದ್ಧಾರಗೊಂಡು ಭಕ್ತರಿಗೆ ದರ್ಶನ ನೀಡಲಿಕ್ಕಾಗಿ ಪುನರಾರಂಭಗೊಂಡು 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಂದಿರುವ ಲೇಖನದಲ್ಲಿ ಪ್ರಧಾನಿಯು ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. 30,000 ಕೋಟಿ ನಷ್ಟ. ನವದೆಹಲಿ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳಿಗೆ ಮಾರ್ಚ್ ಮಧ್ಯಭಾಗದಿಂದ ತಿಂಗಳಿಗೆ ಅಂದಾಜು 30,000 ಕೋಟಿಯಷ್ಟು ನಷ್ಟ

ನಷ್ಟ ಉಂಟಾಗಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಇಂಧನ ಮತ್ತು ಎಲ್ಪಿಜಿ ಸಾಗಣೆಯಲ್ಲಿ ಅಡಚಣೆ ಉಂಟಾಗಿದ್ದರಿಂದ ಇವುಗಳ ದರ ಏರಿಕೆಯಾಯಿತು. ಆದರೆ ರೀಟೇಲ್ ಮಾರುಕಟ್ಟೆಯಲ್ಲಿ ಕಂಪನಿಗಳು ಇದರ ಬೆಲೆ ಏರಿಕೆ ಮಾಡಲಿಲ್ಲ. ಅಲ್ಲದೆ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ವಿಮಾನ ಇಂಧನ ಮತ್ತು ಇತರೆ ಪೆಟ್ರೋಲಿಯಂ ಉತ್ಪನ್ನಗಳ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿವೆ. ಹೀಗಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗೆ ನಷ್ಟ ಉಂಟಾಗಿದೆ ಎಂದು ಮೂಲಗಳು ತಿಳಿಸಿವೆ. ಕ್ರೀಡಾ ವಾರ್ತೆಗಳು. ಕೋಲ್ಕತ್ತಾ ಸ್ಪಿನ್ ದಾಳಿಗೆ ಕುಸಿದ ಡೆಲ್ಲಿ. ನವದೆಹಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸ್ಪಿನ್ನರ್ಗಳು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದರು. ಫೀಲ್ ಹ್ಯಾನಲ್ ಶತಕ ಹೊಡೆದು ಡೆಲ್ಲಿಯ ಗಾಯಕ್ಕೆ ಉಪ್ಪು ಸುರಿದರು. ಇದರೊಂದಿಗೆ ಕೋಲ್ಕತ್ತಾ ತಂಡವು ಜಯಭೇರಿ ಭಾರಿಸಿತು. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಕೋಲ್ಕತ್ತಾ ತಂಡ ಸ್ಪಿನ್ ತ್ರಿವಳಿಗಳಾದ ಅನುಕುಲ್ ರಾಯ್, ಸುನಿಲ್ ನಾರಾಯಣ್ ಹಾಗೂ ವರುಣ್ ಚಕ್ರವರ್ತಿರವರ ಪರಿಣಾಮಕಾರಿ ದಾಳಿಯಿಂದಾಗಿ ಡೆಲ್ಲಿ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 142 ರನ್ ಮಾತ್ರ ಗಳಿಸಿತು. ಫಿನ್ ಅಲೆನ್ ಅಜೇಯ ಶತಕ ಬಲದಿಂದ ತಂಡವು 14.2 ಓವರ್ಗಳಲ್ಲಿ 2 ವಿಕೆಟ್ಗೆ 142 ರನ್ ಗಳಿಸತೊಡಗಿತು. ಗಿಲ್ ಪಡೆಗೆ ರಾಯಲ್ ಸವಾಲು. ಜೈಪುರ್ ಸತತ 3 ಪಂದ್ಯಗಳಲ್ಲಿ ಬಲಾಢ್ಯ ತಂಡಗಳನ್ನು ಸದೆಬಡಿದು ಭರ್ತಿ ಆತ್ಮವಿಶ್ವಾಸದಲ್ಲಿರುವ ಗುಜರಾತ್ ಟೈಟನ್ಸ್ ತಂಡವು ಶನಿವಾರ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಹಣಾಹಣಿ ನಡೆಸಲಿದೆ. ತಲಾ 10 ಪಂದ್ಯಗಳನ್ನು ಆಡಿರುವ ಉಭಯ ತಂಡಗಳು ಸೋಲು ಗೆಲುವಿನ ಲೆಕ್ಕದಲ್ಲಿಯೂ ಸಮಬಲ ಶಾಲಿಗಳು. ಎರಡೂ ತಂಡಗಳು 6 ಗೆದ್ದು 4 ಸೋತಿವೆ. ಆದರೆ ನಿವ್ವಳ ರನ್ ರೇಟ್ನಲ್ಲಿ ಮಾತ್ರ ರಾಜಸ್ಥಾನ್ ತಂಡವು ಗುಜರಾತ್ ಬಳಗಕ್ಕಿಂತ ಮುಂದಿದೆ. ರಿಯಾನ್ ಪರಾಗ್ ಪಡೆ ಅಂಕಪಟ್ಟಿಯಲ್ಲಿ 4 ಸ್ಥಾನದಲ್ಲಿದೆ. ಐಪಿಎಲ್ ಹನಿ ಟ್ರ್ಯಾಪ್ ತಡೆಗೆ ಬಿಸಿಸಿಐ ನಿಯಮ. ನವದೆಹಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಾದಲ್ಲಿ ಹನಿ ಟ್ರ್ಯಾಪ್ ಕಾನೂನು ಉಲ್ಲಂಘನೆ ಮತ್ತು ಭದ್ರತೆಗೆ ಅಪಾಯ ಉಂಟಾಗುವುದನ್ನು ತಡೆಹಿಡಿಯಲು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಟ್ಟುನಿಟ್ಟಾದ ನಿಯಮ ಜಾರಿಗೊಳಿಸುವಂತೆ ಮಾಡಿದೆ. ಭಾರತ ವನಿತೀರು ಕ್ವಾರ್ಟರ್ಗೆ. ಚೀನಾ ಭಾರತ ತಂಡವು ಎಎಫ್ಸಿ 17 ವರ್ಷದವರೆಗಿನ ವರ ಮಹಿಳೆಯ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಯಾದಲ್ಲಿ ಬಿ ಗುಂಪಿನ ತನ್ನ ಕೊನೆಯ ಪಂದ್ಯದಲ್ಲಿ 4-0 ಗೋಲುಗಳಿಂದ ಲೆಬನಾನ್ ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸಿತು. ಇದರೊಂದಿಗೆ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿ ಐತಿಹಾಸಿಕ ಸಾಧನೆ ಮೆರೆಯಿತು. ವೈದೇಹಿ ಝೀಲ್ ಸೆಮಿಫೈನಲ್ಗೆ. ತುಮಕೂರು ಭಾರತದ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿರವರು ಶುಕ್ರವಾರ ತುಮಕೂರು ಓಪನ್ IATF W 35ನೇ ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದರು. ಚೆಸ್ 4 ಸ್ಥಾನದಲ್ಲಿ ಕುಕೇಶ್ ಬಾರ್ಸಾ. ಹಾಲಿ ವಿಶ್ವ ಚಾಂಪಿಯನ್ ಡಿ ಕುಕೇಶ್ ರವರು 9 ಮತ್ತು ಅಂತಿಮ ಸುತ್ತಿನ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಅಮೆರಿಕದ ಫ್ಯಾಬಿಯೋನಾ ಕುರಾವನಾರವರನ್ನು ಮಣಿಸಿ ಸೂಪರ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಟೂರ್ನಿಯ ರ್ಯಾಪಿಡ್ ಸ್ಪರ್ಧೆಯಲ್ಲಿ 4 ಸ್ಥಾನ ಗಳಿಸಿದ್ದಾರೆ. ಲಟೇಪ್ ಮೈಸೂರು ಸೈಕ್ಲಿಂಗ್ ಅಕ್ಟೋಬರ್ 10. ಬೆಂಗಳೂರು 2D ಫ್ಯಾನ್ಸ್ ಸರಣಿಯ ಚೊಚ್ಚಲ ಲಟೇಪ್ ಮೈಸೂರು ಸೈಕ್ಲಿಂಗ್ ಸ್ಪರ್ಧೆಯು 4 ನಡೆಯಲಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯರವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯ ಲೋಗೋ ಹಾಗೂ ವೆಬ್ಸೈಟನ್ನು ಅನಾವರಣ ಮಾಡಿದರು. ಜಮ್ಷೆಡ್ಪುರಕ್ಕೆ BFC ಸವಾಲು. ಬೆಂಗಳೂರು ಹಾಲಿ ಆವೃತ್ತಿಯಲ್ಲಿ ತವರಿನಾಚೆ ಅಜೇಯ ದಾಖಲೆ ಹೊಂದಿರುವ ಬೆಂಗಳೂರು FC ತಂಡವು ಶನಿವಾರದ ಇಂಡಿಯನ್ ಸೂಪರ್ ಲೀಗ್ ಪಂದ್ಯದಲ್ಲಿ ಜಮ್ಷೆಡ್ಪುರ್ FC ತಂಡವನ್ನು ಎದುರಿಸಲಿದೆ. ಈ ಬಾರಿ ಆವೃತ್ತಿಯಲ್ಲಿ ಪ್ಲೇಆಫ್ ಮತ್ತು ಫೈನಲ್ ಪಂದ್ಯ ಇರುವುದಿಲ್ಲ. 14 ತಂಡಗಳು ಲೀಗ್ ಹಂತದಲ್ಲಿ 13 ಪಂದ್ಯಗಳನ್ನು ಆಡಿ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆಯುವ ತಂಡವು ಚಾಂಪಿಯನ್ ಆಗಲಿದೆ. 10 ಪಂದ್ಯಗಳಿಂದ 21 ಅಂಕ ಗಳಿಸಿರುವ ವೆಸ್ಟ್ ಬೆಂಗಾಲ್ ತಂಡವು ಸದ್ಯ ಅಗ್ರ ಸ್ಥಾನದಲ್ಲಿದೆ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ಗಳಿಗೆ ನೆರವು ಇಂದು. ಬೆಂಗಳೂರು ಏಷ್ಯನ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿರುವ ಕರ್ನಾಟಕದ ಸೈಕ್ಲಿಸ್ಟ್ಗಳಿಗಾಗಿ ಸ್ಕ್ಯಾಟ್ ಏರೋ ಬೈಕ್ ಮತ್ತು ಅವಶ್ಯಕ ಸಲಕರಣೆಗಳನ್ನು ಕೇರ್ ಟ್ರಸ್ಟ್ ಶನಿವಾರ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುವುದು. ಇವತ್ತಿನ ಶುಭಾಷಿತ. ಇನ್ನೊಬ್ಬರ ಹುಚ್ಚುತನ ಕಾಣಿಸುವಷ್ಟು ಸುಲಭವಾಗಿ ನಮ್ಮ ಹುಚ್ಚುತನ ನಮಗೆ ಕಾಣಿಸಿತು. ಶಿವರಾಮ ಕಾರಂತರವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಮಂಜುಳಾ, ಯತೀಶ್ ಕುಮಾರ್, ಸಚಿನ್,

ಇವರಿಗೆ ಹಾದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳೀರವರು ನಡೆಸಿಕೊಡುವ ಕಾರ್ಯಕ್ರಮ.

ಇಲ್ಲಿ ಭಾಗವಹಿಸಿರುವಂತಹ ಮಕ್ಕಳೇ ಮತ್ತು ಅವರ ಪಾಲಕರೇ, ನಾಳೆ ನಾಡದೇನೆ ನಮ್ಮ ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದು ನಾವು ಶಿಕ್ಷಕ ದಿನಾಚರಣೆ ಅಂತ ಹೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾದಂತ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ. ನಿಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಶಿಕ್ಷಣದ ಕ್ಷೇತ್ರದಲ್ಲಿ. ಅದಕ್ಕೆ ಹಿನ್ನೆಲೆಯಾಗಿ ಈ ವಿಷಯವನ್ನ ನಾವು ಗುರು ಶಿಷ್ಯ ಪರಂಪರೆ ಎನ್ನುವ ವಿಷಯವನ್ನ ಇವತ್ತು ಚರ್ಚೆ ವಿಷಯವನ್ನಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಮೂಲಭೂತವಾಗಿ ಒಬ್ಬ ಮನುಷ್ಯ ಜನ್ಮ ತಳೆದ ಮೇಲೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತೆ. ಒಂದು, ಅವನು ಜೀವಿಸಲಿಕ್ಕೆ ಅವನಿಗೆ ಅನ್ನ ಆಹಾರ ಬೇಕು. ಅದಾದ ನಂತರ ಮಳೆ ಗಾಳಿ ಬಿಸಿಲುಗಳಿಂದ ಸಂರಕ್ಷಿಸಿಕೊಳ್ಳಲಿಕ್ಕೆ ಅರಿವೇ ಬೇಕು. ಹಾಗೇನೆ ಅರಿವೆ ಅಂದ್ರೆ ಬಟ್ಟೆ. ಇನ್ನ ಅದಾದ್ಮೇಲೆ ಬೇರೆ ತನ್ನ ಜೀವನವನ್ನ ಸುರಕ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಯ ಬೇಕು ಇರ್ಲಿಕ್ಕೆ, ಮನೆ. ಸೊ ಅನ್ನ, ಅರಿವೆ, ಆಶ್ರಯ, ಈ ಮೂರು ಸಂಗತಿಗಳು ಆದ್ಮೇಲೆ ಮನುಷ್ಯನ ಗಮನ ಹೋಗೋದು ಇನ್ನಿತರ ವಿಷಯಗಳ ಕಡೆಗೆ. ಈ ಮೂರು ಮೂಲಭೂತ ಸೌಕರ್ಯಗಳು ಅವನಿಗೆ ಸಿಗುತ್ತೆ ಅಂದ್ಮೇಲೆ ಅವನು ಸುತ್ತಲಿನ ಜಗತ್ತನ್ನ ನೋಡಿ ಆನಂದಿಸ್ಲಿಕ್ಕೆ, ಅನುಭವ ಪಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಈ ಹೀಗೆ ಇಚ್ಛೆ ಪಡ್ತಾನಲ್ಲ, ಆ ಪ್ರಯತ್ನನೇ ಬಹುಶಃ ಅದಕ್ಕೆ ನಾವು ಒಂದು ಶಿಕ್ಷಣ ಅಂತ ಅನ್ಬಹುದು. ಅದು ಅರಿವು ಅಂದ್ರೆ ಸುತ್ತಲಿನ ಜಗತ್ತಿನ ಪರಿಚಯವನ್ನ ಮಾಡ್ಕೊಳ್ಲಿಕ್ಕೆ, ಅದರ ಆಗು ಹೋಗುಗಳನ್ನ ತಿಳಿದುಕೊಳ್ಳಿಕ್ಕೆ, ಅದನ್ನ ಏನು ಪ್ರಾರಂಭ ಮಾಡ್ತಾನಲ್ಲ ಅದನ್ನ ಅರಿವಿನ ಪ್ರಾರಂಭ ಅಲ್ಲಿ ಆಗುತ್ತೆ. ಈ ಅರಿವು ಯಾವುದೇ ರೀತಿಯಲ್ಲಿನೂ ಆಗ್ಬೋದು. ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಾಗ್ಬೋದು, ಪ್ರಾಣಿಗಳಾಗಿರ್ಬೋದು, ನಡೀತಾ ಇರುವಂತ ಘಟನೆಗಳಾಗಿರ್ಬೋದು, ನಮ್ಮ ಮನೆಯಲ್ಲಿರುವಂತ ನಮ್ಮ ಪಾಲಕರೇ ಆಗಿರ್ಬೋದು, ಸುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಂದನೇ ಆಗಿರ್ಲಿ, ಈ ಅರಿವು ಬಂತಂತಂದ್ರೆ ಆ ಅರಿವನ್ನು ಕೊಡುವಂತ ಆ ಮಾರ್ಗದರ್ಶಿಗೆ ನಾವು ಗುರು ಅಂತ ಕರಿಬಹುದು. ಇನ್ನ ಲಾರ್ಜರ್ ಸೆನ್ಸ್ ಅಂದ್ರೆ ಒಂದು ದೊಡ್ಡ ಅರ್ಥದಲ್ಲಿ ಹೇಳೋದಾದ್ರೆ, ನಮಗೆ ಅರಿವನ್ನು ಉಂಟು ಮಾಡುವ ವ್ಯಕ್ತಿ ಅದು ಯಾವುದೇ ಆಗಿರ್ಲಿ, ನಮ್ಕಿಂತ ಚಿಕ್ಕವ್ರನ್ನೂ ಆಗಿರ್ಬೋದು, ನಮ್ಕಿಂತ ದೊಡ್ಡವರು ಆಗಿರ್ಬೋದು, ಅಥವಾ ಅದು ಪಶು ಪ್ರಾಣಿ ಪಕ್ಷಿಗಳನ್ನೂ ಆಗಿರ್ಬೋದು, ನಿಸರ್ಗ ಆಗಿರ್ಬಹುದು, ಈ ತರ ಯಾವುದೇ ಘಟನೆಗಳಾಗಿರ್ಬೋದು, ಏನೇ ಆದ್ರಲ್ಲಿ ಅದರಿಂದ ನಮಗೆ ಏನಾದ್ರೂ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಅರಿವಿಗೆ ಏನಾದ್ರೂ ಒಂದಿಷ್ಟು ಅಡಿಷನ್ ಆಯ್ತಂದ್ರೆ, ಕೂಡಿತಂದ್ರೆ, ನಮ್ಮ ಜ್ಞಾನ ವೃದ್ಧಿ ಆಯ್ತಂದ್ರೆ, ಆ ವೃದ್ಧಿಯನ್ನು ಮಾಡ್ಲಿಕ್ಕೆ ಕಾರಣರಾದವರೆಲ್ಲರನ್ನೂ ಸಹಿತ ನಾವು ಗುರು ಅಂತ ಹೇಳಿ ಕರಿಬಹುದು. ಇಂತಹ ಗುರುವಿನ ಬಗ್ಗೆ, ಗುರು ಅಂತಂದ್ರೆ ಅದರ ಮೂಲತಃ ಶಬ್ದ ಸಂಸ್ಕೃತ ಶಬ್ದದಲ್ಲಿ ಯಾರು ಬೆಳಕನ್ನ ತೋರಿಸ್ತಾನೆ, ಯಾರು ಅಜ್ಞಾನವನ್ನ ಹೋಗಲಾಡಿಸ್ತಾನೆ, ಯಾರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಾವು ಮುಂದೆ ಬೆಳೀಲಿಕ್ಕೆ ನಮ್ಮ ವಿಕಾಸ ಆಗ್ಲಿಕ್ಕೆ ಸಹಕಾರ ಮಾಡ್ತಾನೆ, ಅವರಿಗೆ ನಾವು ಗುರು ಅಂತ ಹೇಳಿ ಕರಿತೇವೆ. ಇಂತಹ ಒಂದು ಗುರು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ಇಲ್ಲಿ ಎರಡು ಮುಖ್ಯವಾದಂತಹ ವಿಷಯ ಇದೆ. ತನ್ನೆಲ್ಲ ಜ್ಞಾನವನ್ನ, ಯಾಕಂದ್ರೆ ಗುರು ದೊಡ್ಡವನಾಗಿರ್ತಾನೆ, ಮೊದ್ಲೇ ಸಾಕಷ್ಟು ಅನುಭವ ಉಳ್ಳವನಾಗಿರ್ತಾನೆ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಇಂತಹ ಒಬ್ಬ ಮೇಧಾವಿ ಗುರುಗಳು ತಮ್ಮದೆಲ್ಲವನ್ನೂ ಸಹಿತ ತಮ್ಮ ಶಿಷ್ಯನಿಗೆ ಧಾರೆ ಎರಗಲಿ ಸಿದ್ಧರಾಗಿರ್ಬೇಕು. ಆದ್ರೆ ಅದೇ ಹೊತ್ತಿಗೆ ಅದನ್ನೆಲ್ಲವನ್ನು ಬಾಚಿಕೊಳ್ಳಿಕ್ಕೆ ಅತ್ಯಂತ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಇರುವಂತ ವಿದ್ಯಾರ್ಥಿಗಳು ಇರಬೇಕು. ಆವಾಗ ಒಂದು ಒಳ್ಳೆ ಗುರು ಶಿಷ್ಯ ಪರಂಪರೆ ಒಂದು ಉಂಟಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ತರದ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಿದ್ಧರಾಗಿರುವಂತ ಗುರುಗಳು ಅದೆಲ್ಲವನ್ನ ಬಾಚಿಕೊಂಡು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಉಂಟು ಮಾಡ್ಬೇಕನ್ನುವಂತ ಅನ್ಕೊಂಡಿರುವಂತ ಶಿಷ್ಯವೃಂದ ಅಂತ ಒಂದು ಈ ಗುರು ಶಿಷ್ಯ ಪರಂಪರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಯುಗ ಯುಗಗಳಿಂದ ಇದೆ. ಹೀಗೆ ನಾವು ಮುಖ್ಯವಾಗಿ ಗುರು ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ವ್ಯಾಸ ಮಹರ್ಷಿಗಳು. ಯಾರು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬದಂತ ಇರುವಂತಹ ಮಹಾಭಾರತವನ್ನ ಹಾಗೆ ಮಹಾಭಾರತವನ್ನ ಬರೆದ್ರು, ಆ ವ್ಯಾಸ ಮಹರ್ಷಿಗಳನ್ನ ಮೂಲ ಗುರುಗಳು ಅಂತೇಳಿ ನಮ್ಮಲ್ಲಿ ಮನ್ನಿಸ್ತಾರೆ. ಅಂತಹ ಗುರುಗಳು ಅಲ್ಲಿಂದ ವ್ಯಾಸ ಮಹರ್ಷಿಯರಿಂದ ಹಿಡಿದು ತೀರಿ ಇತ್ತೀಚಿನ ನಮ್ಮ APJ ಅಬ್ದುಲ್ ಕಲಂ ಅವರಿಗೆ ಸಹಿತ ಈ ದೇಶದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಯನ್ನ ನಾವು ಈಗ ಒಂದೊಂದೇ ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ, ಮಹಾಭಾರತದ ಕಾಲದಲ್ಲೇನೆ ಮಹಾಭಾರತವನ್ನ ಬರೆದವರು ವ್ಯಾಸಗಳಾದ್ರೂ ಸಹಿತ ಅದಕ್ಕಿಂತ ಮೊದಲು ರಾಮಾಯಣ ಆಗಿತ್ತು. ಅದರಲ್ಲಿ ಸಹಿತ ನಾವು ವಶಿಷ್ಠರು, ವಿಶ್ವಾಮಿತ್ರರು, ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತರ ಗುರುಗಳಾಗಿ ಈಗ ಅನೇಕ ಗುರು ಪರಂಪರೆ ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ನೋಡಿ, ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಕೆಲವು ಗುರು ಶಿಷ್ಯ ಪರಂಪರೆಯನ್ನ ನಾನು

ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಅದು ನಮ್ಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಉದಾಹರಣೆಗೆ ನೋಡಿ, ಈಗ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅನ್ಕೊಂಡಿರ್ತಾರೆ, ನಾನು ಅತ್ಯಂತ ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠರಾದಂತಹ ಯೋಧರನ್ನ ತಯಾರು ಮಾಡಬೇಕು, ಅಂತಹ ಗುರು ನಾನಾಗ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಆ ತರದ ಒಂದು ಸಾಮರ್ಥ್ಯ ಇರುವಂತಹ ರಾಜಕುಮಾರರಿಗೆ ಮಾತ್ರ, ಅದು ಕುರು ವಂಶದ ವಂಶಸ್ಥರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನು ನೀಡ್ತೇನೆ ಅಂತ ಪ್ರಮಾಣ ಮಾಡಿರ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಏಕಲವ್ಯನಂತ ಒಬ್ಬ ವ್ಯಕ್ತಿಗೆ ತಾನೂ ಸಹಿತ ಒಬ್ಬ ಅತ್ಯಂತ ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಗುರಿ ಇರುತ್ತೆ ಅವನಿಗೆ. ಅದಕ್ಕೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಕೇಳ್ತಾನೆ, ನಾನು ಒಬ್ಬ ಧನುರ್ಧಾರಿ ಮಾಡಬೇಕು, ನನಗೆ ನೀವು ತರಬೇತಿ ಕೊಡಬೇಕು, ನನ್ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ. ಆದ್ರೆ ದ್ರೋಣಾಚಾರ್ಯ ತಮ್ಮ ಒಂದೇನ್ ಪ್ರತಿಜ್ಞೆ ಮಾಡ್ತಾರೆ, ಅದಕ್ಕೆ ಗಂಟು ಅಂಟ್ಕೊಂಡು ಏನ್ ಹೇಳ್ತಾರೆ, ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದ್ರೆ ಅವನು ಸುಮ್ಮನೆ ಕುತ್ಕೊಳ್ತಾನ, ಇಲ್ಲ ಅವನು ತಿರುಗಿ ಹೋಗ್ತಾನೆ, ಕಾಡಿನಲ್ಲಿ ಹೋಗ್ತಾನೆ, ಕಾಡಿನಲ್ಲಿ ಒಂದು ಗುಡಿಸಲು ಮಾಡ್ಕೊಳ್ತಾನೆ, ಅಲ್ಲೇನೆ ತಾನೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ, ತನ್ನ ಪಕ್ಕದಲ್ಲಿ ದ್ರೋಣಾಚಾರ್ಯ ನಿಂತು ತನಗೇನೋ ಕೈ ಹಿಡಿದು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಒಂದು ಬಿಲ್ಲು ಬಾಣದ ಒಂದು ವಿದ್ಯೆಯನ್ನ, ಧನುರ್ ವಿದ್ಯೆಯನ್ನ ತಾನು ನಿರಂತರವಾಗಿ ಪ್ರಯತ್ನ ಮಾಡಿ ಕಲಿತ್ಕೊಂಡು ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅವನು ಹೀಗೆ ಕಲಿತಾ ಕಲಿತಾ ಕಲಿತಾ ಪರಿಣಿತನಾಗ್ಬಿಡ್ತಾನೆ ಅಂದ್ರೆ, ಯಾರು ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದ್ರು ಕೌರವರು ಮತ್ತು ಪಾಂಡವರು ಕರ್ಕೊಂಡು ಕಾಡಿನಲ್ಲಿ ಬಂದಾಗ್ಯೂ ಸಹಿತ ಅವ್ರಿಗೆ ಆಶ್ಚರ್ಯ ಐತೆ, ಒಂದು ಬೊಗಳುವ ನಾಯಿನ ಎಲ್ಲೋ ಕಾಣದಂತ ಒಬ್ಬ ಧನುರ್ಧಾರಿ ಎಲ್ಲಿಂದಲೋ ಬಾಣ ಬಿಟ್ಟು ಅದ್ರ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ, ಇಂಥ ಎಕ್ಸ್ಪರ್ಟ್ ಯಾರಿದ್ದಾರೆ, ನಾನು ಆ ವಿದ್ಯೆಯನ್ನು ನನ್ನ ಪಾಂಡವರು ಮತ್ತು ಕೌರಿಗೆನ್ನೇ ಕಲ್ಸಿಲ್ಲ, ಇದನ್ನ ಯಾರು ಇವರು ಅಂತಂತೆ. ಅವನ್ನೆಲ್ಲ ಹುಡುಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿಟ್ಕೊಂಡು ಕೈಯಲ್ಲಿ ಬಿಣ್ಣು ಬಾಣ ಇಟ್ಕೊಂಡು ಇವನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಹೇಗ್ ಕಲಿತ ಇವನು ನೋಡಿ, ಗುರು ಯಾರು ಕೈ ಹಿಡಿದು ದ್ರೋಣಾಚಾರ್ಯ ಅವ್ರನ್ನ ಕೈ ಏನ್ ಹಿಡಿದು ಕಲಿಸ್ಲಿಲ್ಲ, ಹೀಗೆ ಬಿಡಬೇಕಂತ ಗುರಿ ಹೇಗೆ ಇಡಬೇಕನ್ನೋದು ತಿಳಿಸ್ಲಿಲ್ಲ, ಬಿಲ್ಲಿಗೆ ಹದೆ ಹೇಗೆ ಇರಿಸ್ಬೇಕನ್ನೋದು ಕಲಿಸ್ಲಿಲ್ಲ. ಆದ್ರೆ ಅದನ್ನೆಲ್ಲವನ್ನು ಕಲ್ಪನೆ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತ್ಯಂತ ವಿಶ್ವಾಸವನ್ನಿಟ್ಟು ತನ್ನಷ್ಟಕ್ಕೆ ತಾನು ಕಲಿತನಲ್ಲ ಏಕಲವ್ಯ, ನಮಗೊಂದು ಆದರ್ಶ. ಅಂದ್ರೆ ಎಲ್ಲಿ ನಿಷ್ಠೆ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ಸತತ ಪ್ರಯತ್ನ ಇರುತ್ತೆ, ಅಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸಬಹುದು ಅಂತೇಳಿ ಈ ಘಟನೆ ತೋರಿಸ್ಕೊಡುತ್ತೆ. ನೋಡಿ, ಅಷ್ಟಾದಾಗ್ಯೂ ಅವನು ಹೇಳ್ತಾನೆ, ದ್ರೋಣಾಚಾರ್ಯ ಬಂದಾಗ ಹೇಳ್ತಾರೆ, ಗುರುಗಳೇ ನಿಮ್ಮ ಕೃಪೆಯಿಂದಲೇ ನಾನು ಇದನ್ನೆಲ್ಲ ಕಲ್ತಿರೋದು, ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಕೊಂಡು ನೀವೇ ಅದೇ ಆದರ್ಶ ಅಂತ ತಿಳ್ಕೊಂಡು ಮಾಡಿಕೊಂಡಿರೋದು ಅಂತ ಹೇಳ್ತಾನೆ. ಆದ್ರೆ ಗುರುಗಳು ಹಂಗ ನೀವು ನಿಂಗೆ ನಂಗೆ ಗುರುದಕ್ಷಿಣೆನೇ ಕೊಟ್ಟಿಲ್ಲಲ್ಲ ಅಂತಂದಾಗ ಅವ್ರು ಕೇಳಿದಂತೆ ಅವ್ರ ಹೆಬ್ಬರಳನ್ನೇ ಕೊಟ್ಟು ಬಿಡ್ತಾನೆ. ಅಂದ್ರೆ ಅದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವನು. ಅಂದ್ರೆ ಈ ಒಂದು ಇತ್ತ ಒಂದು ಶ್ರೇಷ್ಠವಾದಂತ ಗುರು ಶಿಷ್ಯ ಪರಂಪರೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗ ಅನೇಕ ಸಂದರ್ಭಗಳನ್ನ ನಾವು ನೋಡಬಹುದು. ರಾಮಕೃಷ್ಣ ಪರಮಹಂಸರು, ಅದಕ್ಕಿಂತ ಮೊದಲು ಚಾಣಕ್ಯ ಮತ್ತು ಚಂದ್ರಗುಪ್ತ, ಯಾವ ಒಂದು ರಾಜವಂಶ ಆಗಷ್ಟೇ ಪರದೇಶಿಯರ ಒಂದು ವಶಕ್ಕೆ ಒಳಗೆ ಹೋಗ್ತಾ ಯಾವ ಒಂದು ಗುಪ್ತ ಸಾಮ್ರಾಜ್ಯ ಮುಳುಗಿ ಹೋಗಿತ್ತು, ಭ್ರಷ್ಟತೆಯಲ್ಲಿ ತೊಡಗಿಬಿಟ್ಟಿತ್ತು, ವಿದೇಶಿಯರನ್ನು ಸುಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ಅಂತಹ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನಿಸ್ತದೆ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಇದನ್ನ ಅವನ ಹತ್ರ ಸೈನ್ಯರ ಇಲ್ಲ, ಅವನೊಬ್ಬ ಬ್ರಾಹ್ಮಣ ಗುರು ಅಷ್ಟೇ, ಆದ್ರೆ ಇದನ್ನ ಹೇಗ್ ಮಾಡೋದು? ಆದ್ರೆ ಅವನು ಸಂಕಲ್ಪ ಮಾಡ್ತಾನೆ ಚಾಣಕ್ಯ, ಇಲ್ಲ ಈ ಭ್ರಷ್ಟತೆಯನ್ನು ಹೋಗ್ಲಡ್ಸಿಗೆ ಒಂದು ವಿಶಿಷ್ಟ ಪಡೆಯನ್ನು ಕಟ್ಟಬೇಕಂದಾಗ ಚಂದ್ರಗುಪ್ತ ಅವ್ರ ಕಣ್ಣಿಗೆ ಕಾಣ್ತಾನೆ, ಚಂದ್ರಗುಪ್ತನಿಗೆ ತರಬೇತಿಯನ್ನು ಕೊಡ್ತಾನೆ, ಕಡೆಗೆ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಯಾವರ ಒಂದು ಗುಪ್ತರ ಯುಗ, ಸುವರ್ಣ ಯುಗ ಅಂತೇಳಿ ಭಾರತದ ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿದೆ, ಅಂತಹ ಒಂದು ದೊಡ್ಡ ಶ್ರೇಷ್ಠವಾದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅಂದ್ರೆ ಚಂದ್ರಗುಪ್ತ ಇಬ್ರು ಕೂಡಿ ಭ್ರಷ್ಟೆಯಿಂದ ತುಂಬಾ ತುಳುಕ್ತಿದ್ದ ಒಂದು ಸಾಮ್ರಾಜ್ಯನ ಕಿತ್ತು ಹೋಗುದು, ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನೀವು ಬನ್ನಿ ನಮ್ಮ ರಾಜ್ಯಕ್ಕೇನೆ ಬನ್ನಿ, ಎಲ್ಲಿ ಸುತ್ತಲೆಲ್ಲ ಯವನರು ಕೂಡ್ಕೊಂಡಿರ್ತಾರೆ, ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ಇರುತ್ತೆ, ಬಿಜಾಪುರದಲ್ಲಿ ಬಿಜಾಪುರ ಸುಲ್ತಾನ್ರು ಇರ್ತಾರೆ, ಇನ್ನೊಂದ್ ಕಡೆ ಬಹುಮನಿ ಸುಲ್ತಾನ್ರು ಇರ್ತಾರೆ, ಈ ಕಡೆಗೆ ಹೈದರಾಬಾದಿನ ನಿಜಾಮ್ರು ಇರ್ತಾರೆ, ಇನ್ನೊಂದ್ ಕಡೆ ಪೋರ್ತುಗೀಸರು ಇರ್ತಾರೆ, ಇವೆಲ್ಲರ ಮಧ್ಯೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಒಂದು ಪರಿಕಲ್ಪನೆಯನ್ನು ಮಾಡಿದ್ರು ಹಕ್ಕಬುಕರು. ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟುವಂತವರು ವಿದ್ಯಾರಣ್ಯರು. ವಿದ್ಯಾರಣ್ಯರು ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ತಾವು ಮಾಡೋ ಕೆಲಸದ ಜೊತೆಗೆ ಅವರು ಅನ್ಕೊಳ್ತಾರೆ, ನಾನು ಈ ತರ ಬರೀ ಜನರಿಗೆ ವಿಧರ್ಮೀಯರಿಂದ ರಕ್ಷಿಸ್ಬೇಕನ್ನೋದು ನಿಜವಾಗಿ ಗೊತ್ತಿರುತ್ತೆ. ಅದನ್ನ ಅರಿವು ಉಂಟು ಮಾಡೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸುಮಾರು 400 ವರ್ಷ ಈ ಸಾಮ್ರಾಜ್ಯ ನಡೀತದೆ. ಅಂದ್ರೆ ಒಬ್ಬ ಗುರು ಮತ್ತು ಶಿಷ್ಯರ ಪರಂಪರೆಯ ಕಾರಣದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ತನ್ನ ಹೆಸರನ್ನ ಖ್ಯಾತಿಯನ್ನ ಉಳಿಸಿಕೊಂಡಿದೆ. ರಾಮಕೃಷ್ಣ ಪರಮಹಂಸರು ಅಂತ ಶ್ರೇಷ್ಠ ಗುರುಗಳು, ಅವ್ರು ಎಷ್ಟು ಜೀವನ ಕುರುಚಲ ಗಡ್ಡ ಬರಿ ಮೈ

ಒಂದು ಪಂಜೆ ಹುಟ್ಟಿರುವಂತದ್ದು, ಎಲ್ಲೋ ನೆಟ್ಟಂತ ದೃಷ್ಟಿಗಳು. ಆದ್ರೆ ಅವರ ವಿಚಾರ ಎಷ್ಟು ಉದಾತ್ತವಾದದ್ದು. ಇಡೀ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಬೇಕು, ಈ ಜನರಿಗೆ ತಮ್ಮ ಒಂದು ಗುಲಾಮಿತನದಿಂದ ಹೊರಗೆ ಬರುವಂತೆ ಮಾರ್ಗದರ್ಶನ ಮಾಡಕಂತ ಅವ್ರು ಹಾತುರಿತಿರ್ತಾರೆ. ಅಂತ ಒಬ್ಬ ಒಳ್ಳೆ ಶಿಷ್ಯ ಬೇಕಲ್ಲ ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಯಾವಾಗ ನರೇಂದ್ರ ದಕ್ಷಿಣದ ಕಾಳಿಯ ದೇವಸ್ಥಾನ ಇವರು ಇರೋ ಅಲ್ಲಿಗೆ ಬರ್ತಾನೆ, ಅವ್ರಿಗೆ ಅನಿಸುತ್ತೆ ಯಾಕೆ ನರೇಂದ್ರ ಇಷ್ಟು ಲೇಟ್ ಮಾಡಿದಿ, ನೀನು ಯಾವಾಗ್ಲೂ ಬರ್ಬೇಕಾಗಿತ್ತಲ್ಲ ಅಂತೇಳಿ ಹಾತುರಿತಿರ್ತಾರೆ, ಹೇಳ್ತಾರೆ. ಆ ನಂತರ ನೋಡಿ, ರಾಮಕೃಷ್ಣ ಪರಮಹಂಸರ ಅತ್ಯಂತ ಶ್ರೇಷ್ಠವಾದಂತಹ 12 ಶಿಷ್ಯಂದ್ರು ಇಡೀ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ. ವಿವೇಕಾನಂದರು ಮಾಡಿದ್ದು ಕತೆ ಅಂತ ನಮ್ಗೆ ಗೊತ್ತಿದೆ. ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತದ ಬಗ್ಗೆ ಇಟ್ಟಿರುವಂತ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ, ಭಾರತ ಒಂದು ಹೇಗೆ ಒಂದು ಶ್ರೇಷ್ಠ ರಾಷ್ಟ್ರ, ಹೇಗೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತಿ ಇದೆ, ಅದ್ರ ಮುಂದೆ ಇಡೀ ಜಗತ್ತು ತಲೆಬಾಗಬೇಕು ಅನ್ನೋದನ್ನ ಅವ್ರಿಗೆ ಇಡೀ ಮನಗಾಣಿಸ್ಕೊಡ್ತಾರೆ ವಿವೇಕಾನಂದರು. ಅಂತಹ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಶಿಷ್ಯನನ್ನ ರಾಮಕೃಷ್ಣ ಪರಮಹಂಸ ಮಾಡ್ತಾರೆ. ಹಾಗೆ ಸುಮ್ನೆ ಬರೀ ಆಧ್ಯಾತ್ಮ ಅಲ್ಲ, ಅವ್ರ ಎಷ್ಟು ಏನೋ ಪ್ರಾಯೋಗಿಕ ಚಿಂತಕರಾಗಿರ್ತಾರೆ ಅಂತ ನೋಡ್ಕೊಳ್ಳಿ. ಅವನು ನರೇಂದ್ರ ನನಗೆ ದೇವ್ರು ಬೇಕು, ದೇವ್ರು ತೋರಿಸಿ, ದೇವ್ರು ತೋರಿಸಿ ಅಂತಂದ್ ಕೇಳಿದಾಗ ಪರಮಹಂಸರು ಹೇಳ್ತಾರೆ, ಏನಕ್ಕೆ ದೇವ್ರು ನೋಡ್ತೀಯ ನೀನು ಅಂತ. ಅವ್ರು ಹೇಳ್ತಾರೆ, ದೇವ್ರು ನನಗೆ ಮುಕ್ತಿ ಬೇಕಲ್ಲ, ನನಗೆ ಮೋಕ್ಷ ಬೇಕಲ್ಲ, ಈ ಸಂಸಾರದ ಜಂಜಾಟದಿಂದ ನಾನು ಪಾರಾಗ್ಬೇಕಲ್ಲ, ಅದಕ್ಕೆ ನನಗೆ ಆ ಮುಕ್ತಿಯ ಮಾರ್ಗವನ್ನ ತೋರಿಸ್ಲಿಕ್ಕೆ ದೇವ್ರನ್ನು ತೋರಿಸಿ, ನೀವು ಮಾತ್ರ ತೋರಿಸ್ತೀರ ಅಂತ ಅನೇಕ ಜನ ನನ್ಗೆ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಅವಾಗ ನಗ್ತಾರ ಅವರು, ಹುಚ್ಚ, ನೀನು ಬಂದಿರೋದು ನಿನ್ನ ಸ್ವಂತ ಮುಕ್ತಿಗಾಗಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಬೇಡುವ ಮೋಕ್ಷಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಡೀ ಸಮಾಜಕ್ಕೆ ನೀವು ಮುಕ್ತಿಯನ್ನು ಕೊಡಬೇಕು. ಯಾವ ಭಾರತ ಮಾತೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡು ತೊಳೆದಾಡ್ತಾಳೆ ಗುಲಾಮಗಿರಿಯಲ್ಲಿ, ಆ ಇದರಿಂದ ಅವಳಿಗೆ ಮುಕ್ತಿಯನ್ನು ಕೊಡಿಸ್ಬೇಕು, ಅಂತಹ ಮೋಕ್ಷವನ್ನು ನೀನ್ ಪಡಿಬೇಕು ಹೊರತು ನಿನ್ನ ಸ್ವಂತಕ್ಕಲ್ಲ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದರಿಗೆ ತಮ್ಮ ಈ ಒಂದು ಜನ್ಮದ ಸಾರ್ಥಕತೆ ಎಲ್ಲಿದೆ ಅನ್ನೋದು ಅರ್ಥ ಆಗ್ತದೆ. ಅವಾಗ ಅವ್ರು ಮನಗಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ರಾಮಕೃಷ್ಣ ಗುರುಗಳೇ, ನೀವು ಹೇಳಿದ್ರೆ ಅಂದ್ರೆ ಅದು ಸರಿಯಾಗಿರ್ಲೇಬೇಕು, ನಾನು ಭಾರತ ಮಾತೆಯ ಈ ಒಂದು ಗುಲಾಮಿತನವನ್ನ ಹೋಗಲಾಡಿಸ್ಬೇಕಂದ್ರೆ ಒಂದು ಜನ್ಮ ಅಲ್ಲ 1000 ಜನ್ಮ ಆದ್ರೂ ನಾನು ಇಲ್ಲಿ ತಳೆದು ಬರ್ತೇನೆ, ನನಗೆ ಮೋಕ್ಷ ಬೇಡ, ಮುಕ್ತಿ ಬೇಡ, ನಾನು ಭಾರತ ಮಾತೆ ಸೇವೆಗಾಗಿ ನನ್ನ ಇಡೀ ಜೀವನವನ್ನ ಮುಡುಪಾಗಿರ್ತೇನೆ ಅಂತ ಹೇಳ್ತಾರೆ. ಅವರ ಪ್ರಭಾವದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯ ಯೋಧರು, ಇವತ್ ಯಾರು ಸ್ವಾತಂತ್ರ್ಯ ಯೋಧರು ನಾವು ಕಲಿತೇವೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ನೀವು ಯಾರನ್ನೇ ಉಲ್ಲೇಖ ಮಾಡಿ, ತಿಲಕರು, ಗೋಖಲೆ ಅವರು, ನೀವು ಯಾರೇ ಯಾರದೇ ಹೆಸರನ್ನ ಹೇಳಿ, ಅವರೆಲ್ಲರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿರುತ್ತೆ. ಅವರ ಮಾಡಿರುವ ಕಾರ್ಯ ಮತ್ತು ಅವರು ಬರೆದಿರುವ ಸಾಹಿತ್ಯದಿಂದ ಪ್ರೇರಣೆಗೊಂಡು ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇಂತಹ ಒಂದು ದೊಡ್ಡ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಈ ಶಿಷ್ಯ ಪರಂಪರೆ ಈ ದೇಶವನ್ನ ಒಂದು ಉನ್ನತಿಯ ಕಡೆಗೆ ಒಯ್ಯಲಿಕ್ಕೆ ಕಾರಣ ಆಗಿದೆ. ಹೀಗೆ ಅನೇಕ ಸಂದರ್ಭಗಳು. ಈಗ ಸರ್ವಪಲ್ಲಿ ರಾಧಾಕೃಷ್ಣರು, ಅವ್ರು ಎಂತಹ ಶ್ರೇಷ್ಠ ಗುರುಗಳಾಗಿದ್ರು ಗೊತ್ತಾ, ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಅವರಾಗಿದ್ರು. ಅವರು ರಾಷ್ಟ್ರಪತಿ ಆಗಿದ್ರೂ ಸಹಿತ ಒಬ್ಬ ಶಿಕ್ಷಕನ ತಾನಾಗಿದ್ರು ಅನ್ನೋದನ್ನ ಮರೆತಿರಲಿಲ್ಲ. ಅಷ್ಟೇ ಅಲ್ಲ, ಅವರ ಹೆಸರು ಇಡೀ ಜಗತ್ತಿನ ಸರ್ವಶ್ರೇಷ್ಠ ಪಾರಿತೋಷಕ ಅಂತ ನಾವೇನ್ ಕರಿತೇವೆ, ನೋಬೆಲ್ ಪಾರಿತೋಷಕಕ್ಕೆ ಸುಮಾರು 16 ಸಲ ತತ್ವಶಾಸ್ತ್ರಕ್ಕಾಗಿ, ಅಷ್ಟೇ 11 ಸಲ ಶಿಕ್ಷಣದ ಉದ್ದೇಶಕ್ಕಾಗಿ ಅವರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡಬೇಕಂತ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಸುಮಾರು 27 ಸಲ ಅವರ ಹೆಸರನ್ನ ನೋಬೆಲ್ ಪಾರಿತೋಷಕಕ್ಕೆ ಶಿಫಾರಸು ಮಾಡಿರ್ತಾರೆ. ಅದೃಷ್ಟವಶಾತ್ ಅವ್ರದ್ದು ಏನೋ ದುರದೃಷ್ಟವಶಾತ್ ಅವ್ರಿಗೆ ಸಿಕ್ಕಿಲ್ಲ, ದಟ್ ಈಸ್ ಡಿಫ್ರೆಂಟ್. ಆದ್ರೆ ಒಬ್ಬ ಭಾರತೀಯ ವ್ಯಕ್ತಿಯ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಅವರ ಸೇವೆಯನ್ನ ಶಿಕ್ಷಣ ಮತ್ತು ಏನೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿ ಈ ತರ ಶಿಫಾರಸು ಮಾಡಿರ್ತಾರೆ. ಅಂತಹ ವ್ಯಕ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಅಧ್ಯಾಪಕ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕಲ್ಕತ್ತಾಕ್ಕೆ ವರ್ಗವಾಗಿ ಹೋಗುವಂತ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಅವರ ಶಿಷ್ಯಂದ್ರೆಲ್ಲ ಅವ್ರ ಮೇಲೆ ಎಷ್ಟೊಂದು ವಿಶ್ವಾಸ, ಪ್ರೀತಿಯನ್ನ, ಗೌರವವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಮಾನಸ ಗಂಗೋತ್ರಿ ಅಂತೇಳಿ ನಾವೇನ್ ಮೈಸೂರು ವಿಶ್ವವಿದ್ಯಾಲಯ ಕರಿತೇವೆ, ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ನಿಂದ ಹಿಡಿದು ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಅವರನ್ನ ಒಂದು ಚಾರೋಟ ಅಂದ್ರೆ ಒಂದು ರಥದಲ್ಲಿ ಅವ್ರನ್ನ ಮಾಡಿ ಕುಂದಿರ್ತಾರೆ. ಆ ರಥವನ್ನ ಎಳಿಲಿಕ್ಕೆ ಕುದುರೆಗಳೇ ಇರೋದಿಲ್ಲ, ಯಾರು ಮೋಟರ್ ಇರೋದಿಲ್ಲ. ಏನ್ ಮಾಡ್ತಾರೆ, ಈ ದೇಶದ ಯಾರು ಸರ್ವಶ್ರೇಷ್ಠ ಅಧ್ಯಾಪಕರುಗಳು, ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಂತವ್ರು ಇರ್ತಾರೆ, ಅಂತವ್ರದನ್ನ ಹೇಳಲಿಕ್ಕೆ ಪ್ರಯತ್ನ. ಯಾಕಂದ್ರೆ ಅವರೆಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲ್ತಿರ್ತಾರೆ, ಶಿಕ್ಷಣವನ್ನು ಪಡೆದಿರ್ತಾರೆ, ಅವ್ರ ಶಿಷ್ಯರಾಗಿರ್ತಾರೆ. ಅವರೆಲ್ಲ ಸೇರಿ ಅವ್ರನ್ನ ಮಾನಸ ಗಂಗೋತ್ರಿಯಿಂದ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಎಳ್ಕೊಂಡು ಬರ್ತಾರೆ. ಇದು ಇವತ್ತಿನವರೆಗೂ ಸಹಿತ ಹೇಗೆ

0: ದೇಶದಲ್ಲಿ ಗುರುಗಳ ಬಗ್ಗೆ ಶಿಷ್ಯಂದ್ರಿ ಇರುವಂತಹ ಒಂದು ಅಪಾರವಾದ ನಂಬಿಕೆ, ವಿಶ್ವಾಸ, ಗೌರವ, ಪ್ರೀತಿಗಳನ್ನ ತೋರಿಸ್ತದೆ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಒಂದು ಬಲಾಢ್ಯವಾದಂತಹ ಗುರು ಶಿಷ್ಯ ಪರಂಪರೆ ಇದೆ. ಹೀಗಾಗಿ ಆದ್ರೆ ಇವತ್ತು ನಾವು ಕಾಣ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನೋಡಿ, ಇತ್ತೀಚೆಗೆ ಇನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ಸರ್ವಶ್ರೇಷ್ಠ ವಿಜ್ಞಾನಿ ಆಗಿದ್ರು. ನಮ್ಮ ದೇಶದಲ್ಲಿ ಕ್ಷಿಪಣಿಯ ತಾಂತ್ರಿಕತೆಯನ್ನ ಅಭಿವೃದ್ಧಿ ಪಡಿಸಲು ಅವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇವತ್ತು ನಾವೇನು ತೀರಾ ಇತ್ತೀಚೆಗೆ ಕಲ್ಗಾಮ ಪ್ರಕರಣದಲ್ಲಿ ನಮ್ಮ ದೇಶ ಒಂದು ಮೇಲುಗೈ ಸಾಧಿಸ್ತು, ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಏನು ತೋರಿಸಿಕೊಡ್ತು. ಪಾಕಿಸ್ತಾನದಿಂದ ನೂರಾರು ಏನೋ ಕ್ಷಿಪಣಿಗಳು ಬಂದರೂ ಸಹಿತ ಅವನ್ನ ಆಕಾಶದಲ್ಲೇನೆ ಅವನ್ನ ವ್ಯರ್ಥ ಮಾಡಿಬಿಡ. ಹಾಗೆ ನಮ್ಮ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಅದಕ್ಕೆ ಅದರೆಲ್ಲರ ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ ಒಂದು ಬುದ್ಧಿಮತ್ತೆ ಇದೆ. ಅಂತವರು ಸಹಿತ ತಾವು ರಾಷ್ಟ್ರಪತಿಯಾಗಿ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಆಗಿದ್ರು ಸಹಿತ ಅದ್ಯಾವ ಹಮ್ಮು ಬಿಮ್ಮನ್ನು ಇಟ್ಕೊಳ್ದೇನೆ ಯಾವ ತಾವು ದೇಶದ ಯಾವುದೇ ಭಾಗದಲ್ಲಿ ಹೋದ್ರು ಸಹಿತ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವರ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಿದ್ರು, ಸಂವಹನ ಮಾಡ್ತಿದ್ರು, ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವರಿಗೆ ದೇಶಕ್ಕೋಸ್ಕರ ನೀವು ಏನನ್ನಾದ್ರೂ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು. ಹೀಗೆ ಅನೇಕ ಜನ ವಿದ್ಯಾರ್ಥಿ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ತಮ್ಮ ಇಡೀ ಸರ್ವಸ್ವ ಜೀವನ, ತಮಗೆ ಗೊತ್ತಿರುವಂತ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಜ್ಞಾನ ಧಾರೆ ಎರಿಬೇಕು, ಪಡೆದುಕೊಂಡು ದೇಶದ ಒಂದು ಒಳಿತಿಗಾಗಿ ತಮ್ಮೆಲ್ಲ ಕೆಲಸವನ್ನ ಮಾಡಬೇಕು ಅವ್ರದ್ದಾಗಿರ್ತದೆ ಇವತ್ತಿನ. ಹೇಗೆ ಅದ್ರಿಂದ ನಾವು ಶಿಕ್ಷಕರಾದಂತವ್ರು ಅರ್ಥ ಮಾಡ್ಕೋಬೇಕು, ನಾವು ಕೇವಲ ಶಿಕ್ಷಕರಾಗಿ ಮಾತ್ರ ಉಳಿಬಾರ್ದು, ಗುರುಗಳಾಗಬೇಕು. ಗುರುಗಳಂದ್ರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಶಿಷ್ಯ ಹಾತೊರೆದು ಮಾರ್ಗದರ್ಶನಕ್ಕಾಗಿ ಬಂದ್ರೆ ಅವರಿಗೆ ಯಾವುದೇ ರೀತಿ ಅವ್ರನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಅವರಿಗೆ ತನ್ನ ಕಡೆಯಿಂದ ಏನು ಸಾಧ್ಯ ಇದೆ ಅದನ್ನ ಸಹಾಯ ಮಾಡುತ್ತೆ ಅಂತ ಅನೇಕ ಗುರುಗಳು ಇವತ್ತು ಸಹಿತ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಬೇರೆ ಬೇರೆ ಶಾಲಾ ಕಾಲೇಜುಗಳು ಈಗಲೂ ಸಹಿತ ನಮ್ಗೆ ಸಿಗ್ತಾರೆ. ಈ ಕಾರಣಕ್ಕೋಸ್ಕರನೇ ಇಡೀ ಸಮಾಜದಲ್ಲಿ ನಾವು ಯಾವ ಎಲ್ಲರಿಗಿಂತ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಮ್ಮ ಪಾಲಕರಂತ ನಾವು ಅನ್ಕೊಂಡಿರೋದು ನಮ್ಮ ಶಿಕ್ಷಕರನ್ನ, ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಾವು ಹೆಚ್ಚು ಗೌರವವನ್ನ ನಾವು ಕೊಡುವಂತದ್ದು ನಮ್ಮ ಶಿಕ್ಷಕರಿಗೆ. ಕಾರಣ ಯಾಕೆಂದ್ರೆ ಆ ಶಿಕ್ಷಕ ಅಷ್ಟೇ ಅಲ್ಲ, ಅವನು ಗುರು, ನನಗೆ ಗುರಿಯನ್ನ ತೋರಿಸುವ, ನಮಗೆ ಮಾರ್ಗದರ್ಶನವನ್ನ ಮಾಡುವಂತಹ, ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಒಬ್ಬ ಕಲಾಕಾರ ಅವನು. ಆದ್ದರಿಂದ ಆ ಗುರುವನ್ನ ನಾವು ಗೌರವಿಸ್ತೇವೆ. ಇಂತಹ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಮಹತ್ತರವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರುವಂತಹ ಚೌಕಟ್ಟಿನಲ್ಲೇನೆ ನಾವು ಅನುವು ಮಾಡಿಕೊಂಡು ಈ ತರದ ನಮ್ಮ ಇಡೀ ದೇಶದ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಈ ಮಹಾನ್ ವ್ಯಕ್ತಿಗಳು, ಮಹಾನ್ ಗುರುಗಳು, ವ್ಯಾಸರಿಂದ ಆದಿಯಾಗಿ ವಾಲ್ಮೀಕಿ ವಿಶ್ವಾಮಿತ್ರರಿಂದ ಹಿಡಿದು ಚಾಣಕ್ಯರಂತಹ, ವಿದ್ಯಾರಣ್ಯರಂತಹ, ಡಾಕ್ಟರ್ ರಾಧಾಕೃಷ್ಣರಂತಹ, ಗುರು ಗೋವಿಂದ ಸಿಂಗ್ರಂತಹ, ಶಿಶುನಾಳ ಶರೀಫರ ಗುರುಗಳಾದಂತಹ ಗುರು ಗೋವಿಂದ ಭಟ್ರಂತಹ ಅನೇಕ ಜನ ಗುರುಗಳು ಇವತ್ತಿಗೂ ನಮ್ಗೆ ಸಿಗ್ತಾರೆ. ಅಂತಹ ಗುರುಗಳನ್ನ ನಾವು ನೆನಪಿಸ್ಬೇಕು, ಅವರ ಹಿನ್ನೆಲೆಯನ್ನ, ಆ ಗುರು ಶಿಷ್ಯ ಪರಂಪರೆಯ ಸಂಬಂಧವನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಡಬೇಕು. ಅದರಿಂದ ಖಂಡಿತವಾಗಿ ಪ್ರೇರೇಪಣೆಯನ್ನ ಪಡೆದಂತ ನಮ್ಮ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನ ಮಂಡಿಸಿದ್ದೇನೆ. ನನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತದಲ್ಲಿ ಹತ್ತಿರದ ಸಂಬಂಧಿಕರನ್ನ ಮದುವೆಯಾಗುವ ಸಂಪ್ರದಾಯವು ಹಲವು ಜಾತಿಗಳಲ್ಲಿ ಇದೆ. ಬಹಳ ಕಡಿಮೆ ಜನರಿರುವ ಸಮುದಾಯಗಳು ಮತ್ತು ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರುವ ಸಮುದಾಯಗಳ ಜನರು ತಮ್ಮ ತಮ್ಮೊಳಗೆ ಮದುವೆಯಾಗುವ ಕಾರಣದಿಂದಲೂ ಅವರಲ್ಲಿ ಅನುವಂಶೀಯ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ತಂದೆ ಮತ್ತು ತಾಯಿ ಹತ್ತಿರದ ಬಂಧುಗಳಾಗಿದ್ದರೆ ಅವರಲ್ಲಿರುವ ವಂಶವಾಹಿಗಳಲ್ಲಿ ಹೆಚ್ಚಿನ ಸಾಮ್ಯತೆ ಇರುತ್ತದೆ. ಅವರಿಬ್ಬರು ಕೆಲವು ಸೂಕ್ತ ಹಾನಿಕಾರಿಕ ವಂಶವಾಹಿಗಳನ್ನು ಹೊಂದಿರುವ ಸಂಭವ ಇರುತ್ತದೆ. ಹುಟ್ಟುವ ಮಕ್ಕಳು ತಂದೆ ಮತ್ತು ತಾಯಿ ಇಬ್ಬರು

0: ಕಡೆಯಿಂದಲೂ ಈ ಹಾನಿಕಾರಕ ವಂಶವಾಹಿಗಳನ್ನ ತಮ್ಮದಾಗಿಸಿಕೊಂಡಾಗ ಅವರಲ್ಲಿ ಹಲವು ಕಾಯಿಲೆಗಳ ಲಕ್ಷಣವು ಕಂಡುಬರುತ್ತವೆ. ಈ ಕಾರಣದಿಂದಾಗಿ ಹತ್ತಿರದ ಸಂಬಂಧಿಕರಲ್ಲಿ ಮದುವೆಯಾಗುವುದರಿಂದ ಹಲವು ತೊಂದರೆಗಳು ಕಂಡುಬರಬಹುದು ಎಂದು ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಹುಟ್ಟುವ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಸೀಳು ತುಟಿಯಂತಹ ಜನ್ಮಜಾತ ದೋಷಗಳು ಕಂಡುಬರಬಹುದು. ಅನುವಂಶೀಯ ಕಾಯಿಲೆಗಳಾದ ಥೈಲಾಸೀಮಿಯಾ, ಸಿಕಲ್ಸೆಲ್ ಅನಿಮಿಯಾ ಕಾಯಿಲೆಗಳು ಬರಬಹುದು. ಇಂತಹ ದಂಪತಿಗಳಲ್ಲಿ ಶಿಶು ಮರಣದ ಅಪಾಯ ಹೆಚ್ಚು ಮತ್ತು ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆಯು ಬರಬಹುದು. ವಂಶವಾಹಿಗಳಲ್ಲಿ ವೈವಿಧ್ಯ ಇಲ್ಲದಿರುವುದರಿಂದ ಇಂತಹ ಮಕ್ಕಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರಬಹುದು. ಒಂದು ವೇಳೆ ಹತ್ತಿರದ ಸಂಬಂಧಿಗಳಲ್ಲಿ ಮದುವೆಯಾಗುವ ಸಂದರ್ಭ ಬಂದರೆ ವಿವಾಹ ಪೂರ್ವ ಪರೀಕ್ಷೆಗಳನ್ನು ಇಬ್ಬರು ಮಾಡಿಸಿಕೊಳ್ಳುವುದು ಸೂಕ್ತವಾಗಿದೆ. ತಮ್ಮೊಳಗೆ ವಿವಾಹವಾದ ಸೂಕ್ತ ಹಾನಿಕಾರಕ ವಂಶವಾಹಿ ಇದ್ದಲ್ಲಿ ಅದೇ ರೀತಿಯ ವಂಶವಾಹಿಯು ತಮ್ಮನ್ನು ಮದುವೆಯಾಗುವವರಲ್ಲಿ ಇರಬಾರದು. ವಿವಾಹಕ್ಕೂ ಮುನ್ನ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಸಮಾಲೋಚನೆ ಎನ್ನುವುದು ದಂಪತಿಗಳು ತಮ್ಮ ತಮ್ಮ ಮತ್ತು ಅವರ ಭವಿಷ್ಯದ ಮಕ್ಕಳ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ. ಇದು ವಿಶೇಷವಾಗಿ ಒಂದೇ ಕುಟುಂಬದೊಳಗಿಂದ ವಿವಾಹವಾಗುವವರಿಗೆ ಅಥವಾ ಕುಟುಂಬದಲ್ಲಿ ಅನುವಂಶ ಕಾಯಿಲೆಗಳ ಇತಿಹಾಸ ಇರುವವರಿಗೆ ಅತ್ಯಗತ್ಯವಾಗಿರುತ್ತದೆ. ಅನುವಂಶಿಕ ಸಮಾಲೋಚನೆಯ ಮೂಲಕ ಅನುವಂಶಿಕ ಸಮಸ್ಯೆಗಳನ್ನು ಅಂದಾಜು ಮಾಡಬಹುದು. ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸವನ್ನು ವಿಶ್ಲೇಷಿಸಿ ಅನುವಂಶಿಕ ಅಸಹಜ ಹೊಂದಿರುವ ಮಗುವನ್ನು ಹೊಂದುವ ಅಪಾಯದ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಜೆನೆಟಿಕ್ ಕ್ಯಾರಿಯರ್ ಸ್ಕ್ರೀನಿಂಗ್ ಮೂಲಕ ಥೈಲಾಸೀಮಿಯಾ, ಸಿಕಲ್ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮುಂತಾದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಸೂಕ್ತ ಹಾನಿಕಾರಕ ವಂಶವಾಹಿಗಳನ್ನು ಹುಡುಕಲಾಗುತ್ತದೆ. ಅನುವಂಶಿಕತೆಯಿಂದ ಬರುವ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟಬಹುದು ಅಥವಾ ನಿರ್ವಹಿಸಬಹುದು ಎಂಬುದರ ಕುರಿತು ತಜ್ಞರಿಂದ ಮಾರ್ಗದರ್ಶನ ನೀಡಲಾಗುತ್ತದೆ. ರಕ್ತ ಸಂಬಂಧಿಗಳಲ್ಲಿ ವಿವಾಹವಾಗುವವರಿಗೆ ಮತ್ತು ಕುಟುಂಬದ ಯಾವುದೇ ಅನುವಂಶಿಕ ಕಾಯಿಲೆಗಳ ಅಂದರೆ ಉದಾಹರಣೆಗೆ ಅನುವಂಶೀಯ ಕಾಯಿಲೆಗಳ ಇತಿಹಾಸವಿದ್ದರೂ ಮಕ್ಕಳನ್ನು ಹೊಂದುವ ಮುನ್ನ ಅನುವಂಶಿಕ ಸಮಾಲೋಚನೆ ಮಾಡುವುದು ಅತ್ಯಗತ್ಯವಾಗಿದೆ. ಯಾರಿಗಾದರೂ ನಿರಂತರ ಗರ್ಭಪಾತಗಳಾಗುತ್ತಿದ್ದರೆ ಅದರ ಹಿಂದೆಯೂ ಅನುವಂಶಿಕ ಕಾರಣಗಳಿರಬಹುದು. ಮಗುವಿಗಾಗಿ ಪ್ರಯತ್ನಿಸುತ್ತಿರುವ ಮಹಿಳೆಯರ ವಯಸ್ಸು 35 ವರ್ಷಕ್ಕೂ ಹೆಚ್ಚಾಗಿದ್ದಲ್ಲಿ ಅನುವಂಶಿಕ ಸಮಾಲೋಚನೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿದೆ. ಜೆನೆಟಿಕ್ ಕೌನ್ಸಿಲಿಂಗ್ಗೆ ಹೋಗುವಾಗ ತಮ್ಮ ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸ ಅಥವಾ ಲಭ್ಯವಿರುವ ಯಾವುದೇ ವೈದ್ಯಕೀಯ ವರದಿಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಸಹಕಾರಿಯಾಗಿದೆ. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಅಪರಿಚಿತ ಕುಟುಂಬಗಳ ನಡುವಿನ ಮದುವೆಗೆ ಹೋಲಿಸಿದರೆ ರಕ್ತ ಸಂಬಂಧಿಗಳ ನಡುವಿನ ಮದುವೆಯಲ್ಲಿ ಜನ್ಮಜಾತ ದೋಷಗಳ ಅಪಾಯ ಸುಮಾರು 2 ಪಟ್ಟು ಹೆಚ್ಚಾಗಿರುತ್ತದೆ. ಗರ್ಭಧಾರಣೆಯಾದ ನಂತರವೂ ಒಳಗಿರುವ ಮಗುವಿನಲ್ಲಿ ಆನುವಂಶಿಕ ಕಾಯಿಲೆಗಳು ಇರುವುದನ್ನು ಪತ್ತೆ ಹಚ್ಚುವ ಸೌಲಭ್ಯವಿದೆ. ಒಳಗಿರುವ ಮಗುವಿನಲ್ಲಿ ಯಾವುದಾದರೂ ಗಂಭೀರವಾದ ಕಾಯಿಲೆಗಳು ಇದ್ದಲ್ಲಿ ವೈದ್ಯಕೀಯ ಗರ್ಭಪಾತ ಮಾಡಿಸಿಕೊಳ್ಳುವ ಆಯ್ಕೆಯು ತಂದೆ ತಾಯಿಯರ ಮುಂದೆ ಲಭ್ಯವಿರುತ್ತದೆ. ತಾಯಿ ರಕ್ತದಲ್ಲಿ ಕೆಲವು ಮಾರ್ಕಸ್ ಕಣಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ ಡೌನ್ ಸಿಂಡ್ರೋಮ್ ಕಾಯಿಲೆಗಳು ಮಗುವಿನಲ್ಲಿ ಇರುವ ಸಾಧ್ಯತೆಗಳನ್ನು ಅಂದಾಜಿಸಬಹುದಾಗಿದೆ. ತಾಯಿಯ ರಕ್ತದೊಳಗೆ ಬರುವಿನ ಮಗುವಿನ DNAಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ ಮತ್ತು ಗರ್ಭಕೋಶದ ದ್ರವವನ್ನು ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ಹುಟ್ಟಲಿರುವ ಮಗುವಿನಲ್ಲಿ ಇರಬಹುದಾದ ಗಂಭೀರ ಕಾಯಿಲೆಗಳನ್ನು ಅಂದಾಜಿಸಬಹುದಾಗಿದೆ. ವೈದ್ಯಕೀಯ ವಿಜ್ಞಾನ ಮುಂದುವರಿದ ಹಾಗೆ ಕಾಯಿಲೆಯ ಬಂದ ನಂತರ ತಡೆಯುವುದಕ್ಕೆ ಕಾಯಿಲೆಯು ಬರದಂತೆ ತಡೆಯುವುದರತ್ತ ಜನರಿಗೆ ಹೆಚ್ಚಿನ ಆಸಕ್ತಿ ಇದೆ. ಈ ಕಾರಣಗಳಿಂದಾಗಿ ತಂದೆ ತಾಯಿಯಾಗಲು ಬಯಸುವವರಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಸಿಕೊಳ್ಳುವವರ ಸಂಖ್ಯೆಯು ವಿದೇಶಗಳಲ್ಲಿ ಹೆಚ್ಚಾಗುತ್ತಿದೆ. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.

0: ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನು ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ. ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೆ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೆ ಆದರೂ ಆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಮ್ಮ ಎನ್ನಲು ಕೋಟಿ ಪುಣ್ಯವೋ, ಅವಳ ತ್ಯಾಗಕ್ಕೆ ಸಾಟಿ ಇಲ್ಲವೋ, ಕುಂತಿಪುತ್ರ ಸಿನಿಮಾದ ಈ ಹಾಡು ಭೂಮಿ ಮೇಲೆ ತಾಯಿಯ ತ್ಯಾಗ ಮತ್ತು ಪ್ರೀತಿಯ ಮಹತ್ವವನ್ನು ಕುರಿತಾದ ಈ ಹಾಡನ್ನು ಕೇಳುತ್ತಿದ್ದರೆ ಇನ್ನೊಮ್ಮೆ ಕೇಳಬೇಕು ಎಂದೆನಿಸುತ್ತದೆ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ದರೆ ಅದು ತಾಯಿ ಮಾತ್ರ ಎನ್ನುವ ಮಾತು ಕಣ್ಣಿಗೆ ಕಾಣುವ ವಾಸ್ತವಿಕ ಸತ್ಯ. ನವಮಾಸ ಎತ್ತುವತ್ತು ತನ್ನ ರಕ್ತದಲ್ಲಿ ಅರ್ಧರಕ್ತ ಕೊಟ್ಟು ಕರುಳು ಬಳ್ಳಿಯೊಂದಿಗೆ ಬೆಸೆದುಕೊಂಡು ಇಡೀ ದೇಹವನ್ನು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಆಗುವ ನೋವಿನಷ್ಟೇ ನೋವು ಸಂಕಟ ಪ್ರಸವ ವೇದನೆಯಲ್ಲಾಗುತ್ತದೆ. ಇಷ್ಟೆಲ್ಲ ನೋವು ಸಂಕಟಗಳ ಮಧ್ಯೆ ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿನ ಮುಖ ನೋಡಿ ತನ್ನ ನೋವು ಮರೆಯುವ

ಏಕೈಕ ಜೀವಿಯೆಂದರೆ ಅದು ತಾಯಿ ಮಾತ್ರ. ತಾನು ಉಣ್ಣದಿದ್ದರೂ ಉಪವಾಸವಿತ್ತು ತನ್ನ ಮಗುವಿಗೆ ಉಣಿಸುವ ಏಕೈಕ ದೇವರೇ ಈ ತಾಯಿ. ತಾಯಿಯ ಕೈತುತ್ತು ಪ್ರತಿ ಮಗುವಿಗೆ ಅಮೃತವೆಂದರೆ ತಪ್ಪಾಗಲಾರದು. ಇಷ್ಟೆಲ್ಲ ತಾಯಿ ಹಾಗೂ ತಾಯಿಯ ಪ್ರೀತಿ ಬಗ್ಗೆ ಪೀಠಿಕೆ ಹಾಕಲು ಕಾರಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಒಂದು ಹೃದಯ ವಿದ್ರಾವಕ ಘಟನೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಏಪ್ರಿಲ್ 30ರಂದು ನರ್ಮದಾ ನದಿಗೆ ನಿರ್ಮಿಸಲಾಗಿರುವ ಬಾರ್ಗಿ ಅಣೆಕಟ್ಟೆಯಲ್ಲಿ ಪ್ರವಾಸಿಗರಿದ್ದ ಬೋಟ್ ಮುಗುಚಿ 9 ಜನ ಮೃತಪಟ್ಟಿರುವುದಾಗಿ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸುದ್ದಿಯನ್ನು ನೋಡಿದ್ದೇವೆ. ಆದರೆ ಅದರಲ್ಲಿ ಒಂದು ಫೋಟೋ, ತಾಯಿಯೊಬ್ಬಳು ತನ್ನ ಮಗುವನ್ನು ಎದೆಗೆ ಅವಚಿಕೊಂಡು ಪ್ರಾಣ ಬಿಟ್ಟಿರುವ ಫೋಟೋ ಮಾತ್ರ ಎಂತಹ ಕಲ್ಲು ಮನಸ್ಸನ್ನು ಕರಗಿಸಬಲ್ಲದು.

ನಿಜಕ್ಕೂ ಈ ದುರಂತ ನೋಡಿದಾಗ ಕರುಳು ಚುರು ಎನ್ನದೇ ಇರಲಾರದು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ಫೋಟೋ ಮಾತ್ರ ಅಸಲಿಯಲ್ಲ, ನಕಲಿ ಎಂದು ಸ್ವತಃ ಜಬಲ್ಪುರದ ಜಿಲ್ಲಾಧಿಕಾರಿಯೇ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಲ್ಲಿ ನಮ್ಮೊಳಗು ತಜ್ಞರೊಬ್ಬರು ತಾಯಿಯೊಬ್ಬರು ಮಗುವನ್ನು ಅಪ್ಪಿಕೊಂಡೇ ದುರಂತಕ್ಕೀಡಾಗಿರುವುದನ್ನು ನೋಡಲು ತುಂಬ ದುಃಖವಾಯಿತು ಎಂದಿರುವುದು ಮಾತ್ರ ಸತ್ಯ. ಈ ಜಗತ್ತಿನಲ್ಲಿ ನನಗೇನೆ ಕಷ್ಟ ಬಂದರೂ ನಾನು ಸಹಿಸಿಕೊಳ್ಳುವೆ, ಆದರೆ ತನ್ನ ಮಕ್ಕಳಿಗೆ ಮಾತ್ರ ಕಷ್ಟ ಕೊಡಬೇಡಪ್ಪ ದೇವರೇ ಎಂದು ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಚ್ಚುವಾಗಲೂ ಕೈ ಮುಗಿದು ಬೇಡಿಕೊಳ್ಳುವ ಏಕೈಕ ಜೀವ ಎಂದರೆ ಅದು ತಾಯಿ ಮಾತ್ರ. ಆದ್ದರಿಂದಲೇ ತಾಯಿ ಎಂದರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ, ಆಕಾಶಕ್ಕಿಂತಲೂ ವಿಶಾಲ. ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿರುವ ಈ ಫೋಟೋ ಸುಳ್ಳು ಇರಬಹುದು, ಆದರೆ ಜಗತ್ತಿನಲ್ಲಿ ತಾಯಿಯ ಪ್ರೀತಿ ತ್ಯಾಗ ಮಾತ್ರ ಸುಳ್ಳಲ್ಲ. ಭವಿಷ್ಯದಲ್ಲಿ ತನ್ನ ಮಗುವಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಆ ತಾಯಿಯ ಒಂದೊಂದೇ ಕನಸು ಸಹ ಆ ನರ್ಮದಾ ನದಿ ಆಳಕ್ಕೆ ಹೋಗಿ ಉಸಿರುಗಟ್ಟಿ ಮುಳುಗಿ ನೀರು ಪಾಲಾದಂತೆ ಆ ತಾಯಿ ಮತ್ತು ಮಗುವಿನ ಜೀವಗಳು ಸಹ ನೀರು ಪಾಲಾಗಿರುವುದು ದುರ್ದೈವ. ತನ್ನ ತಾಯಿಯೇ ತನ್ನ ರಕ್ಷಕವಚವೆಂದು ತಾಯಿಯ ಮಡಿಲನ್ನು ಬೆಚ್ಚಗೆ ಅಪ್ಪಿಕೊಂಡಿದ್ದ ಮಗುವಿಗೂ ತಾಯಿ ಮಡಿಲು ಕೂಡ ತೇಲುವ ದೋಣಿಯಾಗಲಿಲ್ಲ, ಬದಲಾಗಿ ಸಾವಿನ ಟೈಟಾನಿಕ್ ಆಗಿ ಹೋಯಿತು. ಅದೇನೇ ಇರಲಿ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಉಪ್ಪಿಗಿಂತ ರುಚಿಯಾದ ಊಟವಿಲ್ಲ ಎನ್ನುವುದು ಮಾತ್ರ ಅಕ್ಷರಶಃ ಸತ್ಯ. ಈ ದುರಂತ ನೋಡಿದಾಗಿನಿಂದ ಹೃದಯಂತರಾಳದಿಂದ ಈ ಹಾಡು ಪದೇ ಪದೇ ನೆನಪಿಗೆ ಬರುತ್ತಿರುವುದು ಮಾತ್ರ ಸುಳ್ಳಲ್ಲ. ಬ್ರಹ್ಮ ವಿಷ್ಣು ಶಿವಯ್ಯದೆ ಹಾಲು ಕುಡಿದರು, ಅಮ್ಮನಿನ ದೈವ ಎಂದು ಕಾಲು ಮುಗಿದರು, ಭೂಮಿಗೆ ದೈವ ಒಂದೇನೆ ತಾಯಿ. ತಾಯಿಯ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟಲಾಗುವುದಿಲ್ಲ.

0: ಕೇಳುವರೆ, ಕೇಳದಲ್ಲಷ್ಟೊತ್ತು ತಾಯಿ ಪ್ರೀತಿ ಸಾವೆ ಬಂದರೂ ಮಣ್ಣೇ ಆದರೂ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.

ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ

0: ಬೀಡಿಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
7: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
7: ಬಾ ಕುಮಾರ.
8: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ 5 ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾನ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ

0: ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಶೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟ್ರಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟ್ರದ ಮಹಾನ್ ಯೋಧ ಮತ್ತು

ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು. ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಹಾರಾಣ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೂಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚು ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 8 ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮುದ್ದ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ.

0: ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
0: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನಾಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

0: ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ.
1: ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ ಅದಕ್ಕೆ ಚಿಕಿತ್ಸೆ ಪಡೆಯಕ್ಕೂ ಆಗದೆ ಭಾರಿ ನೊಂದು ಜೀವನ ಮಾಡ್ತಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸವಾಸ ಅಥವಾ ಸ್ನೇಹಿತರ ಸವಾಸದಿಂದ ಈ ಕುಡಿತ ಅನ್ನೋದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟಲ್ ಕುಡಿದಿಲ್ಲ, ನಾನು ಅಂತಂತವಾಗಿ ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ ಅಥವಾ ಬೇರೆ ಇನ್ನೇನು ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತಾರೆ. ಸೊ ನನ್ನ ಮನೇಲಿ ಆ ಸೇರ್ಸಕ್ಕೂ ಅವ್ರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು. ಮತ್ತೆ ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ, ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದ್ದು ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಏ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ ನನ್ನ ಹೆಸರು ಇದ್ದು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗೋದು ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮ್ಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮ್ಗೆ ಔಷಧಿ ಕೊಟ್ಟಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ, ಪ್ರೀತಿ ಕೊಡಕ್ಕೆ ಪ್ರಾರಂಭ ಮಾಡಿ. ಈ ಪ್ರೀತಿ ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ

ಸ್ವಲ್ಪ ಅವನು ಜ್ಞಾನಕ್ಕೆ ಬಂತು, ಇಲ್ಲ ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರ ಕೊಟ್ಟಿರೋಂತ ಆಯಸ್ಸನ್ನು ನಾನು ಬದುಕಬೇಕು ಅಂತ ಒಂದು ಆಸೆ ಅಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಅಂಬಲ ನಮ್ಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಕೊಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದ್ ಹೆಂಗ್ ಬಿಡ್ಬೋದು ಅನ್ನೋದ್ರ ಬಗ್ಗೆನೆ ನಾವು ಇವತ್ತು ನಿಮ್ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ವಿ. ಯಾಕಂದ್ರೆ ನಾನು ಆ ಕಷ್ಟದಿಂದ ಬಂದಿರೋಂತ ವ್ಯಕ್ತಿ. ನಾನು ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಲೆಕ್ಚರರ್ ಆಗಿ ನಿಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ ತರ ಕುಡಿತಿದ್ದು, ಇವತ್ತು ಈ ಕುಡಿತದಿಂದ ಯಾವ ರೀತಿ ನಾನು ನಮ್ಮ ಜೀವನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈ ಕುಡಿತ ಇಲ್ಲದೇನು ಎಂಜಾಯ್ ಮಾಡ್ಬೋದು, ಕುಡಿತ ಇಲ್ಲದೇನೆ ಬದುಕ್ಬೋದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಬಿಟ್ಟಿದ್ದೀನಿ. ಬಿಡ್ಬೇಕಾದ್ರೆ ನಾವು ಬಿಟ್ಟಿರೋರ್ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳ್ದಂಗೆ, ನೀನು ಓದಿದೀಯಾ, ನಿನ್ ಬಡವನ, ನಿನ್ ಶ್ರೀಮಂತನ, ನಿನ್ ಕೆಲ್ಸಕ್ಕಿದ್ಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ ಸಮಸ್ಯೆ? ಸಾರ್ ಕುಡಿಯೋದ್ ಕಲ್ತ್ಬಿಟ್ಟಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳದೆ ಅದು. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲಿ ಇನ್ಯಾರು ಕುಡಿತಾನೆ ಇಲ್ವಾ ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ತನ ಮಾಡ್ತಾವ್ರೆ, ಕುಡಿತಕ್ಕಾಗಿ ಸಂಸಾರ ಹಾಳಾಗುತ್ತಿವೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡ್ಬೇಕಂತ ಆಸೆ ಇದ್ರು ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿತಿದೆ ಕಣ್ಣ ಬಿಟ್ಬಿಡ್ಯಾ ಅಂತ ಅಂದ್ರೆ, ಇನ್ಯಾರನ್ನು ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ಸೇಮ್ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ತಲೆ ಎಲ್ಲ ಬಿಸಿ, ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಡೆದಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ, ಸೊಪ್ಪಿದೆಯಾ, ಬೇಳೆ ಇದೆಯಾ, ಯಾವುದೂ ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪ ಅಂತ ಅಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯಕ್ಕೆ ಏನ್ ಮಾಡಿ, ಕುಡಿದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತೀನಿ. ನನ್ನ ಮನೆ ಬಗ್ಗೆ ಯೋಚನೆ ಮಾಡಿಕ್ ಅದು ತಲೆಗೆ ಹಚ್ತಾ ಇರ್ಲಿಲ್ಲ. ಮಕ್ಕಳೆಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಕಷ್ಟ ಸುಖ ಏನು, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ಲಿಲ್ಲ. ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ, ಈ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆಲ್ಲೂ ದುಡ್ಡು ಒದಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಿಸ್ಲಿ, ಯಾರು ಸಿಕ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ಸೋಪು, ಕಾಳು, ಕಡ್ಡಿ, ಚಿನ್ನ, ಒಡವೆ, ಗಾಡಿ, ಬಾಡಿ ಎಲ್ಲನೂ ಅರೆಯುತ್ತಿದ್ದೀನಿ. ಬಿಡ್ಸ್ಕೊಳಕ್ಕಾಗಲ್ಲ, ಓದೋದಂಗೆ ಮಾರ್ವಾಡಿ ಹತ್ರ ಓದಿದ್ ಓದೋದಂಗೆ, ಬಿಡ್ಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರೂ, ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡಿತ ಬಿಡ್ಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇನು ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಅಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರನ ನಮ್ಮ ಮನೆಯವರು ಕೊಟ್ಟು ಸೇರಿಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ, ಬಟ್ಟೆ, ಇಲ್ಲಿ ಕಾಫಿ, ಟೀ, ನಾಷ್ಟ, ನಮ್ಮ ಆರೋಗ್ಯ, ಯೋಗ, ಅಂದ್ರೆ ಅದೇ ತರ ಏ ಬಂಧುಗಳು ಬಂದು ನಿಮ್ಗೆ ಇಲ್ಲಿ ಸಹಾಯ ಮಾಡುವಂಥದ್ದು, ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಈ ಮಕ್ಕಳು, ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನೋ ಅಥವಾ ನಾವು ಮಾಡೋದಂತ ಪುಣ್ಯನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ. ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುಡಿತ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳ ಇತ್ತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ, ಕುಡ್ತಾ ಬಿಟ್ಟ ಮೇಲೆ. ಇಷ್ಟೆಲ್ಲ ಹಾಳಾದ್ರೂ ನನ್ಗೆ ಬಿಡಕ್ಕಾಗ್ತಿಲ್ಲ.

ಇಷ್ಟೆಲ್ಲ ಮಾನ ಅಪಮಾನ ಅವಮಾನ ಎಲ್ಲಾದರೂ ಕೂಡ ಬಿಡಕ್ಕಾಗ್ತಾ ಇರಲಿಲ್ವಲ್ಲ, ಏನಿದ್ರ ಅಂತ, ಏನಿದು, ಏನು ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ, ಏನು ಯಾರಾದರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಗ್ಲಿ, ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ. ಈ ಥರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಿದ್ರು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡಿಸೋರು, ಆದರೂ ನಮ್ಮವು ನಾನು ರೆಡಿ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಹುಡುಕನಿಗೆ ಅಟ ಜಾಸ್ತಿ, ಯಾರ ಮಾತನ್ನು ನಂಬಲ್ಲ, ಯಾರ ಮಾತನ್ನು ಕೇಳಲ್ಲ. ನನಗೆ ಗೊತ್ತು, ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ರೆ ನಮ್ಗೆ ಪ್ರಾಬ್ಲಮ್ ಸಿಗ್ತಾ ಇರಲಿಲ್ಲ. ನನಗೂ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನಗೆ ಸಿಕ್ಕಿದ್ದು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೇನು, ಇದ್ರ ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮಗುವಿಗೆ ಮತ್ತೊಬ್ಬ ಮಗುವಿಗೆ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳುವಂಥದ್ದು. ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು. ಬದಲಾವಣೆಗೆ ಇದೊಂದು ಸಮಯ, ಯಾಕೆಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ನಾನು ಹೇಳಿದಲ್ಲ ಮೊದಲೇ ರಿಹಾಬಿಲಿಟೇಷನ್ ಸೇರಿಸಿದ್ರೆ 15-25 ಸಾವಿರ ಫೀಸ್ ಕೇಳ್ತಾರೆ. ಹಿಂದೆ ಕೊಡಕ್ಕೆ ಸಾಧ್ಯ, ಮೊದಲೇ ಬಡತನ, ಇತ್ತಿನ ಬಡತನ. ನಮ್ಮ ಯೋಚನೆ ಇದ್ದಿದ್ದೆ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದು ಡಸ್ಟ್ ಸೆನ್ಸ್ ಇಲ್ಲ, ಒಂದ್ ಮಾತು ಸೆನ್ಸ್ ಇಲ್ಲ. ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಯಾವನಾದ್ರೂ ಅವ್ನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ. ಏ ಇವನ್ ಗೊತ್ತಿಲ್ವ, ಮೋಸ ಮಾಡಿ ದುಡ್ಡು ಮಾಡೋನೆ, ಅವನ್ ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನಮ್ಗೆ ಗೊತ್ತಾಗಿದ್ದೀನಪ್ಪ ಅಂದ್ರೆ, ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು, 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ 60 ಭಾಗ ಪ್ರಯತ್ನ. ಇದೊಂದು ಪ್ರಯತ್ನ, ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನು ಬದುಕಸಪ್ಪ ಅಂತ, ಆದ್ರೂ ಆಗ್ತಾ ಇಲ್ಲ. ಇದೇನ್ ಕಾರಣ ಅಂತ ಅಂದ್ರೆ, ಇದು ಒಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಅಮಲ್ರಿಗೆ ಮತ್ತೊಬ್ಬ ಅಮಲ್ರಿಗೆ ಜೊತೆ ಆ ಮಿಗಿಲಾದ ಶಕ್ತಿ ಅಂದ್ರೆ, ನಾವು ಮಿಗಿಲಾದ ಶಕ್ತಿ ಅಂತ ಯಾಕೆ ಕೇಳ್ತೀವಿ ಅಂತಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪ ಅಂತಂದ್ರೆ, ನಿಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೇವರು. ನೀವು ಮನೆಯವರಾದ್ರೂ ತಗೋಬಹುದು, ಅಥವಾ ನೀವು ಯಾವ್ದು ಇಷ್ಟ ಬಂದ ದೇವರು ಅಂತ ತಗೋಬಹುದು. ಯಾಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ, ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿದ್ಯಾವಂತ ಯಾವುದು ಗಣನೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ, ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸಂತದೆ ಈ ಸಮಸ್ಯೆಯಿಂದ ನಮ್ಗೆ ನಿಮ್ಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್, ಅವ್ರಿಗೆ ಒಂದು ದೊಡ್ಡ ಸ್ಥಳ ಮಾಡಿಬಿಟ್ಟು ನಾವು ಎಲ್ಲೋ ಸತ್ತೋಗೋ ನಾ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಈ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ, ಯಾವ ಒಂದು ಕಾರಣದಿಂದ ಈ ತರ ಕುಡಿತಿದ್ದೀವಿ ಅಂತ ಏನು ಬೇರೆ ಇಲ್ಲ, ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾತಾಡಿಸ್ತಾರೆ ಅಂತಾರಲ್ಲ, ಹಾಗೆ ಕುಡಿತವನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂಥ ನನ್ನಂಥವ್ರನ್ನ ಕರೆಸಿ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು, ಇದೇ ನಾವು ಮಾಡೋಂಥ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದು ಬಿಟ್ಟರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಟಮೇಲೆ ನನ್ನಂತೆ ಬಳಲ್ತಾ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ಧಾರ ಆಗಲಿ. ದುಡ್ಡು ಕೊಡೋಕ್ಕೆ ಆ ಶಕ್ತಿ ನಮಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮಗಿಲ್ಲ. ಒಂದು ಮಾತು ಹೇಳಕ್ಕೆ ಏನಂತೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ. ಆ ಸಲ್ಲಿಸುವ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳುದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವ್ರು ನಮ್ಗೆ ಕಾಣಿಸಲ್ಲ. ನಾವು ಮಾಡಂತ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂತ ರೀತಿಲಿ, ನಾವು ಮಾತನಾಡೋಂತ ರೀತಿಲಿ ದೇವ್ರನ್ನ ಕಾಣಬಹುದು. ಆ ಕಾಣ್ಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದೀವೋ ಇದೇ ತರ ನಾವು ಜೊತೆಗೆ ಅವ್ರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದಷ್ಟು ಜನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಚಿನ್ನ ಕೇಳಲಿಲ್ಲ,

ತುತ್ತು ಊಟ, ಒಂದು ನೆಮ್ಮದಿ ಜೀವನ, ಇಷ್ಟೇ ಕೇಳೋದು ಒಮ್ಮನ್ ರೋಗಿ ಫ್ಯಾಮಿಲಿಯಲ್ಲಿ. ರೀ ನನಗೆ ಸೈ ತೆಗೆದು ಕೊಡ್ರಿ, ರೀ ನನಗೆ ಒಡವೆ ತೆಗೆದು ಕೊಡ್ರಿ, ರೀ ನಂಗೆ ಬಟ್ಟೆ ತೆಗೆದು ಕೊಡ್ರಿ ಅಂತ ಕೇಳ್ತಾರೆ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡ್ತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕನ ಹೆಂಡ್ತಿ ರೋಡಲ್ಲಿ ಹೋಗ್ತಾ ಇದ್ರೆ ಕೆಂಕಳಿಸ್ಕೊಂಡೆ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ, ನಿಮ್ ಗಂಡ ಕುಡುಕ ಹೂಳ್ ನೋಡು ಹಿಂಗವಳೆ ಹಂಗವಳೆ ಅಂತ ಅಪಮಾನಿಸ್ತಾರೆ ಅವಮಾನಿಸ್ತಾರೆ. ಅದು ಕೇಳಿ ಕೇಳಿ ನಮ್ಗೆ ಅಸಮರ್ಥನ ಆಗ್ಬಿಡ್ತಾನೆ ಮನುಷ್ಯ. ಅವರು ನಾನು ಕುಡಿಯೋದ್ರಿಂದ ನನ್ನ ಹೆಂಡತಿಗೆ ಅವಮಾನ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ, ಯಾರೀ ಮಗು? ಏ ಕೊನೆ ಮನೆಯವನು ಪ್ರಶಾಂತ್ ಫ್ಯಾಮಿಲಿ, ಅವನ ಮಕ್ಕಳು ಅವರಪ್ಪ ಕುಡ್ಕ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ ರೆಡಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಅವನ್ನೆಲ್ಲಾರು ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿಯಾಗಲ್ಲ, ಕುಡಿಬೇಡ. ಕುಡಿಯೋದ್ರಿಂದ ಏನೇನಾಗ್ತದೆ ಅಂದರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೋತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲಾ ಕಷ್ಟಪಟ್ಟು ಕುಡಿದು ನೀನು ಸಾಯದಂದ್ರೆ ಈ ಫ್ಯಾಮಿಲಿ ಎಲ್ಲ ಸಾಯಿಸ್ತಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲು ಬಿದ್ದು ಕೇಳ್ಕೊಂಡು ಬಿಡದೆ ಇರ್ತಕ್ಕಂತ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಗ್ತದೆ. ಬರೀ ನಾವು ಈ ನಿಮ್ ಕೋಟೆಲ್ಲೇ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೀನೋ ಇಷ್ಟೇ ಅದ್ರ ಕೆಲಸ, ಯಾರು ನರಳ್ತಾ ಇದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಮನೋರೋಗಿಗಳು ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ, ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮ್ಗೆ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದಷ್ಟು ದಿನ ಬರ್ಕಲಿ ಅಂತ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನು ಬದುಕಿಸಕ್ಕಂತ ಅವಕಾಶಗಳು ತುಂಬಾ ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಹಿಂದೆ ಆಗಿದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗ್ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಸಂಜೆ ಗಂಟ ಏನ್ ಮಾಡಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ, ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ. ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರೆ ಇವತ್ತು ಏನೇ ಪ್ರಾಬ್ಲಮ್ ಬರಲಿ ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ ಇದು ಬಿಡಕ್ಕೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡಬಹುದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುಡಿತದಿಂದ ಮುಕ್ತವಾಗ್ತೀವೋ, ಏನೇನ್ ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೆ ನೀವು ನೋಡಿ ನಿಮ್ ಫೋಟೋಗಳನ್ನ ಏನಾದ್ರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆ ಚೇಂಜ್ ಆಗಿಬಿಡ್ತವೆ, ಯಾವ್ಯಾವ ಏನೇನ್ ಕಿಟ್ಟೋಗ್ಬಿಟ್ಟಿದ್ವೋ ಅವೆಲ್ಲ ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರಬೇಕು, ಕುಡಿತದಿಂದ ದೂರ ಇರಬೇಕು. ನಿಜ ಕೈಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, 2 ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಹೆದರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ, ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳನ್ನ ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತಿದ್ದ ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟದು ಎಷ್ಟು ಒಳ್ಳೆತನ, ಅದು ದಟ್ಟತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನಂಗೆ ಗೊತ್ತು, ಕುಡಿತ ಬಿಟ್ಟರೆ ಹೆಂಗ ಬದುಕ್ಬೋದು ಅನ್ನೋದು

ನಾವು ಹೇಳ್ಕೊಡ್ತಾ ಇದ್ದೀವಿ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡ್ರು ಕೂತ್ಕೊಂಡು ಊಟ ಮಾಡ್ಬೋದು, ಮಕ್ಕಳ ಕಷ್ಟ ಸುಖ ಸ್ಕೂಲ್ ಅಂತೆ ಅವ್ರ ಕಾಲೇಜ್ ಅಂತೆ ಅದಕ್ಕೆ ಆದಷ್ಟು ಸಹಾಯ ಮಾಡೋದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಂದು ಒಳ್ಳೇದು ಮಾಡಬೇಕು. ಇರುವಷ್ಟು ದಿನ, ಇರುವಷ್ಟು ಆಯಸ್ಸು, ದೇವರು ಇದೊಂದು ಅವಕಾಶ ಕೊಟ್ಟಿದೆ. ಈ ಕಾರ್ಯಕ್ರಮ ಬರೋದ್ರಿಂದ ನೀವು ಬದುಕ್ತೀರಾ, ನಿಮ್ಮ ಮನೆಯೂ ಬದುಕುತ್ತೆ. ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಎಲ್ಲಿಗೆ ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತ ಅಂದ್ರೆ, ಎಲ್ಲಿವರೆಗೆ ಒಬ್ಬ ಅಮ್ಮನ ರೋಗಿ ಇನ್ನೊಬ್ಬ ಅಮ್ಮನ ರೋಗಿ ಜೊತೆ ಅಂದ್ರೆ ಒಬ್ಬ ಕುಡುಕ ಮಾತಿ ಕುಡುಕ ಈಗ ಆಲಿ ಕುಡುಕ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ ಬದುಕಿದ್ದಾರೆ, ನಾನು ಯಾಕೆ ಬದುಕಬಾರ್ದು? ಸರ್ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಧ ಭಾಗ ನಿಮ್ ಸ್ಟೋರಿನೇ ಇರ್ತದೆ, ಮುಕ್ಕಾಲ್ ಭಾಗ ಹೇಳ್ತದೆ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕಬಹುದು, ಬದುಕಿ ತೋರಿಸ್ಬೋದು. ನಾವು ಯಾರಿಗೂ ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ, ಎರಡಕ್ಕೂ ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಾರ್ಯಕ್ರಮದ ಬೇತಾಳ ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾರೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರ್ಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು. ಸಾಕು, ಅವರು ನಮ್ಮನ್ನ ಈಯಾಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಹೊಡೆಸ್ಕೊಳ್ಳೋದಂತದ್ ಬೇಡ, ಅವನ ಜೊತೆ ಜಗಳಾಡೋದನ್ನು ಬೇಡ. ನಮ್ ಕೆಲಸ ನಾವು ಮಾಡೋಣ, ಕುಡ್ದೊಂದು ದೂರ ಇರ್ಬೇಕಾ? ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ, ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು ಅನ್ನೋ ಬೆಂಗಳೂರಿಗೋ ಮಂಗಳೂರಿಗೋ ಹೋಗ್ತೀನಿ ಅಂದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ, US ಹೋಗ್ತೀನಿ, ಅಮೆರಿಕದಲ್ಲೂ ನನ್ಗೆ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್ ಅಂದ್ರೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗೋದು, ನಾನು ಈ ಬದುಕಿದ ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತ ಬದುಕ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿಂದಾನೆ ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಅದಾಗ್ಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲೇ ಹೇಳ್ದಂಗೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸೈಸ್ ಅದು ಇದು ಮಾಡಿಸಿ ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವರು ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದೇ ಇರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂತ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನಿಮಗೆ ಸೇವೆ ಮಾಡ್ಬೋದು. ಎಲ್ಲ ಅದೇ ರೀತಿಯೇ ಬಂದಿರುತ್ತೆ, ನಾವೇನು ಆಪರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ತರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಮಗೆ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ. ಬನ್ನಿ, ದೇವರಿದ್ದಾರೆ, ಏನಾಗ್ಬೇಕು ಅದು ಭಗವಂತ ನಿಶ್ಚಯ ಆಗ್ತದೆ. ಆದ್ರೆ ಭಗವಂತನಿಗೆ ನಾವು ಕೇಳಿಕೋಬೇಕು. ನಾವೇನ್ ಮಾಡ್ತಾ ಇದೀವಿ, ಬರೀ ಕೆಟ್ಟದ್ ಬಂದ್ರೆ ಮಾತ್ರ ದೇವ್ರನ್ನ ಬೈತಾಡ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ, ದೇವ್ರು ಇಲ್ಲ, ಯಾರು ಇಲ್ಲ, ಹಿಂಗಾಗ್ತಾ ಇತ್ತು. ಸೊ ಇದು ನಿಮ್ಗೆ ಒಂದೇ ದಿನಕ್ಕೆ ಇಷ್ಟ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ ಅಲ್ಲಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಯಿತು. ನೀವು ಒಂದು ವಾರ, ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದು ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.

0: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ

0: ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್, ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.

0: ನಿಮಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ? ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೀಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಜಾನಪದ ಸೊಗಡಿನ ಕಾರ್ಯಕ್ರಮ

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು, ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ

0: ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಉಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳ ಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳ ಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋ ಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NAGMP ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳ ಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪೊಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳ ಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂ ಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂ ಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕ ಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31 ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ.

0: ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ, ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯ ಶ್ರೀಯುತ ರಾಜೇಶ್ ಎನ್ಎಂ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ನಮಸ್ಕಾರ ಸರ್.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ರಾಜೇಶ್ ಎನ್ಎಂ, ನಡಹಾಡಿಯಲ್ಲಿ ವಾಸವಾಗಿದ್ದೇನೆ. ನಾನು ಮೂಲತಃ ಜೈನ ಕುರುಬನಾಗಿರುತ್ತೇನೆ. ಸಮುದಾಯ ಪರವಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಯಾಕಂದರೆ ನಮ್ಮ ಸಮುದಾಯಗಳಿಗೆ ಸುಮಾರು ವಂಚಿತವಾಗಿರದಿರುವುದರಿಂದ ನಮ್ಮ ಸಮುದಾಯಕ್ಕಾಗಿ ನಾನು ಏನಾರು ಮಾಡಬಹುದನ್ನೋ ಕಾರಣದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ.
4: ಸರ್, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಇದ್ದೀರಾ? ತಮ್ಮ ಹಾಡಿಗೆ ಈ ನಡಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ವಿಶೇಷ ಕಥೆಗಳಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
5: ನಾವು ಸುಮಾರು ವರ್ಷ ಅಂತಂದರೆ ಒಂದೇ 1970

0: 80ರಲ್ಲಿ ಇದ್ರು ನಮ್ಮ ಹಿರಿಕರೆಲ್ಲ. ಈ ಹಾಡಿಗೆ ಏನಂತ ಹೆಸರಿತ್ತಂತಂದ್ರೆ ಮೊದಲಾಗಿ ಕರಳಕಟ್ಟೆ ಹಾಡಿ ಅಂತ ಇತ್ತು ನಮ್ದು, ಮೂಲತಃ ಕರಳಕಟ್ಟೆ ಹಾಡಿ ಅಂತ ಇತ್ತು. ಇವಾಗಲೂ ನಮ್ದು ಅಂಗನವಾಡಿ ಕರಳಕಟ್ಟೆ ಹಾಡಿ ಅಂತ ಹೆಸರಿದೆ. ಅಂದ್ರೆ ನಮ್ಮ ಈಗಿನ ಶೈಲಿ ಹೇಳದಾದ್ರೆ ಏನಂತಂದ್ರೆ ಇವ್ರು ಏನ್ ಮಾಡಿದ್ರು ಅದನ್ನೇ ಬದಲಾಯಿಸ್ಬಿಟ್ರು, ಈಗ ಬದಲಾಯಿಸಿ ನಡಾಡಿ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಾಡಿನ ನಡಾಡಿ ಮಾಡಿರೋದ್ರಿಂದ ಮೂಲತಃ ಒಂದಷ್ಟು ಸೌಕರ್ಯಗಳು ನಮ್ದು ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಎತ್ತ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಡಿ ಯಾವತ್ತು ನಮ್ಮದು ಚೇಂಜ್ ಆಗಿದೆ, ಹಾಗಾಗಿ ನಮ್ಮದು ಮಿಸ್ಯೂಸ್ ಆಗಿದೆ ನಮ್ಮದು.
1: ಸರ್, ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರುವಂತಹ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ನಮ್ಮ ಹಾಡಿಯಲ್ಲಿ ಸರ್ ಒಂದು ಕುಟುಂಬ ಜನಸಂಖ್ಯೆ ಅಂತಂದರೆ ಒಂದಷ್ಟು 102 ಜನಸಂಖ್ಯೆ ಇರ್ತಾರೆ. ಮತ್ತು ನಮ್ಮ ಹಾಡಿಯಲ್ಲಿ ಎಲ್ಲ ಜನಾಂಗದವರಿಲ್ಲ, ನಮ್ಮ ಜೇನು ಕುರುಬರ ಜನಾಂಗದವರೇ ಮಾತ್ರ ಇದ್ದಾರೆ, ಜೇನು ಕುರುಬರು ಮಾತ್ರ ವಾಸವಾಗಿದ್ದಾರೆ.
1: ಸರ್, ನಿಮ್ಮ ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದರೆ ನಿಮ್ಮ ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಪ್ರಮುಖ ಕಸುಬುಗಳೇನು ಹಿಂದಿನ ಕಾಲದಲ್ಲಿ, ಮತ್ತು ಜೊತೆಗೆ ಈ ದಿನಗಳಲ್ಲಿ ಪ್ರಸ್ತುತಗಳಲ್ಲಿ ಏನೆಲ್ಲ ಕಸುಬುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಹಿಂದಿನ ಕಾಲದಲ್ಲಿ ಅಂತಂದರೆ ಸರ್ ನಮ್ಮದು ಕಾಡೊಳಗಡೆನೇ ಇದ್ದೀವಿ. ಕಾಡೊಳಗಡೆ ಎಷ್ಟು ಅಂತಂದರೆ ಸ್ವತಂತ್ರವಾಗಿದ್ದರು ಅಂತಂದರೆ ಜನ ಅಷ್ಟೇ ಸ್ವತಂತ್ರವಾಗಿ ಜೀವನ ಮಾಡ್ತಾಯಿದ್ರು. ಮತ್ತು ನಮ್ಮ ಪಾರಂಪರಿಕ ಜೀವನ ಅಂತಂದರೆ ಅಲ್ಲೇ ಒಂದಷ್ಟು ಜಮೀನು ಅಂತಂದರೆ ಕೆತ್ತನೆ ಬಿತ್ತನೆ ಮಾಡಿ ಏನೋ ಅಷ್ಟೊಂದು ಬೆಳ್ಕೊಂಡು ಬೇಕಾದಷ್ಟು ಬಳಸ್ಕೊಂಡು ಮಾಡ್ತಾಯಿದ್ರು. ಮತ್ತು ಹಣ್ಣು ಹಂಪಲೆ ಗೆಣಸು ಗೆಡ್ಡೆ ಅಷ್ಟನ್ನು ಇದು ಹಿರಿಕರು ಬಳಸ್ಕೊಂಡು ಅವರ ಜೀವನ ಮಾಡ್ತಾಯಿದ್ರು. ಮತ್ತು ಈಗಿನ ಇದಕ್ಕೆ ಬಂದರೆ ನಮ್ಮ ಜೀವನ ಶೈಲಿ ಏನಂತಂದರೆ ನಾವು ಏನೇನು ಎದುರಿಸ್ಬೇಕಂತಂದರೆ ನಮ್ಮದು ಅಲ್ಲಿ ಇರೋ ಜೀವನಕ್ಕಿಂತ ಇಲ್ಲಿರೋದು ಕಠಿಣವಾಗಿದೆ ನಮಗೆ. ನಾವು ಇವ್ರ ಜೊತೇಲಿ ಯಾವ ರೀತಿ ಹೊಂದ್ಕೋಬೇಕು, ಏನು ಮಾಡಬೇಕು, ಮತ್ತು ಜಮೀನುಗಳು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಜಮೀನುಗಳು ಇರೋದಿಲ್ಲ, ಹಾಗಾಗಿ ಯಾವ ರೀತಿ ಜೀವನ ಮಾಡ್ತಾರದು ಅವ್ರಿಗೆ ಕಷ್ಟ ಆಗ್ತಾ ಇರೋದಂತಂದರೆ ಭಾರಿ ಕಷ್ಟ ಆಗ್ತಾ ಇದೆ. ನಮ್ಮ ಜನ ಕುರುಬರಲ್ಲಿ ಒಂದು ಸರ್ಕಾರಿ ಸವಲತ್ತಾಗಲಿ ಬೇರೆ ಆರೋಗ್ಯ ಆಗಲಿ ಆ ಥರದ ಜೀವನದಲ್ಲಿ ನಮ್ಮ ಜೇನು ಕುರುಬರು ಎದುರಿಸ್ತಾ ಇದ್ದಾರೆ ಸರ್.
1: ನಿಮ್ಮ ಒಂದು ಹಾಡಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡು ಮತ್ತು ನದಿಗಳ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ನಮ್ಮ ಜೇನು ಕುರುಬರಿಗೆ ಯಾಕಂದರೆ ಕಾಡಂದ್ರೇ ಜೀವ, ಯಾಕಂದರೆ ನಾವು ಅದರ ಪ್ರಕೃತಿಯಲ್ಲೇ ಬೆಳೆದು ಬಂದ ಅಂಥವರು ನಮ್ಮ ಜೇನು ಕುರುಬರು. ಅದಿಲ್ಲ ಅಂತಂದರೆ ನಮ್ಮ ಜೇನು ಕುರುಬರು ಜನಾಂಗನೇ ಇಲ್ಲ, ಅಳಿಸೋಗ್ತಾರೆ, ಯಾರೂ ಇರೋದಿಲ್ಲ. ಯಾಕಂದರೆ ಅದರ ಒಂದು ಒಡನಾಟದಿಂದ ಇರೋದ್ರಿಂದ ಆ ಒಂದು ಭಾವನೆ ಮತ್ತು ಅದನ್ನು ದೇವತೆ ಅಂತ ಭಾವಿಸ್ಕೊಂಡು ಬದುಕ್ತಾ ಇರೋವಂಥ ಒಂದು ಸಮುದಾಯ ಅಂತಂದರೆ ಜೇನು ಕುರುಬನೇ. ಹಾಗಾಗಿ ನಾವು ಕಾಡನ್ನ ದೇವತೆ ಅಂತಲೇ ಪೂಜೆ ಮಾಡ್ತಾ ಇರೋದು ನಮ್ಮ ಜನಾಂಗದವರು. ಪ್ರತಿದಿನ ಆಗಲಿ ಏನೇ ಆದ್ರೂ ಒಂದಿನ ಉಳ್ಕೊಂಡ್ರೂ ನೆಕ್ಸ್ಟ್ ದಿನ ನಾವು ಕಾಡನ್ನ ನೋಡಲೇಬೇಕು ನಮ್ಮ ಜನಾಂಗ. ಮತ್ತು ನದಿಗಳಾಗಲಿ, ನದಿಗಳಲ್ಲಿ ನಾವೊಂದು ಎಷ್ಟು ಇದಿದೆ ಅಂತಂದರೆ ನದಿಗಳಿಂದ ಒಂದಷ್ಟು ಬೇರೆ ನೀರುಗಳು ಜಾಸ್ತಿ ಕುಡಿಯೋಕ್ಕೆ ನಮ್ಮವರು ಬಯಸೋದಿಲ್ಲ, ನದಿಗಳ ನೀರು ಜಾಸ್ತಿ ಕುಡಿಯೋಕ್ಕೆ ಬಯಸ್ತಾರೆ. ಯಾಕಂತಂದರೆ ಭಯ, ಹೊರಗಡೆದು ಭಯ ಅವ್ರಿಗೆ, ಅದಕ್ಕೆ ಹೊಂದ್ಕೊಂಡಿರ್ತಾರೆ ನಮ್ಮವರು. ಆ ನದಿಗಳಿಗೆ ಎಷ್ಟು ಹೊಂದ್ಕೊಂಡಿರ್ತಂದ್ರೆ ಅಂತಂದರೆ ಅವ್ರಿಗೆ ಅಷ್ಟೊಂದು ರೋಗಗಳು ಏನು ಬೇರೆ ಥರ ರೋಗಗಳಿರ್ತಾವಲ್ಲ ಅವೆಲ್ಲ ಏನು ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಆ ನದಿಗಳಿಗೆ ಅವರು ಹೊಂದ್ಕೊಂಡಿರ್ತಾರೆ. ಈಗ ಹೊರಗಡೆ ಬಂದು ಬೇರೆ ಕಡೆ ನೀರು ಕುಡಿದಾಗ ಅವ್ರಿಗೆ ಬೇರೆ ಥರನೇ ರೋಗಗಳು ಕಾಣಿಸ್ಕೊಳ್ಳುತ್ತೆ.
1: ಸರ್, ಇಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯ ಜನಗಳು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು, ಜೊತೆಗೆ ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಹಿಂದಿನ ಕಾಲದಲ್ಲಿ ನಮ್ಮ ಜನಾಂಗ ಸರ್ ಮತ್ತು ಬಿದಿರುಗಳ ಒಂದಷ್ಟು ಮೊರಗಳು ಮಕ್ರಿ ಅಂತ ಬರುತ್ತೆ, ಅದ ಆ ಥರದ್ದೆಲ್ಲ ಬಳಸ್ಕೊಂಡು ಮಾರಾಟ ಮಾಡ್ಕೊಂಡು ಇನ್ನೊಂಥರ ಬಳ್ಕಡಿ ಅಂತ ಬರುತ್ತೆ, ಒಂದು ಬಿದಿರದು ಚಿಕ್ಕದು, ಅದನ್ನ ಒಂದು ಬಳಕಡ್ಡಿಯಾಗಿ ಪರಿವರ್ತನೆ ಮಾಡ್ಕೊಂಡು

0: ಊರೂರಿಗೆಲ್ಲ ಮಾರಾಟ ಮಾಡಿ ಒಂದಷ್ಟು ರಾಗಿನೋ ಅಕ್ಕಿನೋ ಒಂದಷ್ಟು ತಕೊಂಡು ಅವ್ರ ಜೀವನಗಳನ್ನ ಒಂದು ಸುಗಮವಾಗಿ ಮಾಡ್ತಾ ಇದ್ರು. ಒಂದು ಇದರಲ್ಲಿ ಏನು ಇಲ್ಲ ಸರ್, ಯಾಕಂತಂದ್ರೆ ಅವರು ಕೂಲಿಗೆ ಹೋದ್ರೆ ಅವ್ರಿಗೆ ಒಂದಷ್ಟು ಜೀವನ, ಇಲ್ಲಾಂತಂದ್ರೆ ಅವ್ರ ಜೀವನ ನಡೆಯದೇ ಇಲ್ಲ. ಆ ಪರಿಸ್ಥಿತಿಲಿ ಈಗಿನ ಪರಿಸ್ಥಿತಿಗಿಂತ ಆಗಿನ ಪರಿಸ್ಥಿತಿ ಏನ ಚೆನ್ನಾಗಿತ್ತೇನೋ. ಆಗಿನ ಪರಿಸ್ಥಿತಿಲಿ ಇವ ನಮ್ಮ ಸರ್ಕಾರ ಸುಮ್ಮನೆ ನಮ್ಮನ್ನ ಹಂಗೆ ಬಿಟ್ಬಿಟ್ಟಿದ್ರೆ ಇವರು ನಮಗೆ ಸವಲತ್ತುಗಳು ಏನು ಕೊಡದೆ ಬೇಕಾಗಿರಲಿಲ್ಲ. ನಾವು ಹೇಗಿದ್ದು ಹಾಗೇ ಬಿಟ್ಬಿಟ್ಟಿದ್ರೆ ನಮ್ಮ ಜೀವನ ಚೆನ್ನಾಗೇ ಇತ್ತು. ಅಲ್ಲಿ ಯಾರನ್ನು ಪ್ರಶ್ನೆ ಮಾಡಬೇಕಾಗಿಲ್ಲ, ಯಾರು ನಮ್ಗೆ ಅಷ್ಟಿಷ್ಟು ಕಳಿಸ್ಬೇಕಂತೇನೂ ಇಲ್ಲ. ನಮ್ಮ ಪಾಡಿಗೆ ಏನು ಸಿಗ್ತಾ ಇತ್ತು ಕಾಡಲ್ಲಿ, ಅದರಲ್ಲಿ ಆರಾಮಾಗಿದ್ದು ಬದುಕ್ತಾ ಇದ್ರು. ಇವಾಗ ಈ ಹೊರಗಡೆ ತಂದ್ಬಿಟ್ಟು ನಮ್ಮನ್ನ ಕಾಡಿಂದ ಹೊರಗಡೆ ತಂದ್ಬಿಟ್ಟು ಏನೇನು ಎದುರಿಸ್ಬೇಕಂತಂದ್ರೆ ಭಾರಿ ಕಷ್ಟಕರವಾಗಿದೆ. ಯಾಕಂದ್ರೆ ಅವರು ನಮ್ಮವರು ಅಧಿಕಾರಿ ಮುಂದೆ ಹೋಗಿ ಮಾತಾಡೋಕ್ಕೂ ಎದುರ್ಕತ್ತಾರೆ. ಇನ್ನೊಂದು ಕೂಲಿಗೆ ಹೋದ್ರು ಒಂದಿಷ್ಟು ಬೇಕು ಅಂತಾನು ಕೇಳಿ ಇಸ್ಕೊಳಂಗಿಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತಕೊಂಡು ಬಂದು ಅವ್ರ ಜೀವನ ಸಾಗಿಸೋದಂತಂದ್ರೆ ಭಾರಿ ಕಷ್ಟ ಇದೆ ಸರ್. ಯಾಕಂದ್ರೆ ನಮ್ಮವ್ರದ್ದು ದೊಡ್ಡ ಒಂದು ಸವಾಲು ಅನ್ಕೋಬೇಕೀಗ. ಈಗಿನ ಒಂದು ಮೂಮೆಂಟ್ಗೆ ನಮ್ದು ದೊಡ್ಡ ಸವಾಲು ಬದುಕ್ತಾ ಇರೋದು ನಾವು.
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸೋದಾದ್ರೆ ನಿಮ್ಮ ಹಬ್ಬಗಳು ಆಚರಣೆಗಳು ಆಗಿನ ದಿನಗಳಲ್ಲಿ ಹೇಗಿರ್ತಿತ್ತು, ಈಗ ಎಷ್ಟೆಲ್ಲ ಹಬ್ಬ ಮತ್ತು ಆಚರಣೆಗಳನ್ನ ಈಗ ಪ್ರಸ್ತುತವಾಗಿಯೂ ಸಹ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ.
0: ಆಗಿನ ಕಾಲದಲ್ಲಿ ಅಂತಂದ್ರೆ ಸರ್, ನಮ್ಮ ಹಿರಿಯರೆಲ್ಲ ಮಾತಾಡ್ತಿದ್ದೆ ಏನಂತಂದ್ರೆ ಒಂದು ಆಚರಣೆ ವಿಚರಣೆ ಅಂತಂದ್ರೆ ನಮ್ಮ ಯಜಮಾನರು ಇರ್ತಿದ್ರು. ಅದಕ್ಕೆ ಯಜಮಾನರನ್ನ ಎಷ್ಟು ಗೌರವದಿಂದ ನೋಡಬೇಕು, ಅವ್ರನ್ನ ಯಾವ ರೀತಿ ನಾವು ಆಹ್ವಾನ ಮಾಡ್ಕೋಬೇಕು ಅನ್ನೋದನ್ನ ಒಂದಷ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮತ್ತೆ ನಮ್ಮ ಆಡಿಗಳಿಗೆ ಯಾರೇ ಬಂದ್ರು ಸ್ಲಿಪ್ಪರ್ ಹಾಕೊಂಡು ಬರಂಗಿಲ್ಲ. ಮತ್ತೆ ಏನು ಒಂದು ಹಬ್ಬ ಆಚರಣೆಗಳು ಮಾಡ್ತಿದ್ರೆ ಅದರಲ್ಲಿ ಯಾರು ಬಂದು ಮಾತಾಡ್ಸಂಗಿಲ್ಲ, ನಮ್ಮದೇ ಆದ ಒಂದು ಇದಿರುತ್ತೆ. ಅದರಲ್ಲಿ ನಮ್ಮ ಹಾಡುಗಳು, ಕುಣಿತಗಳು, ಡೋಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ನಾವು ಒಂದಷ್ಟು ಹಬ್ಬಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಹಬ್ಬಗಳು ಮಾಡ್ಕೊಂಡು ಮತ್ತೆ ಇದು ಇನ್ನೊಂದು ಏನಂತಂದ್ರೆ ನಮ್ಮದು ಯುಗಾದಿ ಬರುತ್ತೆ. ಯುಗಾದಿಲಿ ಒಂಥರ ಕೋಲಾಟ ಅಂತ ಇದು ಬರುತ್ತೆ, ಅದರಲ್ಲಿ ಒಂದಷ್ಟು ವೇಷಗಳು ಹಾಕ್ಕೊಂಡು ಏನಪ್ಪ ಇನ್ನೊಂದು ಹೂಗಳು ಬಳಸ್ಕೊಂಡು ಅದರಲ್ಲಿ ನಮ್ಮದೇ ಆದ ಸಂಸ್ಕೃತಿ ಹಾಡುಗಳನ್ನು ಬಳಸ್ಕೊಂಡು ಆಟವಾಡ್ಕೊಂಡು ನಾವು ಅದನ್ನ ಒಂದಷ್ಟು ಈಗ ಕಲೆಕ್ಟ್ ಮಾಡ್ತಿದ್ವಿ. ಏನಂತಂದ್ರೆ ಅಕ್ಕಿ ರಾಗಿ ಆ ಥರ ಕಲೆಕ್ಟ್ ಮಾಡಿ ತಂದು ನಮ್ಮ ಒಂದು ದೇವರೇನಿದೆ ಅದ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ನಮ್ಮ ಆಡಿಗಳಿಗೆಲ್ಲರೂ ಕರೆಸಿ ಅದು ಎಷ್ಟೆಷ್ಟು ಬರುತ್ತೆ ಅಷ್ಟು ಎಲ್ಲ ಕುಟುಂಬಗಳಿಗೆ ಹಂಚಿಕೆ ಮಾಡ್ತಾಯಿದ್ರು ಆವಾಗ ಹಬ್ಬಗಳು ಮಾಡ್ಕೊಂಡು. ಇವಾಗ ಏನಾಗಿದೆ ಅಂತಂದರೆ ಅದನ್ನ ಆಲ್ಮೋಸ್ಟು 30% ಎಲ್ಲರೂ ಮರೆತು ಹೋಗಿದ್ದಾರೆ. ಅದನ್ನ ಆ ಕಲೆಗಳನ್ನು ಮರೆತು ಹೋಗಿ ಈಗ ಒಂದು 0.5% ಉಳ್ಕೊಂಡಿದೆ ಸರ್. ಅದು 0.5% ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನ ಉಳಿಸ್ಕೊಳ್ಳೋಣ, ಬೆಳೆಸೋಣ ಅನ್ನೋದನ್ನ ಒಂದು ಅದು ಒಂದು ನಮಗೆ ಸವಾಲು ಆಗ್ಬಿಟ್ಟೈತೆ. ಈಗ ಅದೊಂದು ದೊಡ್ಡ ಸವಾಲು. ಈಗ ಆಗ ಅದನ್ನೇ ಮತ್ತೆ ತರೋಣ, ನಮ್ದು ಅದೇ ಸಂಸ್ಕೃತಿಗಳು ಹಾಡು ನಮ್ದು ಏನಿದೆ ಆ ಕುಣಿತಗಳು ಅದೆಲ್ಲ ಮತ್ತೆನೆ ಮಾಡ್ಕೊಳ್ಳೋಣ ಅಂತ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇವಾಗ
1: ಸರ್, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಾದ್ರೆ.
0: ಸವಾಲುಗಳೇನಂತಂದ್ರೆ ನಮಗೆ ಆರೋಗ್ಯದಲ್ಲಿ ಏನೋ ಒಂದಷ್ಟು ಇದು ಮಾಡಿದ್ರೆ ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಂದ ಒಂದಷ್ಟು ಸಹಕಾರ ಮಾಡ್ತಾರೆ. ನಮ್ಮ ಅದೇ ಸರ್ಕಾರ ಇದಕ್ಕೆ ಹೋದರೆ ಒಂದಷ್ಟು ನಮಗೆ ನಮ್ಮನ್ನ ಜನಾಂಗ ಅಂತಂದರೆ ಅವ್ರಿಗೆ ಒಂಥರ ಇದು ಅವ್ರದ್ದು ನಮ್ಮ ಜೀವನನೇ ಒಂಥರ ಪ್ರಾಣಿ ಥರ ನೋಡ್ತಾರೆ ಅವರು ಆರೋಗ್ಯ ದೃಷ್ಟಿಲಿ ಬಂದರೆ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಶಿಕ್ಷಣ. ಶಿಕ್ಷಣ ಅಂತಂದರೆ ನಮ್ಮನ್ನು ಒಂದು ಆಶ್ರಮ ಶಾಲೆ ಏನೇ ಒಂದು ಸಣ್ಣ ಪುಟ್ಟ ಅದು ಅಲ್ಲಿ ಮಾಸ್ಟ್ರುಗಳು ಚೆನ್ನಾಗಿರೋದಿಲ್ಲ. ಹಾಂ, ಅವರು ಎಜುಕೇಷನ್ 10th ಅಥವಾ PUC ಮಾಡಿರೋರೆಲ್ಲ ಬರ್ತಾರೆ. ಅದು ಎಜುಕೇಷನ್ ನಮ್ಮ ಮಕ್ಕಳಿಗೆ ಹೇಗೆ ಕೊಟ್ಟಂಗಾಗತ್ತೆ? ಬರೀ ಊಟ ತಿಂಡಿ ಕೊಟ್ಟುಬಿಟ್ರೆ ಎಜುಕೇಷನ್ ಏನು ಮಾಡೋದು ನಮಗೆ? ಹಾಂ, ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು.

ನಮ್ಮ ಮಕ್ಕಳುಗಳಿಗೆ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ನಮಗೂ ಅದೊಂದು ಸವಾಲಾಗಿದೆ ಸರ್. ಯಾಕಂತಂದ್ರೆ ಈಗಿನ ದೃಷ್ಟಿಯಲ್ಲಿ ಎಜುಕೇಷನ್ನೇ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಜುಕೇಷನ್ ಇಲ್ಲ ಅಂತಂತಂದ್ರೆ ನಮ್ಮ ಮಕ್ಕಳು ಹೆಂಗೆ ನಾವು ಹೇಗೆ ಬದುಕಿದ್ವಿ ಅದೇ ಜೀವನ ಅವ್ರಿಗೂ ಆಗುತ್ತೆ, ಆಯ್ತಾ. ಮತ್ತೆ ನಾವು ಬೇರೆ ಕಡೆ ನಮಗೆ ಒಂದಷ್ಟು ಸೀಟ್ಗಳಿರುತ್ತೆ.

ಅವ್ರಿಗೆ ಯಾರು ಹೊಂದ್ಕೊಂಡಿರ್ತಾರೆ, ಅವ್ರಿಗೆ ಯಾರು ಸ್ಪಂದಿಸ್ತಾರೆ, ಅವ್ರಿಗೆ ಒಂದಷ್ಟು ಮಕ್ಕಳನ್ನ ಸೇರಿಸ್ಕೊಳ್ತಾರೆ. ಆಲ್ಮೋಸ್ಟ್ ನಮ್ಮ ಜೇನು ಕುರುಬರ ಮಕ್ಕಳಿಗೆ ಮಾತ್ರ ಶಿಕ್ಷಣದಲ್ಲಿ ಅಷ್ಟೊಂದು ನಮಗೆ ಒತ್ತು ಕೊಡ್ತಾ ಇಲ್ಲ ಯಾರು. ಮತ್ತೆ ಇನ್ನೊಂದು ಏನಂತಂದ್ರೆ, ಸದ್ಯ ಸರ್ ನಾನು ಹೇಳ್ತಿರೋದು ಅಂತಂದ್ರೆ, ಸರ್ಕಾರ ನಮಗೆ ಅವ್ರು ನಮ್ಗೆ ಏನು ಸೌಲಭ್ಯ ಕೊಡೋದು ಬೇಡ. ನಮಗೆ ಒಂದಷ್ಟು ಜಮೀನುಗಳು ಕೊಡಿಸ್ಬಿಟ್ಟು ನಮ್ಮ ಜೀವನ ನಾವು ಬದುಕಲಿಲ್ಲ ಅಂತಂದ್ರೆ ಆವಾಗ ಅವ್ರು ನಮ್ಮ ಪ್ರಶ್ನೆ ಮಾಡಲಿ. ಇವಾಗಲೇ ಸರ್ ನಮಗೆ ಜಮೀನುಗಳಿಲ್ಲ, ಬೇರೆಯವ್ರದ್ದು 20,000 ಒಂದು 17,000 ಕೊಟ್ಕೊಂಡು ಜಮೀನುಗಳು ಮಾಡ್ಕೊಂಡು ಬದುಕ್ತಾವ್ರೆ ಇಲ್ಲಿ ನಮ್ಮ ನಡಡಿಲಿ. ಸ್ವಂತ ನಮ್ಮದೇ ಜಮೀನು ಆಗೋದಿಲ್ಲ. ಅದು ಇನ್ನೊಂದೇನು ಗೊತ್ತಾ, ಅವ್ರ ಹತ್ರ ಹಸುಗಳಾಗಲಿ ದನಗಳಾಗಲಿ ಏನೂ ಇಲ್ಲ, ಕೂಲಿಗೆ ಕರೆಸ್ಕೊತಾರೆ. ಗ್ರಾಮಗಳಿಂದ ಕೂಲಿ ಕರೆಸ್ಕೊಂಡು ಅವ್ರ ಕೈಲೇ ಒಡೆಸಿ ಇದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಬೆಳೆಗಳು ಬೆಳೀತಾರೆ. ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಮ್ಮ ನರಡಿ ಆಡಿಲಿ. ಯಾಕಂತಂದ್ರೆ ನಾನು ಬದುಕಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟೈತೆ. ಈ ಜೀವನದಲ್ಲಿ ನಾವು ಈ ಇದು ಹೊರಗಡೆ ಬಂದಿದ್ರಿಂದ ನಾವು ಹೆಂಗೆ ಆದ್ರೂ ಒಂದು ಈ ಬೇರೆ ಜನದ ರೀತಿ ನಾವು ಬದುಕಬೇಕಲ್ಲ, ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೀತಿ ತಗೊಂಡು ಹೋಗ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಜಮೀನು ಇಲ್ದಿದ್ರು ಬೇರೆ ಜಮೀನುಗಳು ತಕೊಂಡು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂದ್ರೆ, ಮಕ್ಕಳು ನನ್ನಂಗೆ ಆಗ್ಬಾರ್ದು, ನಾವು ಏನೋ ಹಾಳಾಗೋಗಿದ್ದೀವಿ, ನಾವು ನನ್ನ ಮಕ್ಕಳು ಒಂದು ಎಜುಕೇಷನ್ ಅಲ್ಲಿ ಆಗಲಿ ಒಂದಷ್ಟು ಅದು ಆರ್ಥಿಕವಾಗಿ ಆಗಲಿ ಅದರಲ್ಲಿ ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಂತಂದ್ರೆ ಸಹ, ನಮ್ಮ ಅವ್ರಿಗೆ ಒಂದಷ್ಟು ಜಮೀನುಗಳು ಕೊಟ್ಟುಬಿಟ್ಟು ಒಂದಷ್ಟು ಒಂದೊಂದು ಬೋರ್ಗಳು ಕೊಟ್ಟುಬಿಟ್ರೆ ಅವರು ಖಂಡಿತವಾಗಲೂ ಬದುಕೇ ಬದುಕ್ತಾರೆ. ನಾನಂತದನ್ನ 100% ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಬೇರೆಯವ್ರು ಕೊಟ್ಟುಬಿಟ್ಟು ಇವರು ಅವ್ರು ಎಲ್ಲರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಬೇರೆಯವರು ಕೊಟ್ಬಿಟ್ಟು ಎಲ್ರಿಗೂ ಹೊಂದಾಣಿಕೆ ಮಾಡಿದ್ರೆ ಸರಿ ಬರೋದಿಲ್ಲ. ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿ ತಕ್ಕನಾಗೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮ ಮಾಡಿದ್ರು ನಾನು 100% ಕೊಡ್ತೀನಿ. ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಾವ್ರೆ ಅವರು, ಅಷ್ಟೊಂದು ಕೆಲಸ ಮಾಡೋದ್ರಿಂದ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಇಲ್ಲಾಂದ್ರೆ ನನಗೆ ಭಯ ಆಯ್ತಿತ್ತು, ಏನು ಮಾತಾಡೋದು ಹೆಂಗ್ ಮಾತಾಡೋದು ನಮ್ಮವ್ರ ಬಗ್ಗೆ ಅಂತ ಭಯ ಇರ್ತಿತ್ತು. ಯಾಕಂದ್ರೆ ನನಗೆ ಭಯ ಇರಲ್ಲ, ನಮ್ಮವ್ರು ಮಾಡ್ತಾವ್ರೆ, ಬೆಳೀತಾವ್ರೆ, ಬೆಳೀಲಿ, ಬೆಳೆದಾಗಲೇ ನಮ್ಮ ಸಮುದಾಯ ಇನ್ನು ಮುಂದೆ ಹೋದ್ರೆ ಒಂದಷ್ಟು ಇದಾಗುತ್ತೆ, ಮನವರಿಕೆ ಆಗುತ್ತೆ, ಒಂದು ನನ್ನ ಹಿಂದೆ ಇರೋ ಮಕ್ಳಿಗೂ ಒಂದು ಇದಾಗುತ್ತೆ ಅಂತ ಸರ್. ನಮ್ಮ ಇಲಾಖೆಗಳಲ್ಲಿ ನಮ್ಮ ಟ್ರೈಬಲ್ಸ್ PUTG ಅಂತಾನೆ ಇದು ಮಾಡ್ಕೋತಾವ್ರೆ. ನಮ್ಮ PUTG ಹೆಂಗೆ ಯಾವ ರೀತಿ ಇದು ಮಾಡಬೇಕು, ಅವ್ರಿಗೆ ಏನು ಮನವರಿಕೆ ಕೊಡಬೇಕು ಏನು ಕೊಡೋದಿಲ್ಲ ನಮಗೆ. ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳು ಬರುತ್ತೆ, ಅದಕ್ಕೆಲ್ಲ ನಮಗೆ ಆಹ್ವಾನ ಮಾಡೋದಿಲ್ಲ. ಬೇರೆ ಯಾರು ಅವ್ರಿಗ ಗೊತ್ತಿರೋರನ್ನ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಒಂದು ಇವಾಗ ಅಷ್ಟೊಂದು ಸ್ಪೋರ್ಟ್ಸ್ ನಡೀತು, ಸ್ಪೋರ್ಟ್ಸ್ ನಡೆದಿರೋದೇ ಗೊತ್ತಿಲ್ಲ ನಮಗೆ, ಅಷ್ಟೊಂದು ಓಡಾಡ್ತಾ ಇದ್ದೀವಿ. ಇನ್ಫಾರ್ಮೇಶನ್ ಕೊಡೋರು ಯಾರು ಇಲ್ಲ. ಈಗ ಸುಮ್ಮನೆ ಗ್ರೂಪಲ್ಲಿ ಬರ್ತವೆ, ಅಷ್ಟು ಮಕ್ಕಳು ಗೆದ್ರು, ಇಷ್ಟು ಮಕ್ಕಳು ಗೆದ್ರು, ಅವ್ರಿಗೆ ಒಂದಷ್ಟು ಗೌರವ ಧನ ಕೊಡ್ಬೇಕು ಅನ್ಕೊಂಡವ ಸುಮ್ಮನೆ ಇದರಲ್ಲಿ ಬರುತ್ತೆ. ನಮ್ಮವ್ರನ್ನ ಏನು ಅನ್ಕೊಂಡವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಪ್ರಾಣಿ ಅನ್ಕೊಂಡವ್ರೆ, ಇನ್ನು ದನಗಳು ಅನ್ಕೊಂಡವ್ರು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಬರ್ತಾ ಇರೋದು ನಮ್ಮ ಹೆಸರಲ್ಲೇ, PUTG ಹೆಸರಲ್ಲೇ ಬರ್ತಾ ಇರೋದು. ನಮಗೆ ಇಲ್ಲ ಅಂತಂದರೆ ಸುಮ್ಮನೆ ಏನಕ್ಕೆ ಸರ್ ನಮ್ಗೆ ಇಲಾಖೆ, ಇಲಾಖೆ ನಮ್ಗೆ ಬೇಕಾಗೆ ಇಲ್ಲ. ಹಾಗಾದರೆ ಮತ್ತೆ ಇನ್ನೇನಂತಂದರೆ ನಮ್ಮದೊಂದು ನಾವೊಂದು ಒಂದಷ್ಟು ಚಿಕ್ಕವರು, ನಮಗೆ ಅಷ್ಟೊಂದು ಅರಿವಿಲ್ಲ. ನಮ್ಮದು ಜೈನ್ ಕುರುಬ ಅನ್ನೋ ಒಂದು ಹೆಸರಲ್ಲಿ ಒಂದು ಆಫೀಸ್ ಇತ್ತು ಹುಣಸೂರಲ್ಲಿ. ಆ ಆಫೀಸ್ ಇದ್ದಾಗ ನಮ್ಮವ್ರಿಗೆ ಒಬ್ರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಏನು ತಲುಪಬೇಕು ಅವ್ರಿಗೆ, ಎಜುಕೇಷನ್ ಏನಾಗಬೇಕು, ಮಕ್ಕಳು ಓದಂಥವ್ರಿಗೆ ಇಷ್ಟಿಷ್ಟು ಅಂತ ಬರ್ತಿತ್ತು, ಅವೆಲ್ಲ ತಲುಪ್ತಿತ್ತು ಸರ್. ಇವಾಗ ಏನು ಮಾಡ್ಬಿಟ್ಟವ್ರೆ ಅಂತಂದರೆ ನಮ್ಮ ಜೇನು ಕುರುಬ ಅನ್ನೋ ಒಂದು ಆಫೀಸನ್ನು ಮುಚ್ಚಾಕ್ಬಿಟ್ಟವ್ರೆ. ಮುಚ್ಚಿಟ್ಬಿಟ್ಟವ ಬೇರೆ ಬೇರೆ ಆಫೀಸ್ಗಳಲ್ಲಿ ಸೇರಿಸ್ಕೊಬಿಟ್ಟು ನಮ್ಮನ್ನು ಒಂಥರ ದಿಕ್ಕು ತಪ್ಪಿಸ್ತವ್ರೆ. ನಮ್ಮ ಜೇನು ಕುರುಬರು ದಿಕ್ಕು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದನ್ನ ಗೊತ್ತಿಲ್ಲ. ಒಂದಷ್ಟು ಜನ ಅರಿವು ಇರೋರೇನೋ ಮಾಡ್ಕೋತವ್ರೆ, ಅವ್ರದ್ದೇನೋ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದ್ಬಿಡ್ತಾರೆ. ಇನ್ನಷ್ಟು

0: ಹಿಂದುಳಿದಿರೋರಿದಾರಲ್ಲ ಅವ್ರುಗಳಿಗೆ ನಾನು ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡ್ಕೋಬೇಕು, ಹಾ ನಾನು ಎಲ್ಲಿಂದ ನನ್ನ ಸವಲತ್ತು ತಗೋಬೇಕು ಅನ್ನೋದನ್ನ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಹಾಗಾಗಿ ಸರ್ ನಾವು ಇಲ್ಲಿ ಕೆರೆಹಾಡಿಗೆ ಬಂದಿದ್ದಾಗ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡಿದರು, ಪತ್ರ ಮುಖಾಂತರ ಮತ್ತು ಏನು ಇದ್ರೆಲ್ಲ ಮಾಡಿದಾಗ ನಾನು ಮಾಡಿಕೊಡ್ತೀನಿ ಅಂತ ಅವರು ಒಪ್ಪಿಗೆ ಕೊಟ್ಟು ಆಯಿತು, ಎಲ್ಲ ಆಯ್ತು. ಈಗ ಸದ್ಯದಲ್ಲಿ ಒಂದು 15-20 ದಿನದಿಂದ ಹೋದಾಗ ನಮ್ಮ ಡೈರೆಕ್ಟ್ರ್ ಅಂದ್ರಂತೆ ಎಲ್ಲ ಜನಾಂಗಕ್ಕೆ ನಾವು ಎಲ್ಲ ಆಫೀಸ್ ಒಂದೊಂದು ತೆಗಿಯೋಕ್ಕಾಗೋದಿಲ್ಲ, ನೀವೇನು ಕೇಳ್ತೀರಾ ಅದು ಅವ್ರ ಪ್ರಶ್ನೆ. ಓಕೆ ಸರ್, ಯಾಕಂದರೆ ನಮ್ಮ ಆಫೀಸು ಮೊದಲಿತ್ತು, ಇವ್ರು ಯಾಕೆ ಮುಚ್ಚಬೇಕಾಗಿತ್ತು ಅದನ್ನು? ಅದನ್ನು ಮುಚ್ಚಿದ ಮೇಲೆ ನಮ್ಮ ಜನಾಂಗದ ಇತ್ತು ತಾನೇ, ಅದು ನಾವು ಓಪನ್ ಮಾಡ್ಕೊಡ್ಬೇಕು ತಾನೆ ಇವರು? ಹಾಂ, ಆ ಪ್ರಶ್ನೆ ಮಾಡೋದಂತಿದೇನಿದೆ ನಮಗೆ? ಅದೇ ಪ್ರಶ್ನೆ ಸರ್. ಈಗ ನಮ್ಮದು ನಮ್ಮ ಜನಾಂಗಕ್ಕೆ ಎಷ್ಟು ಒಂದು ಸವಲತ್ತುಗಳು ಸಿಗ್ತಾ ಇಲ್ವೋ ಅಷ್ಟು ನೋವಾಗುತ್ತೆ ನಮಗೆ, ದೊಡ್ಡ ನೋವಾಗ್ತಾ ಇದೆ ಸರ್ ಅದನ್ನ ನಾವು. ಯಾಕಂದರೆ ನಾವು ಬೇರೆ ಕಡೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ನಮ್ಮ ಒಂದು ಇಲಾಖೆ ತಂದು ಇಟ್ಬಿಟ್ಟಿದೆ ಈಗ. ಯಾಕಂದ್ರೆ ನಮ್ಮ ಇದರಲ್ಲಿ ಯಾರಾದರೂ ಬಳಸ್ಕೋಬಹುದು ಈಗಿನ ಪರಿಸ್ಥಿತಿಲಿ. ಯಾಕಂದ್ರೆ ನಮ್ಮ ಒಂದು ಆಫೀಸ್ ಅಲ್ವಲ್ಲ, ಸೇರಿಸಿರೋದು ನಮ್ಮನ್ನು ತಗೊಂಡೋಗಿ ಇವ್ರನ್ನ ಅಲ್ಲಿಗೆ ಹಾಕಿ ಅವ್ರದ್ದು ಅಲ್ಲೇ ಬರಲಿ ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡವ್ರೆ. ಅದನ್ನು ನಮ್ಮ ಸಪ್ರೇಟಾಗಿ ಮಾಡಿ ನಮ್ಮದೊಂದು ಆಫೀಸ್ ಅಂತ ಓಪನ್ ಮಾಡಿದಾಗ ನಮ್ದು ಏನಿದೆ ಅದು ನೇರವಾಗಿ ನಮ್ಮ ಜನಾಂಗಕ್ಕೆ ತಲುಪುತ್ತೆ. ಅದು ಮಾತ್ರ 100% ಗ್ಯಾರಂಟಿ ಸರ್. ಅದೊಂದು ನಮಗೆ ಸರ್ಕಾರ ಮಾಡಿಕೊಡ್ಬೇಕು, ಮಾಡಿಕೊಟ್ರೆ ನಾವು ಇನ್ನಷ್ಟು ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲಾಂತಂದರೆ ನಾವು ಜೈನ್ ಕುರುಬರ ಅನ್ನೋದೇ ಅಳಿಸೋಗುತ್ತೆ ಇನ್ನೊಂದು 2-3 ವರ್ಷ ಅಂತೂ ಗ್ಯಾರಂಟಿ ಸರ್. ಯಾಕಂದರೆ ನಮ್ಮವರು ಗೊತ್ತಲ್ಲ ಎಷ್ಟು ಎಷ್ಟು ಏನೋ ಏನೋ ಮಾಡ್ಕೊಂಡು ಸುಮ್ಮನೆ ಜೀವನ ಮಾಡ್ತಿರೋದ್ರಿಂದ ಏನೋ. ಹಾಗಾಗಿ ನಮ್ಮ ಜೈನ್ ಕುರುಬ ಜನಾಂಗನವರು ಈ ಸುಮಾರು ಜನ ಅಳಿಸಿ ಹೋಗೈತೆ, ಇನ್ನೊಂದು ಸ್ವಲ್ಪ ಜನ ಉಳ್ಕೊಂಡವ್ರು ಅಷ್ಟೇ. ಆ ನಿಟ್ಟಿನಲ್ಲಿ ಆದರೂ ಇವರು ನಮಗೆ ನಮ್ಮನ್ನ ಅಭಿವೃದ್ಧಿ ಕಡೆಗೆ ಅಥವಾ ಒಂದಷ್ಟು ಇದ್ರ ಕಡೆಗೆ ನೋಡೋದಾದರೆ ಒಂದಷ್ಟು ಆಫೀಸ್ಗಳು ತೆಗೆದುಕೊಂಡು ನಮ್ಮನ್ನು ಏನು ಮಾಡಬಹುದು, ಅವ್ರನ್ನ ಯಾವ ರೀತಿ ಯಾವ ಮಟ್ಟದಲ್ಲಿ ತರಬಹುದು ಅವ್ರನ್ನ ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ತೆಗೆದುಬಿಟ್ರೆ ನಾವು ಏನೋ ಒಂದು ಕಡೆ ನಮ್ಮ ಜನದವ್ರಿಗೆ ಆ ಸಮಾಧಾನ ಏನೋ ಒಂದು ಅಷ್ಟು ಇಷ್ಟು ಸಿಗುತ್ತೆ, ಬದುಕತ್ತಾರ ಅವ್ರ ಜೀವನ ಏನೋ ಆಗುತ್ತೆ. ಅಷ್ಟು ಮಟ್ಟರಲ್ಲಿ ಇದೆ ಸರ್ ನಮ್ಮ ಜೀವನ. ನಮ್ಮ ಆಡಿಯ ರಸ್ತೆ ಸರ್, ಒಂದು 2 ಸರಿ ಗ್ರಾಮಸ್ಥರೆಲ್ಲ ನಮ್ಮ ಆಡಿಯವರು ಹೋಗಿರಲಿಲ್ಲ, ಗ್ರಾಮಸ್ಥರು ಎಮ್ ಎಲ್ ಅವ್ರಿಗೆ ಮನವಿ ಮಾಡಿದ್ರು, ಯಾಕಂದರೆ ಅವರು ಮಾಡಿಲ್ಲ, ನಮ್ಮ ಎಮ್ ಎಲ್ ಅವರು ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಿಕೊಡ್ತಾರ ಅಂತ ಭಾವಿಸಿದ್ವಿ ಎಮ್ ಎಲ್ ಅವರು ದಯವಿಟ್ಟು ಅವರು. ಯಾಕಂದರೆ ಜಾಸ್ತಿ ಏನು ನಮ್ಮದು ಇಲ್ಲ, 1 ಕಿಲೋಮೀಟ್ರ್ ಅಷ್ಟು ಇದೆ ಅಷ್ಟೇ. ಅದನ್ನು ಎಮ್ ಎಲ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ರಸ್ತೆ ಭಾರಿ ಸಮಸ್ಯೆ ಆಗುತ್ತಾ ಇದೆ, ಯಾಕಂದರೆ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಹುಡುಗರು ಮಕ್ಕಳು ಕರ್ಕೊಂಡು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸ್ಕಿಡ್ಡಾಗಿ ಬೀಳೋದು, ಆ ಥರದವು ಜಾಸ್ತಿ ಇರ್ತವೆ ಹೆಚ್ಚಿನದಾಗಿ. ಮತ್ತು ನಮ್ಮ ಇಲಾಖೆಯವರು ಅದನ್ನ ಗಮನ ವಹಿಸಬೇಕು.
1: ಸರ್, ನಿಮ್ಮ ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಆಧುನಿಕ ಇದು ಬಳಸ್ತಾ ಇದ್ದಾರೆ ಸರ್, ಅಂದರೆ ಈಗಿನ ಇದಕ್ಕೆ ಅವರು ಹೊಂದ್ಕೊಳ್ಳೇಬೇಕು. ಹೊಂದ್ಕೊಳ್ಳಿಲ್ಲ ಅಂತಂದರೆ ಈಗ ನಮ್ಮ ಒಂದು ಇದಕ್ಕೆ ಹೋದರೆ ನಮಗೆ ಕಾಡಲ್ಲಿ ಸೌದೆ ತರೋಕ್ಕಾಗಲಿ ಏನಕ್ಕಾಗಲಿ ಅಷ್ಟೊಂದು ನಮಗೆ ಕೊಡೋದಿಲ್ಲ, ಯಾಕಂದರೆ ದಾರಿಗಳು ಇಲ್ಲ ಅಲ್ಲಿ, ಎಲ್ಲ ರೈಲ್ವೆ ಕಂಬ ಹಾಕಿ ಅದು ಇದು ಹಾಕಿಬಿಡ್ಬಿಟ್ಟವ್ರೆ. ಈಗ ನಾವು ನಮಗೆ ಇದು ಇದೇ ಇಲ್ಲ, ಬೇರೆ ಆಪ್ಷನೇ ಇಲ್ಲ, ಅದಕ್ಕೆ ಹೊಂದ್ಕೊಳ್ಳೇಬೇಕು ನಾವು. ಒಂದಕ್ಕೆ ಹೊಂದಾಣಿಕೆ ಆದ್ರೇ ನಾವು ಜೀವನ, ಇಲ್ಲಾಂತಂದರೆ ನಾವು ಹೆಂಗೆ ಊಟಗಳು ಮಾಡಬೇಕಾಗ್ತದೆ, ಬೇರೆ ಬೇರೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಿಲಿಂಡ್ರು ಬಳಸ್ತಾ ಇದ್ದಾರೆ, ಮೊಬೈಲ್ಗಳು ಬಳಸ್ತಾರೆ, ಟಿವಿಗಳು ಬಳಸ್ತಾರೆ, ಮೂಲಗಳು ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು, ಟಿಲ್ಲರ್ಗಳು, ಎತ್ತುಗಳು ಬಳಸ್ಕೊಂಡು ಮಾಡ್ತಾರೆ ಸರ್.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳೋದಕ್ಕೆ ನೀವು ಬಯಸ್ತೀರಾ?
0: ನಮಗೆ ಇನ್ನೇನು ಸರ್, ಸ್ವಾಮಿ ವಿವೇಕಾನಂದ ಯೂತ್ಮೆಂಟಿಂದನೇ ಒಂದಷ್ಟು ಬೆಂಬಲಗಳು ಸಿಗ್ತಾ ಇದೆ. ಒಂದಷ್ಟು ಕೋಳಿಗಳು ಕೊಟ್ಟರು ಇವಾಗ, ಮತ್ತು ಒಂದಷ್ಟು ಬಿತ್ತನೆ ಬೀಜಗಳು ಕೊಡಿಸಿದ್ರು. ಏನೋ ಒಂದು ಅವ್ರ ಮಠದಲ್ಲಿ ಬೆಳ್ಕೊಂಡು ಏನೋ ಒಂದಷ್ಟು

0: ಆರ್ಥಿಕವಾಗಿ ಬೆಳೀಲಿ ಅನ್ನೋ ಒಂದು ಕಾರಣದಿಂದ ಒಂದಷ್ಟು ಹೆಲ್ಪ್ಗಳು ಮಾಡಿಸಿದ್ದಾರೆ ಸರ್ ನಮ್ಮ ಸಂಸ್ಥೆಯಿಂದ. ಇನ್ನೂ ಬೇರೆ ಥರ ಸಂಘಗಳು ನಡೀತಾ ಇದೆ. ಇನ್ನು ಹೆಚ್ಚಿನದಾಗಿ ನಮ್ಮದೇ ಒಂದಷ್ಟು ಕೊಡಬೇಕಂತ ಕೇಳ್ಕೊತೀನಿ. ಯಾಕಂದ್ರೆ ಇನ್ನಷ್ಟು ಬೆಳ್ಕೋತಾರೆ. ಅಂದರೆ ನಾನು ಕೇಳ್ತಿರೋದು ಏನಂತಂದರೆ, ಯಾರು ಇಂಟ್ರೆಸ್ಟ್ ಆಗಿದ್ದಾರೆ, ಯಾರು ನಾನು ಬದುಕಬೇಕು ಜಮೀನಲ್ಲಿ ಮಾಡ್ಬೇಕು ಅನ್ನೋರು ಕೊಡಲಿ ಆಯಿತಾ. ಇನ್ನೊಂದು ದೃಷ್ಟಿ ಏನಂತಂದರೆ, ಕೆಲವ್ರಿಗೆ ಆರ್ ಟಿ ಸಿ ಇರೋದಿಲ್ಲ, ಅಂಥವ್ರನ್ನು ಗುರುತಿಸಿ ಕೊಡಲಿ ಸರ್. ಅಂದರೆ ನಾ ಬೆಳೆ ಬೆಳೆದೆ ಸುಮ್ಮನೆ ಓಡಾಡೋರ್ಗೆ ಬೇಡ. ಇಂಥವನು ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ತಾವನೆ, ಅವನೊಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾವನೆ, ಅಂಥವ್ರಿಗೂ ಒಂದಷ್ಟು ಬಿಸ್ನೆಸ್ ಬಿಸ್ನೆಸ್ ಕೊಟ್ಟರುವೆ ಉಪಯೋಗ ಆಗುತ್ತೆ, ಅವನ ಜೀವನ ಏನೋ ಬೆಳ್ಕೊಂಡು ಹೋಗುತ್ತೆ. ನಾನು ಹೇಳ್ತಿರೋದು ಆರ್ ಟಿ ಸಿ ಇದ್ದವ್ರಿಗೆ ಕೊಡ್ತೀನಿ ಅಂತಂದರೆ, ಈ ಉಳ್ಕಂಡೆ ಅವ್ರು ಏನು ಮಾಡ್ಬೇಕು ಸರ್ ಅಲ್ವಾ, ಅದು ಕಷ್ಟ ಆಗುತ್ತೆ. ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಸಂಸ್ಥೆಗೆ, ಅಂಥವ್ರನ್ನ ಗುರುತಿಸಿ, ಈ ಫೀಲ್ಡ್ ಬರ್ತಾರಲ್ಲ ಅವರು ಅಂಥವ್ರನ್ನ ಮಾತಾಡಿ ಗುರುತಿಸಿ, ಇಂಥವ್ರು ಒಂದು ಇಷ್ಟು ಜಮೀನುಗಳು ಮಾಡ್ತಾವ್ರೆ, ಅವ್ರಿಗೂ ಒಂದಷ್ಟು ಕೊಡಿಸೋಣ ಅಂತ ಮಾತುಕತೆ ಮಾಡಿ ಒಂದಷ್ಟು ಕೊಡಿಸ್ಲಿ ಸರ್. ಮತ್ತು ನಮ್ಮ ಸರ್ಕಾರದಲ್ಲಿ ಏನಂತಂದರೆ, ಸರ್ಕಾರದಲ್ಲಿ ನಮ್ಮವರು ನಮ್ಮ ಜನಾಂಗಕ್ಕೆ ಅಷ್ಟೊಂದು ಆದ್ಯತೆ ಇಲ್ಲ. ಯಾಕೆ ಆದ್ಯತೆ ಇಲ್ಲ ಅಂತಂದರೆ, ನಮ್ಮಗಳು ಜನಕ್ರೂರು ಪ್ರಶ್ನೆ ಮಾಡೋದಿಲ್ಲ, ಹೋಗಿ ಕೇಳೋದು ಇಲ್ಲ, ಅವ್ರ ಹಕ್ಕನ್ನ ಹೆಂಗೆ ಕೇಳ್ಕೋಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ ಆಯಿತಾ. ಇನ್ನೊಂದಾದರೆ ಅವ್ರಿಗೆ ಸಿಕ್ಕಲಿ ಸಿಕ್ತೇ ಇರಲಿ ಸುಮ್ಮನೆ ಊರಲ್ಲೇ ಇದ್ದು ಬಿಡ್ತಾರೆ. ಅವ್ರ ಜೀವನ ಎಷ್ಟು ಇದೆ ಅಷ್ಟೇ ನೋಡ್ತಾರೆ ಸರ್, ಅತಿ ಆಸೆನೂ ಪಡ್ತಾ ಇಲ್ಲ. ಅವರು ಅತಿ ಆಸೆ ಮಾಡಿದ್ರೆ ಎಲ್ಲ ಕಡೆ ನುಗ್ತಾರೆ, ಎಲ್ಲ ಇಲಾಖೆಗಳು ನುಗ್ಗಿ ಅವ್ರದ್ದು ಏನು ಸವಲತ್ತು ಇದೆ ಕಿತ್ಕೋತಾರೆ, ಕಿತ್ಕೊಂಡು ಅವ್ರವರು ಇದು ಮಾಡ್ಕೋತಾರೆ. ಅವ್ರಿಗೆ ಆಸೆ ಇಲ್ಲ ಅದು. ಅವ್ರ ಜೀವನ ಎಷ್ಟು, ಏನು ನಾನು ಕೂಲಿ ಮಾಡ್ಕೊ ಬರ್ತೀನಿ ಅಷ್ಟೇ ಅವ್ರ ಜೀವನ. ಇವತ್ತೇನಿದೆ ಅದನ್ನ ತಿನ್ಕೋಬೇಕು ಉಣ್ಕೋಬೇಕು ಸುಮ್ಮನೆ ಇರ್ಬೇಕು ಅವ್ರೆ ನಮ್ಮವ್ರದ್ದು ಆ ಬದುಕಲ್ಲಿ ಬರುತ್ತವ್ರೆ ಸರ್. ಇದೆಲ್ಲದೇ ಈ ಹೆಚ್ಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ನಮ್ಮ ಜನಾಂಗದವ್ರನ್ನ ಒಂದಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಒಂದಷ್ಟು ಮನವರಿಕೆ ಮಾಡಿಕೊಟ್ರೆ ಇನ್ನು ಹೆಚ್ಚಿನದಾಗಿ ನಮ್ಮವರು ಮುಂದೆ ಬರುವಂಥದ್ದು ಚಾನ್ಸಸ್ ಇರುತ್ತೆ ಸರ್. ಇಲ್ಲಾಂತಂದರೆ ನಮ್ಮವರು ಇನ್ನೂ ಎಷ್ಟು ಎಷ್ಟು ಹಿಂದೆ ಇದ್ದರೂ ಆ ಹಿಂದೆನೇ ಹೋಗ್ತಾರೆ. ಆ ಮಟ್ಟದಲ್ಲಿ ನಮ್ಮ ಜನಕರು ಪರಿಸ್ಥಿತಿ ಇದೆ ಸರ್.
1: ಸರ್, ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಗ್ರಾಮವನ್ನು ತಿಳಿಸೋದಾದರೆ.
0: ಮುಂದಿನ 10 ವರ್ಷದಲ್ಲಿ ಸರ್, ನಮಗೆ ಏನಾದರೂ ಒಂದಷ್ಟು ಸರ್ಕಾರ ಹಂತದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದ್ರೆ, ಒಂದಷ್ಟು ರಸ್ತೆಗಳಾಗಲಿ, ಒಂದಷ್ಟು ಚರಂಡಿಗಳಾಗಲಿ, ಮನೆಗಳಾಗಲಿ, ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ನಾವು ತರ್ತೀವಿ. ಇಲ್ಲಾಂತಂದರೆ ನಾವು ನಮಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಬಳಸ್ಕೊತೀವಿ ನಾವು. ಎಷ್ಟು ಅವಕಾಶ ಸಿಗೋದಿಲ್ವೋ ಅಷ್ಟು ಬಳಸೋಕ್ಕಾಗೋದಿಲ್ಲ ನಮಗೆ. ಯಾಕಂದರೆ ನಮಗೆ ಸರ್ಕಾರ ಎಷ್ಟು ನಮಗೆ ಇದು ಮಾಡುತ್ತೆ, ನಮ್ಮನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತೋ ಆವಾಗಲೇನ ನಾವು ಅದನ್ನು ಗ್ರಾಮಗಳು ಮತ್ತು ನಮ್ಮ ಇದು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಳೋ ತರೋಕ್ಕೆ ಸರಿ ಸರ್. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ, ಯಾಕಂದರೆ ನಮ್ಮ ಜನಾಂಗದವ್ರಿಗೆ ಇನ್ನೊಂದು ಇರುತ್ತೆ ಸರ್, SC ST ಕಮ್ಯುನಿಟಿ ಅಂತ ಇರುತ್ತೆ. ಅದಕ್ಕೆ ನಮ್ಮ ಜನಾಂಗದವ್ರು ನಾವು ನನ್ನ ಮೇಲೆ ನಮ್ಮನ್ನೇ ತಗೋಬೇಕಂತೇನೂ ಇಲ್ಲ. ಒಂದಷ್ಟು ಯಾರು ತಿಳುವಳಿಕೆ ಇದೆ ಅವರನ್ನು ತಗೊಳ್ಳಿ. ಅವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನು ಮನವರಿಕೆ ಒಂದಷ್ಟು SC ST ಕಮಿಟಿಗಳಲ್ಲಿ ಚರ್ಚೆ ಆದಾಗ ಅವ್ರಿಗೂ ಮನವರಿಕೆ ಆಗುತ್ತೆ. ನಮ್ಮ ಅಡಿಗಳಿಗೆ ನಾವು ಇನ್ನಿಷ್ಟು ಮಾಡಬೇಕು, ಹಿಂಗೆ ಮಾಡಬೇಕು, ಈ ರೀತಿ ಮಾಡಿದ್ರೆ ನನ್ನ ಅಡಿ ಇದಾಗುತ್ತೆ ಅನ್ನೋದು ಮನವರಿಕೆ ಆಗುತ್ತೆ. ಇವ್ರನ್ನ ಆ ರೀತಿ ಬಳಸ್ಕೊಳ್ದೇನೆ ಸುಮ್ಮನೆ ಬಿಡ್ಬಿಟ್ರೆ ನಮ್ಮ ಅಡಿ ಅವ್ರಿಗೆ ಮೇ ನಾವು 10 ವರ್ಷ ಕಳೆದ್ರು ನಾವು ಹೇಗಿದ್ದೀವಿ ಹಾಗೇ ಇರ್ತೀವಿ. ಇವ್ರು ಬಳಸ್ಕೊಂಡ್ರೆ ಸರ್ ನಮ್ಮನ್ನ SC ST ಕಮಿಟಿಗಳಿಗೆ, ಆಗ ನಮ್ಮ ಮನವರಿಕೆ ಆಗುತ್ತೆ. ನಮ್ಮ ಜನಾಂಗನ ನಾನು ಯಾವ ರೀತಿ ತಗೊಂಡು ಹೋಗ್ಬೋದು, ನನ್ನ ಜನಾಂಗನ ಯಾವ ರೀತಿ ಬೆಳೆಸ್ಬೋದು ನಾನು, ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗಿ ಅವ್ರನ್ನ ಒಂದು ಹಂತಕ್ಕೆ ತರಬಹುದು ಅನ್ನೋದನ್ನ ಮನವರಿಕೆ ಆಗುತ್ತೆ ಇದು. ಹಲೋ ಸರ್, ಆವಾಗ್ಲೇ ನಮಗೆ ಒಂದು ಅಭಿವೃದ್ಧಿ ಕಡೆಗೆ ನಾವು ಹೋದಂಗೆ ಆಗೋದು. ಇಲ್ಲಾಂತಂದರೆ ನಾವು ಎಷ್ಟೇ ಮಾತಾಡಿದ್ರು ಅದು ವ್ಯರ್ಥನೇ ಸರ್. ಸರ್ಕಾರ ಇದಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಕೊಡಬೇಕು. ಯಾಕಂದರೆ ಬೇರೆ ಬೇರೆಯವ್ರಿಗೆ ಅವಕಾಶಗಳು ಕೊಡ್ತಾರೆ, ಅವರು ಹಂತದಲ್ಲಿ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಪ್ಯೂಟಿ ಜಿ ಇದೆಯಲ್ಲ, ಬ್ಯೂಟಿಜಿಗೆ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಒಂದಷ್ಟು ಮನವರಿಕೆ ಕೊಡ್ಬೇಕು ಸರ್ ಇವರು ಸರ್ಕಾರ.

0: ಸರ್ಕಾರ ಅಷ್ಟು ಹೇಳುತ್ತೆ ನಿಮ್ಗೆ ಎಷ್ಟು ಒಂದು ಇದಿದೆ ಏನಪ್ಪ ಕಾನೂನುಗಳಿದೆ ಅದಿದೆ ಇದಿದೆ ನಿಮ್ಗೆ ಅಷ್ಟೊಂದು ಸವಲತ್ತುಗಳು ಬರುತ್ತೆ ಎಲ್ಲೂ ಬರುತ್ತೆ ಮನವರಿಕೆ ಏನಿದೆ ನಮಗೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ ಇಲ್ಲ ಅದನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋದನ್ನು ಸರ್ಕಾರ ಅದಕ್ಕೆ ನಮ್ಗೆ ಒಂದಷ್ಟು ಕಮಿಟಿಗಳಲ್ಲಿ ಇಟ್ಕೋಬೇಕು ನಮ್ಮನ್ನ ಕಮಿಟಿಗಳಲ್ಲಿ ಹಾಕ್ಕೊಂಡು ಮನವರಿಕೆ ಮಾಡಬೇಕು ಹಿಂಗೆಲ್ಲ ಹಂಗಿದೆ ಹೀಗಿದೆ ಮೀಟಿಂಗ್ಗಳಲ್ಲಿ ಹೋದ್ರೆ ಅವ್ರ ಮೀಟಿಂಗ್ಗಳಿಗೆ ಅಟೆಂಡ್ ಆದರೆ ಹಿಂಗೆ ಅಂತಲೂ ಅವ್ರಿಗೆ ಮನವರಿಕೆ ಆಗುತ್ತೆ ಜನಾಂಗನ ಒಂದು ಹಂತಕ್ಕೆ ಒಂದಷ್ಟು ಅಭಿವೃದ್ಧಿ ಕಡೆಗೆ ತರೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಈ ಮಾತು ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನಮ್ಮ ಜನಕುರುಬ ಜನಾಂಗದವ್ರನ್ನ ಸರ್ಕಾರದವರು ದಯವಿಟ್ಟು ಕಡೆಗಣಿಸ್ಬೇಡಿ. ಯಾಕಂತಂದ್ರೆ ನಮ್ಮ ಜನಾಂಗಕ್ಕೆ ಏನು ಗೊತ್ತಿರೋದಿಲ್ಲ, ಅವ್ರಿಗೆ ಏನಿದೆ ಅದರಲ್ಲೇ ಬದುಕ್ತಿದೆ. ದಯವಿಟ್ಟು ತಾವು ಉಪಯೋಗಿಸ್ಕೊಂಡು ನಮ್ಮನ್ನ ಬೆಳೆಸೋ ಒಂದು ರೀತಿಲಿ ಮಾಡಿ ಅಂತ ಕೇಳ್ಕೊತೀನಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಹಾಡಿಯ ಶ್ರೀಯುತ ರಾಜೇಶ್ ಎಣ್ಣೆಂರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ಸರಗೂರು ತಾಲೂಕು ಭೀಮಟಗೆರೆ ಗ್ರಾಮ ಪಂಚಾಯಿತಿಯ ನರಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇನ್ನು ಮುಂದೆ ಕೇಳಿ ಬರೋಣ. ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಎಚ್ಚರಿಕೋಟೆಯ ವಕೀಲರ ಸಂಘದ ಸಹಾಯ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, HD ಕೋಟೆ ವಕೀಲರ ಸಂಘದ ಸಹಕಾರ್ಯದರ್ಶಿ. ಈ ದಿನ SC/ST Act, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ರಕ್ಷಿಸುವ ಅತ್ಯಂತ ಮಹತ್ವದ ಕಾನೂನುಗಳಲ್ಲಿ ಇದು ಒಂದು. ಭಾರತದ SC/ST ಸಮುದಾಯಗಳಿಗೆ ಅವರ ಜಾತಿ ಆಧಾರಿತ ದೌರ್ಜನ್ಯವನ್ನು ಜೀವಂತ ವಾಸ್ತವವಾಗಿದೆ. ಭಾರತದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಹಾಗೂ ಆದಿವಾಸಿಯ ಸಮುದಾಯಗಳು ಈಗಲೂ ಸಹ ಅಮಾನೀಯ ಜಾತಿ ದೌರ್ಜನ್ಯ ಎದುರಿಸುತ್ತಿರುತ್ತಾರೆ. ಇದನ್ನು ಎದುರಿಸಲು ಇರುವ ಅಸ್ತ್ರ ದೌರ್ಜನ್ಯ ತಡೆ ಕಾಯ್ದೆ. ಈ ಕಾಯ್ದೆಯು ಶೋಷಿತ ಸಮುದಾಯಗಳಿಗೆ ರಕ್ಷಕವಚ ಇದ್ದ ಹಾಗೆ ಹಲವು ಹಕ್ಕುಗಳು ನೀಡುತ್ತವೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆಯನ್ನು ಸೆಪ್ಟೆಂಬರ್ 11, 1989 ಭಾರತದ ಸಂಸತ್ತು 1989 ಕಾಯ್ದೆ 33 ಜಾರಿಗೆ ತಂದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು, ಅಂತಹ ಅಪರಾಧಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಮತ್ತು ಯಾರು ಈ SC/ST Act ಈ ಕಾಯ್ದೆಯ ಅಡಿಯಲ್ಲಿ ಯಾರು ಬಲಿಪಶುಗಳಾಗಿರುತ್ತಾರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಂಥವರಿಗೆ ಪರಿಹಾರವೂ ಸಹ ಈ ಕಾಯ್ದೆ ಅಡಿಯಲ್ಲಿ ದೊರಕುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಅಥವಾ ಆ ಜಾತಿಯ ಬಗ್ಗೆ ನಿಂದಿಸುವುದು, ಅವಮಾನಿಸುವುದು, ಜಾತಿಯ ಹೆಸರನ್ನು ಹೇಳಿ ನಿಂದನೆ ಮಾಡುವಂಥ ವ್ಯಕ್ತಿಗೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷಿಸುವ ಹಕ್ಕು ಸಹ ಇರುತ್ತದೆ. ಈ ಕಾಯ್ದೆಯು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವುದರಿಂದ ಈ ಕಾಯ್ದೆಗೆ ಬೇಲು ಸಹ ಸಿಗುವುದಿಲ್ಲ. ಜಾಮೀನು ಸಿಕ್ಕದೇ ಇರುವ ಕಾಯ್ದೆಯು ಸಹ ಇದೊಂದು ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯು 1989 ಭಾರತದ ಸಂಸತ್ತು ಜಾರಿಗೆ ತರಲಾಯಿತು. ಸಂಸತ್ತಿನ ಚರ್ಚೆಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಸೇರಿದಂತೆ ಜನಪ್ರಿಯ ಬಳಕೆಯಲ್ಲಿ ಈ ಕಾನೂನನ್ನು SC/ST ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದನ್ನು ದೌರ್ಜನ್ಯ ಕಾಯ್ದೆ POA ಮತ್ತು POA ಎಂದು ಕರೆಯಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯಕ್ಕೆ ಒಳಗಾಗುವಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡುವಂಥ ಈ ಕಾಯ್ದೆಯಲ್ಲಿ ನೋಡಬಹುದು. ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಸಹ ಕೆಲವು ಬಾರಿ ಆಗಿದೆ. 31 ಅಕ್ಟೋಬರ್ 2019 ಮೊದಲಿಗೆ

ತಿದ್ದುಪಡಿ ಮಾಡಿದರು. ನಂತರದಲ್ಲಿ ಆಗಸ್ಟ್ 2018 ಹಾಗೂ ಜೂನ್ 27 2018 ಹಾಗೂ ಏಪ್ರಿಲ್ 16 ಹಲವಾರು ಬಾರಿ ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಮಾಡಿದರೂ ಸಹ ಈ ಅಪರಾಧಗಳು ಹೆಚ್ಚುತ್ತಲೇ ಇವೆ ಹೊರತು ಕಮ್ಮಿ ಆಗುತ್ತಾ ಇರುವುದಿಲ್ಲ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಜನಾಂಗದವರ ವಿರುದ್ಧ ನಡೆಯುತ್ತಿರುವ ಘೋರ ಅವಮಾನಗಳು ಮತ್ತು ಅಪರಾಧಗಳನ್ನು ಕಾಯ್ದೆಯ ಸೆಕ್ಷನ್ 3 ದೌರ್ಜನ್ಯಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಭಾರತೀಯ ಸಂಸತ್ತು 1989 ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅಸ್ತಿತ್ವದಲ್ಲಿ ಇದ್ದರೂ ಸಹ ಕಾನೂನು ನಿಬಂಧನೆಗಳು, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಈ ಜಾತಿ ಮತ್ತು ಜನಾಂಗೀಯತೆ ಆಧಾರಿತ ದ್ವೇಷ ಅಪರಾಧಗಳನ್ನು ಪರಿಶೀಲಿಸಲು ಅಸಮರ್ಪಕವೆಂದು ಕಂಡುಬಂದಾಗ ಈ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ 11 ಸೆಪ್ಟೆಂಬರ್ 1989 ಅಂಗೀಕರಿಸಲಾಯಿತು ಮತ್ತು ಜನವರಿ 30, 1990 ಅಧಿಸೂಚನೆ ಹೊರಡಿಸಲಾಯಿತು. ಇದನ್ನು 2015 ಸಮಗ್ರವಾಗಿ ತಿದ್ದುಪಡಿ ಮಾಡಲಾಯಿತು ಮತ್ತು 26 ಜನವರಿ 2016 ಅಧಿಸೂಚನೆ ಹೊರಡಿಸಲಾಯಿತು. ನಂತರ ಇದನ್ನು 2018 ಮತ್ತು 2019 ತಿದ್ದುಪಡಿಯನ್ನು ಮಾಡಲಾಯಿತು. ನಿಯಮಗಳನ್ನು March 31, 1995 ಸೂಚಿಸಲಾಯಿತು. ಇವುಗಳನ್ನು ಸಮಗ್ರವಾಗಿ ತಿದ್ದುಪಡಿ ಮಾಡಿ 2016 ಏಪ್ರಿಲ್ 14 ಸೂಚನೆಯನ್ನು ನೀಡಲಾಗಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಬೇರೂರಿರುವ ದೌರ್ಜನ್ಯಗಳು ಅಂದರೆ 1990 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯಗಳು ಹಾಗೂ ಅದಕ್ಕೆ ಪರಿಹಾರ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ನಡೆಸಿ ಅಧ್ಯಯನವನ್ನು ದೌರ್ಜನ್ಯಗಳಿಗೆ ವಿವಿಧ ಕಾರಣಗಳನ್ನು ಗುರುತಿಸಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಶೋಷಣೆಗೆ ಒಳಗಾಗುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆಗುವಂಥ ಕೆಲವೊಂದು ದೌರ್ಜನ್ಯಕ್ಕೆ ಈ ಕಾಯ್ದೆಯಿಂದ ಅವರ ಮೇಲೆ ತುಂಬ ಪರಿಣಾಮ ಬೀರುತ್ತಾ ಇದೆ. ಪ್ರಬಲ ಜಾತಿ ಗುಂಪುಗಳ ಸದಸ್ಯರಿಂದ ಪ್ರತಿಕಾರದ ಭಯ, ಅಜ್ಞಾನ ಅಥವಾ ಪೊಲೀಸರ ನಿರಕ್ಷಿತೆಯಿಂದಾಗಿ ಅನೇಕ ಬಲಿಪಶುಗಳು ಮೊದಲ ಸ್ಥಾನದಲ್ಲಿ ದೂರುಗಳನ್ನು ದಾಖಲಿಸುವುದಿಲ್ಲ ಮತ್ತು ಅವರ ಹಾಗೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ದೂರುಗಳನ್ನು ದಾಖಲಿಸಲು ಹಿಂಜರಿಯುತ್ತಾರೆ ಅಥವಾ ಆರೋಪಗಳನ್ನು ನಿಖರವಾಗಿ ದಾಖಲಿಸುವುದಿಲ್ಲ ಎಂದು ಅವರು ಗಮನಿಸಿದರು. ಕೊನೆಯ ಪ್ರಕರಣಗಳ ದಾಖಲಾಗಿದ್ದರೆ ಬಲಿಪಶುಗಳು ಮತ್ತು ಸಾಕ್ಷಿಗಳ ಬೆದರಿಕೆ, ಹಿಂಸೆ ಮತ್ತು ಸಾಮಾಜಿಕ ಆರ್ಥಿಕ ಬಹಿಷ್ಕಾರಕ್ಕೆ ಗುರಿಯಾಗುತ್ತಾರೆ. ಇದಲ್ಲದೆ ಜಾತಿ ಆಧಾರಿತ ದೌರ್ಜನ್ಯದ ಅನೇಕ ಅಪರಾಧಗಳು ಕಳಪೆ ತನಿಖೆಗಳು ಅಥವಾ ಪ್ರಾಸಿಕ್ಯೂಷನ್ ವಕೀಲರ ನಿರ್ಲಕ್ಷ್ಯತನದಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ಪೀಠವು ಟೀಕಿಸಿತು. ಇದು SC/ST ಕಾಯ್ದೆಯಡಿಯಲ್ಲಿ ಕಡಿಮೆ ಶಿಕ್ಷೆಯ ದರಗಳಿಗೆ ಕಾರಣವಾಗುತ್ತಿದೆ. ಇದು ಕಾಯ್ದೆಯಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳು ಸುಳ್ಳು ಮತ್ತು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತದೆ. ಅದೇ ರೀತಿ ಸಂವಿಧಾನಿಕ ಬೇರುಗಳು ಅಂದರೆ ಈ ಕಾಯ್ದೆಯು ಭಾರತೀಯ ಸಂವಿಧಾನದ 15 ಮತ್ತು 17 ವಿಧಿಯಲ್ಲಿ ಬೇರೂರಿದೆ. 15 ವಿಧಿಯು ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಭಾರತದ ಸಂವಿಧಾನದ 17 ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆಯಿಂದ ಉಂಟಾಗುವ ಯಾವುದೇ ಅಂಗ ವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955 ಜಾರಿಗೆ ತರಲಾಯಿತು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ 5 ನಂತರ ಅಗತ್ಯ ಕಾನೂನುಗಳನ್ನು ಅಸ್ಪೃಶ್ಯತೆ ಕಾಯ್ದೆ 1955 ಜಾರಿಗೆ ತರಲಾಯಿತು. ಇದನ್ನು ತಿದ್ದುಪಡಿ ಮಾಡಿ 1976

ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955 ಜಾರಿಗೆ ತಂದಿದ್ದರೂ ಸಹ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಮತ್ತು ಅಪರಾಧಿಗಳನ್ನು ಶಿಕ್ಷಿಸಲು 1955 ಅಸ್ಪೃಶ್ಯತೆಯ ಕಾಯ್ದೆ ಸಾಕಾಗುವುದಿಲ್ಲ ಎಂದು ತಿಳಿದು ನಂತರ ಅದನ್ನು ಸಂಸತ್ತು 21 ನಂತರ 19 ನವೆಂಬರ್ 1976 ಅಂದಿನ ಪ್ರಧಾನಿ ಜನ್ಮದಿನ ಅನೇಕ ಬದಲಾವಣೆಗಳನ್ನು ತಂದಿತ್ತು ಮತ್ತು ಅದನ್ನು 1955 ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಿತು. 1976 ತಿದ್ದುಪಡಿಯಲ್ಲಿ ಅಸ್ಪೃಶ್ಯತೆಯ ಆಧಾರದ ಮೇಲೆ ತಾರತಮ್ಯವನ್ನು ಸಹ ಈ ಕಾಯ್ದೆ ಅಡಿಯಲ್ಲಿ ತರಲಾಯಿತು. ಧಾರ್ಮಿಕ ಮತ್ತು ಸಾಮಾಜಿಕ ಅಂಗವೈಕಲ್ಯಗಳ ಪರಿಣಾಮವಾಗಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ್ಹವೆಂದು ಪರಿಗಣಿಸಲಾಯಿತು. ಈ ಕಾಯ್ದೆಯಡಿಯಲ್ಲಿ ಎಲ್ಲ ಅಪರಾಧಗಳು ಸಜ್ಞೀಯವಾಗಿವೆ ಎಂದು ತಿದ್ದುಪಡಿಗಳನ್ನು ಸ್ಪಷ್ಟಪಡಿಸಿವೆ. ಇದು ಕಾನೂನು ನೆರವು ಒದಗಿಸುವುದು, ಮೇಲ್ವಿಚಾರಣಾ ಅಧಿಕಾರಿಗಳ ನೇಮಕಾತಿ, ವಿಶೇಷ ನ್ಯಾಯಾಲಯಗಳು ಮತ್ತು ಸಮಿತಿಯನ್ನು ಸ್ಥಾಪಿಸುವುದು ಮತ್ತು ಉತ್ತಮ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಈ ಕಾಯ್ದೆಯ ನಿಬಂಧನೆಗಳನ್ನು ಕಾರ್ಯನಿರ್ವಹಣೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಾರ್ಷಿಕ ಅನುಷ್ಠಾನ ವರದಿಗಳನ್ನು ಸಂಸತ್ತಿನ ಮುಂದೆ ಇಡುವ ಅವಕಾಶವು ಇದರಲ್ಲಿತ್ತು. ತೀವ್ರ ದೌರ್ಬಲ್ಯಗೆ ಒಳಗಾಗಿದ್ದ ಪ್ರಮುಖವಾದವು ಜಾತಿ ಆಧಾರಿತ ಅಪರಾಧಗಳನ್ನು ಗುರುತಿಸಲಿಲ್ಲ, ತುಂಬ ಸೌಮ್ಯವಾಗಿತ್ತು. ಈ ಕಾಯ್ದೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಸಬಲೀಕೃತ ಕಾರ್ಯವಿಧಾನವನ್ನು ಹೊಂದಿರಲಿಲ್ಲ. SC ST ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ವಿವಿಧ ಕ್ರಮಗಳ ಹೊರತಾಗಿಯೂ ಅವರು ಇನ್ನೂ ದುರ್ಬಲರಾಗಿರುತ್ತಾರೆ. ಅವರು ಹಲವಾರು ಘೋರ ಘಟನೆಗಳಲ್ಲಿ ಅವರ ಜೀವನ ಮತ್ತು ಆಸ್ತಿಯಿಂದ ವಂಚಿತರಾಗಿದ್ದಾರೆ. ಶಿಕ್ಷಣ ಹರಡುವಿಕೆ ಇತ್ಯಾದಿಗಳು ಮೂಲಕ ಜಾಗೃತಿ ಮೂಡಿಸಿದ ಕಾರಣ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದ್ದಾಗ ಮತ್ತು ಅವರ ವಿರುದ್ಧ ಅಸ್ಪೃಶ್ಯತೆಯ ಆಚರಣೆಗಳನ್ನು ವಿರೋಧಿಸಿದಾಗ ಅಥವಾ ಶಾಸನಬದ್ಧ ಕನಿಷ್ಠ ವೇತನಗಳನ್ನು ಕೋರಿದಾಗ ಅಥವಾ ಯಾವುದೇ ಜೀತ ಮತ್ತು ಬಲವಂತದ ಕಾರ್ಮಿಕರನ್ನು ಮಾಡಲು ನಿರಾಕರಿಸಿದಾಗ, ಘಟಭದ್ರ ಹಿತಾಸಕ್ತಿಗಳನ್ನು ಅವರನ್ನು ದುಮ್ಮಾನಿಸಲು ಮತ್ತು ಭಯಭೀತಗೊಳಿಸಲು ಪ್ರಯತ್ನಿಸುತ್ತಾರೆ. SC ಮತ್ತು ST ತಮ್ಮ ಮಹಿಳೆಯರ ಸ್ವಾಭಿಮಾನ ಅಥವಾ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅವರ ಪ್ರಬಲ ಮತ್ತು ಕಿರಿಕಿರಿ ಉಂಟು ಮಾಡುತ್ತಾರೆ. ಈ ಸನ್ನಿವೇಶದಲ್ಲಿ 1955 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ಭಾರತೀಯ ದಂಡ ಸಾಹಿತ್ಯ ಸಾಮಾನ್ಯ ನಿಬಂಧನೆಗಳಂಥ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು SC ಗಳಾದವರು ಮತ್ತು ST ಗಳಾದವರು ಮಾಡಿದ ಅಪರಾಧಗಳನ್ನು ಪರಿಶೀಲಿಸಲು ಮತ್ತು ತಡೆಯಲು ಸಮರ್ಪಕವಾಗಿದೆ ಎಂದು ಕಂಡುಬಂದಿದೆ. ದೌರ್ಜನ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುವುದು ಮಾತ್ರವಲ್ಲದೆ ಅಂಥ ದೌರ್ಜನ್ಯಗಳನ್ನು ಎಸಗುವವರಿಗೆ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಲು ಕಠಿಣ ಕ್ರಮಗಳನ್ನು ಪರಿಚಯಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. SC ಮತ್ತು ST ಗಳನ್ನು ಬಲಿಪಶುಗಳಿಂದ ರಕ್ಷಿಸಲು ಮತ್ತು ದೌರ್ಜನ್ಯಗಳನ್ನು ನಡೆದಲ್ಲಿ ಅವರಿಗೆ ಪುನರ್ ವಸತಿ ಕಲ್ಪಿಸಲು ಸಾಕಷ್ಟು ಪರಿಹಾರ ಮತ್ತು ಸಹಾಯವನ್ನು ಒದಗಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆದೇಶಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧ ದೌರ್ಜನ್ಯ ಆದಂಥ ಅಪರಾಧಗಳನ್ನು ತಡೆಗಟ್ಟಲು ಅಂಥ ಅಪರಾಧಗಳನ್ನು ವಿಚಾರಣೆಗಾಗಿ ಮತ್ತು ಅಂಥ ಅಪರಾಧಗಳ ಬಲಿಪಶುಗಳ ಪರಿಹಾರ ಮತ್ತು ಪುನರ್ವಸತಿಗಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ವಿಷಯಗಳಿಗಾಗಿ ವಿಶೇಷ ನ್ಯಾಯಾಲಯಗಳನ್ನು ಒದಗಿಸಲು ಈ ಕಾಯ್ದೆಯು ಮುಂದಾಗಿದೆ. ಈ ಕಾಯ್ದೆಯ ಉದ್ದೇಶಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಘನತೆ ಮತ್ತು ಸ್ವಾಭಿಮಾನದಿಂದ ಮತ್ತು ಪ್ರಬಲ ಜಾತಿಗಳಿಂದ ಭಯ, ಹಿಂಸೆ ಅಥವಾ ದಬ್ಬಾಳಿಕೆ ಇಲ್ಲದೆ ಸಮಾಜದಲ್ಲಿ ಬದುಕಲು
ಅನುವು ಮಾಡಿಕೊಡುವ ಸಲುವಾಗಿ

ಈ ದೃಢವಾದ ಕ್ರಮದ ಮೂಲದ ನ್ಯಾಯವನ್ನು ಒದಗಿಸುವ ಭಾರತೀಯ ರಾಜ್ಯದ ಉದ್ದೇಶವನ್ನು ಸ್ಪಷ್ಟವಾಗಿ ಒತ್ತಿ ಹೇಳುತ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ 1995 ಮತ್ತು ನಿಯತಕಾಲಿಕವಾಗಿ ಕಾಯ್ದೆಯ ಮಹತ್ವದ ಮತ್ತು ಪ್ರಾಮುಖ್ಯತೆಯನ್ನು ನೋಡಬಹುದಾಗಿದೆ.

ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರುಗಳ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧದ ಅಗೌರವ ಅವಮಾನ ಕಿರುಕುಳವನ್ನು ತಡೆಯಲು ಎಸ್ಸಿ ಎಸ್ಟಿ ಕಾಯ್ದೆಗಳನ್ನು ನಿರ್ದಿಷ್ಟವಾಗಿ ಜಾರಿಗೆ ತರಲಾಗಿದೆ. ಹಲವಾರು ಕ್ರಮಗಳನ್ನು ಕೈಗೊಂಡರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲ್ಜಾತಿಯವರ ಕೈಯಲ್ಲಿ ವಿವಿಧ ದೌರ್ಜನ್ಯಗಳಿಗೆ ಒಳಗಾಗುತ್ತಲೇ ಇದ್ದಾರೆ ಎಂಬ ಖಿನ್ನತೆಯನ್ನು ವಾಸ್ತವವನ್ನು ಈ ಕಾಯ್ದೆ ಗುರುತಿಸಲಾಗುತ್ತದೆ. ಸಂವಿಧಾನದ 15, 17 ಮತ್ತು 21 ವಿಧಿಗಳಲ್ಲಿ ಉಲ್ಲೇಖಿಸಲಾದ ಸ್ಪಷ್ಟ ಸಂವಿಧಾನಿಕ ರಕ್ಷಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂಬ ಅಂಶವು ನ್ಯಾಯಾಲಯಗಳ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದುರ್ಬಲ ಸಮುದಾಯಗಳ ಸದಸ್ಯರನ್ನು ರಕ್ಷಿಸುವ ಜೊತೆಗೆ ಜಾತಿ ಆಧಾರಿತ ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಒದಗಿಸುವ ಎರಡೂ ಪಟ್ಟು ಉದ್ದೇಶವನ್ನು ಈ ಕಾಯ್ದೆಯಲ್ಲಿ ಹೊಂದಿರುತ್ತದೆ. ಈ ಕಾಯ್ದೆ ಪ್ರಮುಖ ಲಕ್ಷಣ ಏನಂತ ನೋಡೋದಾದರೆ, ಕಾಯ್ದೆ ಮತ್ತು ನಿಯಮಗಳ ನಿಬಂಧನೆಗಳನ್ನು 3 ವಿಭಿನ್ನವಾಗಿ ವರ್ಗಗಳಾಗಿ ವಿಂಗಡಿಸಬಹುದು. ಇದು ಪರಿಶಿಷ್ಟ ಜಾತಿ ಸಮುದಾಯಗಳ ಮೇಲಿನ ದೌರ್ಜನ್ಯಗಳು ಮತ್ತು ಸಮಾಜದಲ್ಲಿ ಅವರ ಸ್ಥಾನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ನೋಡೋದಾದರೆ ಕ್ರಿಮಿನಲ್ ಕಾನೂನಿನ ನಿಬಂಧನೆಗಳನ್ನು ಒಳಗೊಂಡಿದೆ. ಇದು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾದ ಹಲವಾರು ದೌರ್ಜನ್ಯಗಳಿಗೆ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸುತ್ತದೆ ಮತ್ತು ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ನೀಡಲಾದ ಕೆಲವು ವರ್ಗಗಳ ಶಿಕ್ಷೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಎರಡನೇದು, ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿಯನ್ನು ನಿಬಂಧನೆಗಳನ್ನು ಒಳಗೊಂಡಿದೆ. ಮೂರನೇದು, ಕಾಯ್ದೆಯ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ವಿಶೇಷ ಪ್ರಾಧಿಕಾರವನ್ನು ಸ್ಥಾಪಿಸುವುದು ನಿಬಂಧನೆಗೆ ಒಳಗಾಗಿರುತ್ತದೆ. ಭಾರತದ ದಂಡ ಸಂಹಿತೆ IPC ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1955 ಹೊಸ ರೀತಿ ಅಪರಾಧಗಳು ಸೃಷ್ಟಿ. ನಿರ್ದಿಷ್ಟ ವ್ಯಕ್ತಿಗಳಿಂದ ಮಾತ್ರ ಅಪರಾಧಗಳನ್ನು ಮಾಡುವುದು. SC ಅಥವಾ ST ಸಮುದಾಯಗಳ ಸದಸ್ಯರ ಮೇಲೆ SC ಅಲ್ಲದ ಮತ್ತು ST ಅಲ್ಲದ ಸಮುದಾಯಗಳು ಸದಸ್ಯರು ಮತ್ತು ದೌರ್ಜನ್ಯಗಳನ್ನು ಮಾಡಬಹುದು. ಪರಿಶಿಷ್ಟ ಸಮುದಾಯಗಳು SC ST ನಡುವೆ ಅಥವಾ ಹಲವು ನಡುವಿನ ಅಪರಾಧಗಳು ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪರಿಶಿಷ್ಟ ಸಮುದಾಯಗಳ ವಿರುದ್ಧ ವಿವಿಧ ರೀತಿಯ ದೌರ್ಜನ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ದೌರ್ಜನ್ಯಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ಕೆಲವು ಅಪರಾಧಗಳಿಗೆ ಶಿಕ್ಷೆಯು ಹೆಚ್ಚಿಸಲಾಗಿದೆ. ಸಾರ್ವಜನಿಕ ಸೇವಕರಿಗೆ ಕನಿಷ್ಠ ಶಿಕ್ಷೆಯನ್ನು ಹೆಚ್ಚಿಸಲಾಗುತ್ತದೆ. ಸಾರ್ವಜನಿಕ ಸೇವಕನಿಂದ ಕರ್ತವ್ಯ ನಿರ್ಲಕ್ಷ್ಯಕ್ಕಾಗಿ ಶಿಕ್ಷೆ, ಆಸ್ತಿಯ ಜಪ್ತಿ ಮತ್ತು ಮುಟ್ಟುಗೋಲು, ವಿಶೇಷ ನ್ಯಾಯಾಲಯಗಳ ರಚನೆಯನ್ನು ಮಾಡಲಾಗುತ್ತದೆ, ಕಾಲಮಿತಿಯ ತನಿಖೆ, FIR ದಾಖಲಾದ 60 ದಿನಗಳ ಒಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸುವುದು ನಿಯಮ 7 ಸಬ್ಕ್ಲಾಸ್ 2 ತಿಳಿಸಲಾಗಿದೆ. ಕಾಲಮಿತಿಯ ವಿಚಾರಣೆಗಳು ಆರೋಪ ಪಟ್ಟಿಯ ಸಲ್ಲಿಸಿದ 60 ದಿನಗಳ ಒಳಗೆ ವಿಭಾಗ 14 ಸಬ್ಕ್ಲಾಸ್ 2 ತಿಳಿಸಲಾಗುತ್ತದೆ. ವಿಶೇಷ ಸಾರ್ವಜನಿಕ ಅಭಿಯೋಜಕರ ನೇಮಕ, ಅಂದರೆ ಈ ಕಾಯ್ದೆಯಲ್ಲಿ ಯಾರು ಈ ಅಪರಾಧಕ್ಕೆ ಅಥವಾ ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾಗುವಂಥ ವ್ಯಕ್ತಿ ಯಾರು, ಈ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಒಬ್ಬ ವಿಶೇಷವಾಗಿ ಅಭಿಯೋಜಕರನ್ನು ನೇಮಿಸುವಂಥ ಹಕ್ಕನ್ನು ಹೊಂದಿರುತ್ತಾನೆ. ಹಾಗೆ ಸಾಕ್ಷಿಗಳ ಹಕ್ಕುಗಳು, ಸಾಮೂಹಿಕ ದಂಡ ವಿಧಿಸಲು ಸರ್ಕಾರಕ್ಕೆ ಅಧಿಕಾರ ನೀಡಿರುತ್ತದೆ. ದೌರ್ಜನ್ಯವನ್ನು ನಡೆಸಬಹುದಾದ ಅಥವಾ ನಡೆದಿರುವ ಪ್ರದೇಶಗಳಲ್ಲಿ ಗುರುತಿಸಲಾದ ಪರವಾನಗಿ ರದ್ದುಗೊಳಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಸ್ತ್ರಾಸ್ತ್ರ ಪರವಾನಗಿಗಳನ್ನು ನೀಡಿ ನಿರೀಕ್ಷಣಾ ಜಾಮೀನು ನಿರಾಕರಣೆ ಸೆಕ್ಷನ್ 18, ಅಪರಾಧಗಳಿಗೆ ಶಿಕ್ಷೆ ವಿಧಿಸಲು ನಿಷೇಧ ನಿರಾಕರಣೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಕಾಯ್ದೆ ಸೆಕ್ಷನ್ 3 ಸಬ್ಕ್ಲಾಸ್ 1 ಮತ್ತು 3 ಸಬ್ಕ್ಲಾಸ್ 2 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಇದು ಆಘಾತಕಾರಿ ಕ್ರೂರ ಮತ್ತು ಅವಮಾನಿತೆಯ ಗುಣಗಳನ್ನು ಸೂಚಿಸುತ್ತದೆ. ಅಪರಾಧ ಎಂಬ ಪದವು ಕಾನೂನಿನಿಂದ ಶಿಕ್ಷಾರ್ಹ ಕೃತ್ಯಕ್ಕೆ ಸಂಬಂಧಿಸಿದೆ. ಇದು ಭಾರತೀಯ ದಂಡ ಸಂಹಿತೆ IPC ಅಡಿಯಲ್ಲಿ SC ಅಲ್ಲದ ವ್ಯಕ್ತಿಗಳು SC
ವಿರುದ್ಧ ಅಥವಾ ST ಅಲ್ಲದ

ವ್ಯಕ್ತಿಗಳು ಎಸ್ಟಿ ವಿರುದ್ಧ ಮಾಡಿದ ಯಾವುದೇ ಅಪರಾಧವನ್ನು ಸೂಚಿಸುತ್ತದೆ. ದೌರ್ಜನ್ಯದ ಸಂದರ್ಭಗಳಲ್ಲಿ ಅಂಥ ಅಪರಾಧಗಳನ್ನು ಮಾಡಲು ಜಾತಿಯನ್ನು ಉದ್ದೇಶಿಸವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಇದು ಒಂದಲ್ಲ ಒಂದು ರೂಪದಲ್ಲಿ ನೋವನ್ನು ಉಂಟು ಮಾಡುವ ಅಂಶವನ್ನು ಹೊಂದಿರುವ ಅಪರಾಧವನ್ನು ವರದಿ ಮಾಡಲು ಸೇರಿಸಬೇಕು ಎಂದು ಸೂಚಿಸುತ್ತದೆ. ಭಾರತದ ಬಲಿಪಶುಗಳು ಪರಿಶಿಷ್ಟ ಜಾತಿಯ ಸದಸ್ಯರಾದಲ್ಲಿ ಅಥವಾ ಅಪರಾಧಿಗಳ ಪರಿಶಿಷ್ಟ ಜಾತಿಗೆ ಸೇರಿಲ್ಲದಿದ್ದರೆ ಜಾತಿ ಪರಿಗಣನೆಯನ್ನು ಅಪರಾಧಕ್ಕೆ ಸ್ಪಷ್ಟ ಮತ್ತು ಕನಿಷ್ಠ ಉದ್ದೇಶವಾಗಿರದಿದ್ದರೂ ಸಹ ಜಾತಿ ಪರಿಗಣನೆಗೆ ನಿಜವಾಗಿಯೂ ಅಪರಾಧದ ಮೂಲ ಕಾರಣ ಎಂಬ ಊಹೆಯನ್ನು ಇದು ಆಧರಿಸಿದೆ. ಈ ಕಾಯ್ದೆ ಸೆಕ್ಷನ್ 3 ಪರಿಶಿಷ್ಟ ಸಮುದಾಯ ಸ್ವಾಭಿಮಾನ ಗೌರವವನ್ನು ಛಿದ್ರಗೊಳಿಸುವ ಅಪರಾಧಗಳು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಹಕ್ಕುಗಳ ನಿರಾಕರಣೆ ತಾರತಮ್ಯ ಶೋಷಣೆ ಮತ್ತು ಕಾನೂನನ್ನು ಪ್ರಕ್ರಿಯೆ ದುರುಪಯೋಗ ಇತ್ಯಾದಿಗಳನ್ನು ಪಟ್ಟಿ ಮಾಡಲಾಗಿರುತ್ತದೆ. ಸಾಮಾಜಿಕ ಅಂಗವೈಕಲ್ಯಗಳು ವೈಯಕ್ತಿಕ ಹಾನಿ ತಿನ್ನಲಾಗದ ಅಥವಾ ವಸ್ತುಗಳನ್ನು ಬಲವಂತವಾಗಿ ಕುಡಿಯುವುದು ಅಥವಾ ತಿನ್ನುವುದು ಬಟ್ಟೆ ಬಿಚ್ಚಿಸುವುದು ನಮ್ರತೆಯ ಆಕ್ರೋಶ ಲೈಂಗಿಕ ಶೋಷಣೆ ಗಾಯ ಅಥವಾ ಕಿರಿಕಿರಿ ಹಾಗೂ ಆಸ್ತಿ ನಿರಾಕರಣೆ ಅಥವಾ ನಾಶ ಭೂಮಿ ವಸತಿ ಆವರಣ ಅಸ್ತಿತ್ವದಲ್ಲಿ ಜಾತಿ ನಿಂದನೆ ಮಾಡುವುದು ದುರದುದ್ದೇಶಪೂರಿತ ಮೊಕದ್ದಮೆಯನ್ನು ಹೂಡುವುದು ರಾಜಕೀಯ ದೌರ್ಬಲ್ಯಗಳ ಹಾಗೂ ಆರ್ಥಿಕ ಶೋಷಣೆ ಅಪರಾಧಗಳ ಸಾಮಾನ್ಯ ಅಂಶವೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿ ಇಲ್ಲದ ವ್ಯಕ್ತಿಯೊಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯ ವಿರುದ್ಧ ಅಪರಾಧ ಎಸಗಿದರೆ ಮಾತ್ರ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸಬಹುದು. ಅಂದರೆ ತನಿಖೆ ಯಾವ ರೀತಿ ಮಾಡಬೇಕು ಅಂದರೆ ತನಿಖೆ ಪ್ರತಿಯೊಂದು ಹಂತದಲ್ಲೂ ಕ್ರಮ ಕಾರ್ಯವಿಧಾನ ಮತ್ತು ಜವಾಬ್ದಾರಿಯಾಗಿ ಅಧಿಕಾರಿಗಳ ಬಗ್ಗೆ ಕಾಯ್ದೆ ಮತ್ತು ನಿಯಮಗಳ ಬಹಳ ನಿಖರವಾಗಿರುತ್ತದೆ. ಯಾವುದೇ ಮೂಲದಿಂದ ದೌರ್ಜನ್ಯ ನಡೆದಿರಬಹುದು ಎಂಬ ಎಲ್ಲ ಮಾಹಿತಿಗಳನ್ನು ನಿಯಮ 5 ಅಡಿಯಲ್ಲಿ ದಾಖಲಿಸಲಾಗುತ್ತದೆ. ಸೆಕ್ಷನ್ 18A ಪ್ರಕಾರ FIR ಅನ್ನು ತಕ್ಷಣವೇ ದಾಖಲಿಸಬೇಕು. ಯಾವುದೇ ಪ್ರಾಥಮಿಕ ವಿಚಾರಣೆ ಅಗತ್ಯವಿಲ್ಲ. ಮಾಹಿತಿ ಪಡೆದಾಗ ನಿಯಮ 5 ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಅಥವಾ ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ NDM ಹುದ್ದೆಗಿಂತ ಕಡಿಮೆ ಇಲ್ಲದ ಅಧಿಕಾರಿಯೊಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ವಿಚಾರಣೆ ನಡೆಸಬೇಕು. ನಿಯಮ 6 ಸಬ್ಕ್ಲಾಸ್ 1 ಮತ್ತು ಅಪರಾಧಿಗಳ ಬಲಿಪಶುಗಳು ಮತ್ತು ಹಾನಿಯಾದ ಪ್ರಮಾಣವನ್ನು ಗುರುತಿಸಿ ವರದಿಯನ್ನು ಸಿದ್ಧಪಡಿಸಬೇಕು. DISP ಅಥವಾ SDM ನಿಯಮ 6 ದೌರ್ಜನ್ಯ ನಡೆದಿದೆ ಎಂದು ದೃಢಪಡಿಸಿದ ನಂತರ ಪೊಲೀಸ್ ವರಿಷ್ಠಾಧಿಕಾರಿ SP ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಜೀವ ಮತ್ತು ಆಸ್ತಿ ನಷ್ಟವನ್ನು ಪರಿಶೀಲಿಸಬೇಕು ಮತ್ತು ಪರಿಹಾರಕ್ಕೆ ಅರ್ಹರಾದ ಬಲಿಪಶುಗಳು ಮತ್ತು ಅವರ ಅವಲಂಬಿತರನ್ನು ಗುರುತಿಸಬೇಕು. ನಿಯಮ 12 ಸಬ್ಕ್ಲಾಸ್ 1 ಪ್ರಕಾರ ಹಾಗೆ FIR ಅಂದರೆ ಸ್ಥಳದಲ್ಲಿಯೇ ತನಿಖೆ ನಡೆಸಿದ ನಂತರ SP ಸರಿಯಾದ ಸೆಕ್ಷನ್ಗಳನ್ನು ಬಳಸಿಕೊಂಡು FIR ದಾಖಲಿಸಲಾಗಿರುತ್ತದೆ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನಿಯಮ 12 ಸಬ್ಕ್ಲಾಸ್ 2 ಪ್ರಕಾರವಾಗಿ ಹಾಗೆ ತನಿಖಾಧಿಕಾರಿ ನೇಮಕ ಅಂದರೆ 10 ದಿನಗಳೊಳಗೆ ನೇಮಕ ಮಾಡಬೇಕಾಗುತ್ತೆ. ತನಿಖೆಯನ್ನು ಮುಂದುವರಿಸಲು SP ತನಿಖೆ ಅಧಿಕಾರಿಗಳನ್ನು DSP ಶ್ರೇಣಿಗಿಂತ ಕಡಿಮೆ ಇಲ್ಲದ ಅವರನ್ನು ನೇಮಿಸಬೇಕಾಗುತ್ತದೆ. ನಿಯಮ 12 ಸಬ್ಕ್ಲಾಸ್ 3 ಪ್ರಕಾರವಾಗಿ ಕಾಯ್ದೆಯಡಿಯಲ್ಲಿ ಮಾಡಿದ ಅಪರಾಧದ ತನಿಖೆಯನ್ನು ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಶ್ರೇಣಿಗಿಂತ ಕಡಿಮೆ ಇರುವ ಅಧಿಕಾರಿಯಿಂದ ತನಿಖೆ ಮಾಡಲಾಗುವುದಿಲ್ಲ. ತನಿಖೆ ಅಧಿಕಾರಿ DSP FIR ದಾಖಲಾದ 60 ದಿನಗಳ ಒಳಗೆ ತನಿಖೆಯನ್ನು ಉನ್ನತ ಆದ್ಯತೆಯ ಮೇಲೆ ಪೂರ್ಣಗೊಳಿಸಬೇಕು ಮತ್ತು ವರದಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗೆ ಸಲ್ಲಿಸಬೇಕು. ಸೆಕ್ಷನ್ 7 ಸಬ್ಕ್ಲಾಸ್ 2 ಪ್ರಕಾರ ತನಿಖೆ 60 ದಿನಗಳಲ್ಲಿ ಪೂರ್ಣಗೊಳ್ಳದಿದ್ದರೆ DISP ಲಿಖಿತ ವಿಚಾರಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ನಿಯಮ 7 ಸಬ್ಕ್ಲಾಸ್ 2A ಪ್ರಕಾರವಾಗಿ ಅದೇ ರೀತಿ ಲಿಖಿತ ವಿಚಾರಣೆಯನ್ನು ಸಲ್ಲಿಸದಿದ್ದರೆ ಸೆಕ್ಷನ್ 4 ಸಬ್ಕ್ಲಾಸ್ 2E ಉಲ್ಲಂಘನೆಗಾಗಿ DISP ಸೆಕ್ಷನ್ 4 ಅಡಿಯಲ್ಲಿ ಮೊಕದ್ದಮೆಯನ್ನು ಹೂಡಲು ಹೊಣೆಗಾರರಾಗಿರುತ್ತಾರೆ.
ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ

0: ಉಸ್ತುವಾರಿ ಅಧಿಕಾರಿ 60 ದಿನಗಳ ಅವಧಿಯೊಳಗೆ ತನಿಖೆ ಮತ್ತು ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿಶೇಷ ನ್ಯಾಯಾಲಯ ಮತ್ತು ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು. ನಿಯಮ 7(2) ಅಡಿಯಲ್ಲಿ ಹಾಗೆ ತನಿಖೆಗಳನ್ನು ಉತ್ತಮ ಗುಣಮಟ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಿಯಮ 7(1)ರ ಉದ್ದೇಶವಾಗಿರುತ್ತದೆ. ಮತ್ತು ಹಿರಿಯ ಅಧಿಕಾರಿಗಳು ಪೊಲೀಸ್ ಪಡೆಯ ಕೆಲ ಹಂತದಲ್ಲಿರುವಂತೆ ಒತ್ತಡಗಳಿಗೆ ಅಥವಾ ಗುರಿಯಾಗುವುದಿಲ್ಲ ಎಂಬುದು ಊಹೆಯಾಗಿರುತ್ತದೆ. ನಿಯಮ 7(1)ರ ಆಧಾರಿತ ಪ್ರಕರಣಗಳನ್ನು ವಿವಿಧ ಹೈಕೋರ್ಟ್ಗಳು ರದ್ದುಗೊಳಿಸಿವೆ. ಉದಾಹರಣೆಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ ರಾಮಲಿಂಗಾರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ, ಈ ಪ್ರಕರಣದಲ್ಲಿ ನಿಯಮ 7(ನಿಬಂಧನೆಯನ್ನು ಕಡ್ಡಾಯ ಎಂಬ ನಿಲುವನ್ನು ತೆಗೆದುಕೊಂಡಿತು. ಹಾಗೆ SC/ST ಕಾಯ್ದೆ ಪ್ರಕಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ತ್ವರಿತ ವಿಚಾರಣೆಗಾಗಿ ಕಾಯ್ದೆ Section 14 ಪ್ರತಿ ಜಿಲ್ಲೆಯಲ್ಲಿ ಈ ಕಾಯ್ದೆಯಡಿಯಲ್ಲಿ ಅಪರಾಧಗಳನ್ನು ವಿಚಾರಣೆ ಮಾಡಲು ವಿಶೇಷ ನ್ಯಾಯಾಲಯಗಳನ್ನು Sessions Court ಅಂದರೆ ನಮ್ಮ HD ಕೋಟೆಯಲ್ಲಿ ಈ ಪ್ರಕರಣಗಳು ನಡೆಸಲು ಸಾಧ್ಯವಿಲ್ಲ. ಇದು ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳನ್ನು ಅಂದರೆ Sessions Court ಅಂದರೆ ಅದಕ್ಕೆ ಆದಂಥ ವಿಶೇಷವಾದ ನ್ಯಾಯಾಲಯಗಳನ್ನು ರೂಪಿಸಲಾಗಿದೆ. ಅಲ್ಲಿ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತದೆ. ಹಾಗೆ ನಿಯಮ 13(i) ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಪರಿಶಿಷ್ಟ ಸಮುದಾಯಗಳ ಸಮಸ್ಯೆಗಳ ಸರಿಯಾದ ಅರ್ಹತೆ ಮತ್ತು ತಿಳುವಳಿಕೆಯೊಂದಿಗೆ ಸಾಕ್ಷ್ಯ ಸೂಕ್ಷ್ಮವಾಗಿ ಇರಬೇಕು ಎಂದು ಆದೇಶಿಸುತ್ತದೆ. ಈ ಕಾಯ್ದೆಗೆ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಕೆಲವು ಪರಿಹಾರಗಳು ಸಹ ನೀಡಲಾಗುತ್ತದೆ. ತಕ್ಷಣದ ಹಣಕಾಸು ಪರಿಹಾರ ಅಂದರೆ ನಿಯಮ 12(4) ಅಡಿಯಲ್ಲಿ ನೀಡಲಾಗುವ ಪರಿಹಾರದ ಜೊತೆಗೆ ತ್ವರಿತ ಆರ್ಥಿಕ ಪರಿಹಾರವನ್ನು ನೀಡಲಾಗುತ್ತದೆ. ಕೊಲೆ, ಅತ್ಯಾಚಾರ, ಶಾಶ್ವತ ಅಂಗವೈಕಲ್ಯ, ಬೆಂಕಿ ಹಚ್ಚುವಿಕೆ ಪ್ರಕರಣಗಳಲ್ಲಿ 5 ಲಕ್ಷವರೆಗೆ ಹೆಚ್ಚುವರಿ ಪರಿಹಾರವನ್ನು ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ದೌರ್ಜನ್ಯದ ಬಲಿಪಶುಗಳಿಗೆ SC/ST ಪರಿಹಾರ ಯೋಜನೆಯಿಂದ ನೀಡಲಾಗುತ್ತದೆ. ಹಾಗೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆದ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತದೆ. January 2023 ಈ ಯೋಜನೆಯನ್ನು ರಹಸ್ಯವಾಗಿ ಕೇಂದ್ರ ಪ್ರಾಯೋಜಿತ ಯೋಜನೆಯೊಂದಿಗೆ ನೋಡಬಹುದಾಗಿದೆ. ಸಮಾಜದಲ್ಲಿ ಎಲ್ಲರೂ ಒಂದೇ ಎಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗೆ ಜಾತಿಗಳ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮಾಡದೆ ಎಲ್ಲ ಸಮುದಾಯವು ಎಲ್ಲ ಜಾತಿ ವರ್ಗದವರು ಒಂದೇ ಎಂದು ಭಾವನೆಯನ್ನು ತಿಳಿದು ಸಮಾಜದಲ್ಲಿ ಬಾಳ್ವೆಯನ್ನು ಮಾಡಿದರೆ ಉತ್ತಮವಾಗಿರುತ್ತದೆ. ಹಾಗಾಗಿ ಒಂದು ಸಮುದಾಯ ಮತ್ತು ಇನ್ನೊಂದು ಸಮುದಾಯ ನಡುವೆ ಯಾವುದೇ ರೀತಿಯ ಜಾತಿಗಳ ಬಗ್ಗೆ ಮಾತನಾಡುವುದು ಅಪರಾಧವಾಗಿರುತ್ತದೆ. ಆ ಕಾರಣದಿಂದಾಗಿ ಸಮಾಜದಲ್ಲಿ ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗಾಗಿ ಜಾತಿ ನಿಂದನೆ ಮಾಡುವುದು ಅಪರಾಧ. ಹಾಗಾಗಿ ಯಾರೂ ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಾಗಿರಲಿ ಅಥವಾ ಬೇರೆ ಯಾವುದೇ ಜಾತಿಯ ವರ್ಗದವರಾಗಿರಲಿ ಅವರಿಗೆ ದೌರ್ಜನ್ಯವನ್ನು ಎಸೆಯದಂತೆ ಸಮಾಜದಲ್ಲಿ ಸಹಬಾಳ್ವೆಯಿಂದ ನಡೆದುಕೊಳ್ಳುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ಈ ಅಪರಾಧಕ್ಕೆ Non-Bailable Offense ಈಗ ಇತ್ತೀಚಿನ ದಿನಗಳಲ್ಲಿ ಒಂದೇ ಊರಿನವರ ಇಂಥ ಪ್ರಕರಣಗಳಲ್ಲಿ ಬೇಲ್ ಸಿಗುವುದು ತುಂಬ ಕಷ್ಟಕರವಾಗಿರುತ್ತದೆ ಹಾಗೂ ಶಿಕ್ಷೆಯ ಪ್ರಮಾಣವು ಸಹ ಹೆಚ್ಚಾಗಿರುವುದರಿಂದ ಜೀವಾವಧಿ ಶಿಕ್ಷೆಯೂ ಸಹ ವಿಧಿಸಲಾಗಬಹುದು. ಹಾಗಾಗಿ ಯಾವುದೇ ರೀತಿಯ ದೌರ್ಜನ್ಯವನ್ನು ಎಸೆಯದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಲಾಗುತ್ತದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ

0: ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಕಾನೂನು ಸಲಹೆ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ಡಿಕೋಟೆ ವಕೀಲರ ಸಂಘದ ಸಹಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರವರು.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಜಗತ್ ಸೃಷ್ಟಿಯ ಒಗ್ಗಟ್ಟನ್ನ ವಿವರಿಸ್ತಾ DVJ ಅವರು ಮುಂದೆ 7 8 ಪದ್ಯದಲ್ಲೂ ಅದೇ ರೀತಿಯ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾರೆ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದು ಅದೆಂತು
6: ಈ ಅವ್ಯವಸ್ಥೆಯ ಪಾಡು
5: ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ.
7: ಸೊ ಈ ಪದ್ಯದಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರಲ್ಲಿರುವಂತಹ ಒಂದು ಕಳವಳ, ಅದಿಗುದಿ, ಒಳಗಡೆ ಬೇಯುತ್ತಾ ಇರುವಂತಹ ಪ್ರಶ್ನೆಗಳ ಒಂದು ಸುರಿಮಳೆ ನಮ್ಮ ಮನಸ್ಸಿನೊಳಗಡೆ ಯಾವಾಗಲೂ ಒಂದು ರೀತಿ ತಳಮಳ, ಒಂದು ರೀತಿಯ ಕಾತರ, ಒಂದು ರೀತಿಯ ಚಿಂತೆ ಕುದೀತಾ ಇರುತ್ತಂತೆ. ಸೊ ಆ ಅದಿಗುದಿ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನಿಸ್ಕೊಳ್ತಾರೆ. ಸೊ ನಮ್ಮ ಜೀವನದ ಗತಿ ಅದು ಹೇಗೆ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಫಸ್ಟ್ ರ್ಯಾಂಕ್ ಬಂದವರು ಹಿಂಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೇಲ್ ಆದಂಥ ವ್ಯಕ್ತಿ ಹಿಂಗೇ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರ ಜೀವನದ ಗತಿ ಒಂದೊಂದು ಥರ ಇರುತ್ತೆ. ಅಂತಹ ನನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದಕ್ಕೆ ಬೇರೆ ಯಾರೋ ನಾಯಕರಿದ್ದಾರಾ, ಒಬ್ಬರು ಲೀಡರು? ನನ್ನ ಜೀವನ ಹಿಂಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕಾರಣ ಯಾರು, ಯಾರೋ ಒಬ್ಬರ, ಅಥವಾ ಎಷ್ಟೊಂದು ಜನ ಸೇರಿಕೊಂಡು ನನ್ನ ಜೀವನವನ್ನು ರೂಪಿಸ್ತಾ ಇದ್ದಾರಾ, ಅದನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ನಾನು ಏನೋ ಸಾಧನೆ ಮಾಡಿದೆ ಅಂತ ಅಂದ್ಕೊಳ್ಳೋಣ, ಅವಾಗ ನನಗೇನು ಅನಿಸುತ್ತೆ, ಓಹ್ ನಾನು ಸಾಧನೆ ಮಾಡಿದೆ, ನಾನೇ ಮಾಡಿಕೊಂಡಿದ್ದು ಅಂತ ಅನಿಸುತ್ತೆ. ಸಪೋಸ್ ಅದೇನೋ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲಪ್ಪ, ಆಗ ನನ್ನನ್ನು ನಾನು ಬೈಕೊಳ್ಳಲ್ಲ, ನಾನೇನು ಅನ್ಕೋತೀನಿ, ನನ್ನ ಫ್ರೆಂಡು ಅವನಿದ್ನಲ್ಲ, ಅವನು ನನ್ನ ಕಾಲು ಅಡ್ಡ ಹಾಕಿ ನನ್ನನ್ನು ಎಳೆದ್ಬಿಟ್ಟ, ನಮ್ಮ ಮೇಷ್ಟ್ರು ನನಗೆ ಮಾರ್ಕ್ಸೇ ಕೊಡಲಿಲ್ಲ ಅದಕ್ಕೆ ನನಗೆ ಹಿಂಗಾಯಿತು, ಇನ್ನೊಬ್ರು ಹಿಂಗೇನೋ ಮಾಡ್ತೀನಿ ಅಂತಿದ್ರಲ್ಲ ಅವ್ರು ನನ್ನ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡಲಿಲ್ಲ ಅದಕ್ಕೆ. ಸೊ ಹೀಗೆ ಎಷ್ಟೊಂದು ಜನರು ಸಡನ್ನಾಗಿ ಬಂದುಬಿಡ್ತಾರೆ ನಮ್ಮ ಮನಸ್ಸಿನಲ್ಲಿ, ನನ್ನ ಜೀವನವನ್ನು ರೂಪಿಸಿದಂಥವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಏಕ ಅಂತ ನಾನು ಅಂದ್ಕೊಳ್ತಾ ಇದ್ದಿದ್ದು ಈಗ ಸಡನ್ಲಿ ಅನೇಕರು ನನ್ನ ಜೀವನವನ್ನು ರೂಪಿಸಿದ್ರು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಕೈಲಿ ಆಗದೇ ಇದ್ದಿದ್ದಕ್ಕೆ ನಾವು ಸಾಧಾರಣವಾಗಿ ಹೇಳೋವಂಥದ್ದು, ಅಯ್ಯೋ ನಂದೇ ಇದೇ ನನ್ನ ಕರ್ಮ ಅಂತಪ್ಪ, ನಾನೇನು ಮಾಡಲಿ, ವಿಧಿ, ಡೆಸ್ಟಿನಿ, ಫೇಟ್ ಅಂತ ಅಂದ್ಬಿಡ್ತೀವಿ. ಸೊ ಹೀಗಾಗಿ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗಲಿಲ್ಲ. ಸೊ ಏನೋ ಒಂದು ವಿಧಿ ಅನ್ನೋದಿದೆ, ಅದು ನನ್ನ ಜೀವನವನ್ನು ರೂಪಿಸ್ತಾ ಇದೆ ಅಂತ. ಅಷ್ಟೆಲ್ಲ ಇದ್ದರೂ ಈ ಪೌರುಷ ಅನ್ನುವಂಥ ಪದ ಬಹಳ

0: ವೇದವಾಂಗ್ಮಯದಲ್ಲಿ ಉಪಯೋಗ ಆಗಿರುವಂತಹ ಒಂದು ಪದ ಈ ವಿಧೀನ ಅಥವಾ ಪೌರುಷಾನೋ ಅಂತ. ಅಂದರೆ ನರ ನಾರಾಯಣ, ಮನುಷ್ಯ ಪ್ರಯತ್ನ ಮುಖ್ಯವೋ ಅಥವಾ ದೈವ ನಿಯಾಮಕ ಮುಖ್ಯನೋ ಅನ್ನೋಂಥದ್ದು, ಇದು ಬಹಳ ಚರ್ಚಿತವಾದಂಥ ವಿಷಯ. ಸೊ ಹಾಗೆ ವಿಧಿ ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ನಮ್ಮ ಪ್ರಯತ್ನ, ನಮ್ಮ ಪೌರುಷ ಅದು ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ಸಮಾಜದಲ್ಲಿರುವಂಥ ಒಂದು ಚೌಕಟ್ಟು, ಇದು ಹಿಂಗೆ ಇರಬೇಕು, ರೋಡಲ್ಲಿ ಹಿಂಗೆ ಹೋಗಬೇಕು ಅಂತ ನಾವು ಹೇಳಿರ್ತೀವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಿರ್ತೀವಿ, ಅದು ಧರ್ಮ, ಅದು ರೂಲ್ ಅಂತ. ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಲ್ಲ, ನನಗೇನೋ ಆಕ್ಸಿಡೆಂಟ್ ಆಯಿತು, ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಉಳಿತಾ ಇತ್ತೇನೋ ತಲೆ, ನಾನು ಹಾಕ್ಕೊಳ್ಳಿಲ್ಲ. ಸೊ ಹೀಗೆ ಯಾವ್ಯಾವ ಅಂಶಗಳು ನಮ್ಮ ನಿತ್ಯದ ಜೀವನವನ್ನು ರೂಪಿಸುತ್ತೋ ಆ ಎಲ್ಲ ಅಂಶಗಳು ಮುಖ್ಯವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾಸ್ತಿ ಮುಖ್ಯ, ಕೆಲವು ಸಂದರ್ಭಗಳಲ್ಲಿ ಇನ್ಯಾವುದೋ ಮುಖ್ಯ ಅಂತ ಅನ್ಸುತ್ತೆ. ಸೊ ಇದೆಲ್ಲ ನಾವು ನೋಡಿದಾಗ ಇದಕ್ಕೆ ಒಂದು ಸಿಸ್ಟಮ್ ಇಲ್ಲ, ಎಲ್ಲರಿಗೂ ಏಕಮುಖ್ಯವಾದಂತಹ ಏಕರೂಪವಾದಂತಹ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಗೆ ಹೊರಗಿಂದ ನೋಡಿದಾಗ ಏನನ್ಸುತ್ತೆ, ಇದು ಅವ್ಯವಸ್ಥೆ, ಕೆಯೋಸ್. ಯಾರು ಹೆಂಗೆ ಬೇಕೋ ಹಂಗೆ ನಡೀತಾ ಇದೆ, ಅವ್ರಿಗೆ ಬೇಕಾದಂಗೆ ಅವರು, ಇವ್ರಿಗೆ ಬೇಕಾದಂಗೆ ಇವರು, ಈ ಥರ ನಡೀತಾ ಇದೆಯಲ್ಲ, ಇದು ವಾಸಿ ಆಗತ್ತೇನಪ್ಪ ಈ ಥರ ಪರಿಸ್ಥಿತಿ. ಇವಾಗ ನಾವು ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿವಸ ನೋಡಿದರೆ, ಅಲ್ಲೆಲ್ಲೋ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಇಸ್ರೇಲ್ನವರು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ಅಮೇರಿಕ ತಾನ್ ಕಾಲು ಹಾಕ್ಬಿಟ್ಟು ಇರಾನ್ ಜೊತೆ ಯುದ್ಧ ಶುರು ಮಾಡ್ತು. ಸೊ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೂ ಕೂಡ ಎಷ್ಟೊಂದು ತಳಮಳಕ್ಕೆ ಕಾರಣಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಏರುಪೇರುಗಳು ಯಾವತ್ತಾದರೂ ನಿಜಕ್ಕೂ ಸಮಸ್ಥಿತಿಗೆ ಬಂದು ಎಲ್ಲ ಕಡೆ ಶಾಂತಿ ನೆಲೆಸುತ್ತಾ ಅನ್ನೋಂಥ ದೊಡ್ಡ ಪ್ರಶ್ನೆ ಎಲ್ಲ ಕಡೆ ಈಗ ಕೇಳ್ಬರ್ತಾ ಇದೆ. ಸೊ ಎಲ್ಲರ ಮನಸ್ಸಿನಲ್ಲಿ ಈ ತಳಮಳ, ಈ ಸಂದೇಹ ಆಗುತ್ತೋ ಇಲ್ವೋ ಅನ್ನೋಂಥ ಕಳವಳ ತುಂಬಿರುತ್ತೆ. ಡಿ ವಿ ಜಿಯವ್ರು ಕೇಳ್ತಾ ಇರುವಂಥದ್ದು ಏನಂದರೆ, ಕಳವಳಕ್ಕೆ ಕಡೆಯೇ ಇಲ್ವಾ, ತಳಮಳದಲ್ಲೇ ನಾವು ಮುಳುಗೋಗಿರ್ತೀವ ಜೀವನ ಇಡೀ ಅಂತ. ಹಾಗೆ ಮುಂದುವರಿಸ್ತಾ ಮುಂದಿನ ಪದ್ಯದಲ್ಲೂ ಕೂಡ ಇದನ್ನೇ ಇನ್ನಷ್ಟು ವಿವರವಾಗಿ ಪ್ರಶ್ನೆಯ ರೂಪದಲ್ಲಿ ಮುಂದಿಡ್ತಾರೆ, ಅದನ್ನು ನೋಡೋಣ. ಕ್ರಮ ಒಂದು ಲಕ್ಷ್ಯ ಒಂದು ಉಂಟೇನು ಸೃಷ್ಟಿಯಲಿ
1: ಭ್ರಮಿಪುದು ಏನು ಆಗಾಗ
0: ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾತ ಆದೊಡೀ ಜೀವಗಳು
1: ಶ್ರಮ ಪಡುವುದೇಕಿಂತು ಮಂಕುತಿಮ್ಮ.
0: ಸೊ ಈಗ ಎಲ್ಲರ ಜೀವನಗತಿಗೆ, ಪ್ರಪಂಚದಲ್ಲಾಗ್ತಿರುವಂಥ ಎಲ್ಲ ಆಗುಹೋಗುಗಳಿಗೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಸಿಸ್ಟಮ್ ಇದೆ ಅಂತ ನಮಗೆ ಅನಿಸುತ್ತೆ ನಿಜವಾಗ್ಲೂ ಇವತ್ತಿನ ಆಗುಹೋಗುಗಳನ್ನು ನೋಡಿದ್ರೆ. ಅಂತಂದರೆ ಆ ಸಿಸ್ಟಮ್ ಇದೆಯಾ ಅಂತಲೇ ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಸೈನ್ಸ್ನಲ್ಲಿ ಕೂಡ ನಾವು ಇದನ್ನು ಕಲಿತೀವಿ, ಈಗ ನ್ಯೂಟನ್ಸ್ ಲಾ ಅಂತೆಲ್ಲ ನಾವು ಕಲ್ತಿದ್ದೀವಿ, ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಎಲ್ಲ ನಾವು ಕಲ್ತಿದ್ದೀವಿ. ಸೊ ಪ್ರಪಂಚವನ್ನು ನಡೆಸ್ತಾ ಇರುವಂಥ, ವಿಶ್ವವನ್ನು ನಡೆಸ್ತಾ ಇರುವಂಥ ಮೂಲಭೂತವಾದಂತಹ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳಿವೆ. ಗ್ರಾವಿಟೇಷನ್ ಫೋರ್ಸ್ ಅನ್ನೋದೊಂದು, ಅದಕ್ಕೆ ಸೂರ್ಯ ಇದೆ, ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇವೆ, ಇದೆಲ್ಲ ನಾವು ಕ್ರಮ, ಇದೊಂದು ಗೊತ್ತು ನಮಗೆ. ಅದು ನಿಜವಾಗ್ಲೂ ಇದೆಯಾ ಅಂತ ಯಾಕೆ ಅನ್ಸುತ್ತೆ ನಮಗೆ ಅಂತಂದರೆ, ನಾವು ಆಚೆ ಈಚೆ ನೋಡಿದಾಗ ಆ ಥರದ ಒಂದು ಕ್ರಮ ಇದೆ ಅಂತ ಅನ್ಸಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇದೆ, ಒಂದೊಂದು ಸರ್ತಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೊ ಆ ಕ್ಷಣಕ್ಕೆ ಏನೋ ಒಂದು ನಡವಳಿಕೆ ರೀತಿ ಆಗ್ಬಿಟ್ಟಿದೆಯಲ್ವಾ, ಸೃಷ್ಟಿಯಲ್ಲಿ ನಿಜವಾಗ್ಲೂ ಒಂದು ಕ್ರಮ ಇದೆಯಾ ಅಂತ ಪ್ರಶ್ನೆ ಶುರುವಾಗುತ್ತೆ. ಲಕ್ಷ್ಯ ಒಂದು ಅಂದರೆ ಒಂದು ಗುರಿ, ನಾವು ಈ ದಾರಿನಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಯಾವುದೋ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ ಸೃಷ್ಟಿಗೆ, ನಮ್ಮ ಜೀವನಕ್ಕೆ, ಪ್ರಪಂಚಕ್ಕೆ, ಈ ಎಲ್ಲ ಆಗುಹೋಗುಗಳಿಗೆ ಏನಾದರೂ ಒಂದು ಲಕ್ಷ್ಯ, ಒಂದು ಗುರಿ ಅನ್ನೋದಿದೆಯಾ, ಅಥವಾ ಸುಮ್ಮನೆ ಏನೋ ಬೇಕಾಬಿಟ್ಟು ನಡೀತಾ ಇರುವಂಥ ಜೀವನನ ಇದು ಅಂತ ಕೇಳ್ತಾ ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಕರ್ತೃ ಅಂತಂದರೆ ನಾವು ಆಗಲೇ ಅಂದ್ಕೊಂಡಂತೆ ದೇವರು, ದೇವರು ಅನ್ನೋಂಥ ಒಂದು ಶಕ್ತಿ ಇದೆ, ಅದು ಎಲ್ಲವನ್ನು ಸೃಷ್ಟಿ ಮಾಡಿರೋವಂಥದ್ದು ಅಂತ. ಆ ಸೃಷ್ಟಿ ಮಾಡಿರುವಂತಹ ಕರ್ತೃವಿನ ಮನಸ್ಸು ಆಗಾಗ ತನ್ನ ಏಕಾಗ್ರತೆಯನ್ನು ಕಳ್ಕೊಂಡ್ಬಿಡ್ತಾ ಇದೆಯೋ ಏನೋ.

0: ಅಡುಗೆದು ಉದಾಹರಣೆ ನಾವು ತಗೊಂಡಿದ್ವಿ. ಅಮ್ಮ ಅಡುಗೆ ಮಾಡಿದಾಗ ಎಲ್ಲ ಉಪ್ಪು ಖಾರ ಸರಿಯಾಗಿತ್ತು. ಯಾವತ್ತೋ ಒಂದು ದಿವಸ ನಾನು ನೀನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದ್ಕೊಳ್ಳೋಣ. ನಮ್ಮ ತಲೆ ಬೇರೆ ಎಲ್ಲೋ ಗಮನ ಎಲ್ಲೋ ಹೊರಟೋಗಿದ್ದಾಗ ಉಪ್ಪು ಹಾಕಿದ್ನೋ ಇಲ್ವೋ ಅಂತ ನಮ್ಗೆ ಮರ್ತೋಗ್ಬಿಡುತ್ತೆ. ಕೆಲವು ಸತಿ ಉಪ್ಪೇ ಹಾಕಲ್ಲ, ಕೆಲವು ಸತಿ ಎರಡು ಸತಿ ಉಪ್ಪು ಹಾಕ್ಬಿಡ್ತೀವಿ. ಯಾಕೆ? ಭ್ರಮಿಪುದು ಆಗಾಗ ನಮ್ಮ ಮನಸ್ಸು. ಸೊ ನಾವು ಮಾಡ್ತಾ ಇರೋವಂಥ ಕೆಲಸದ ಕಡೆ ನಮ್ಮ ಗಮನ ಇಲ್ಲದೆ ಹೋದಾಗ ಏರ್ಪೇರುಗಳಾಗತ್ತೆ. ಹಾಗೇನಾದರೂ ದೇವ್ರ ಮನಸ್ಸು ಕೂಡ ಏರ್ಪೇರಾಗ್ತಾ ಇದೆಯಾ? ಯಾವುದೋ ಭ್ರಮೆಗೆ ಒಳಗಾಗ್ಬಿಟ್ಟು ಒಬ್ಬ ವ್ಯಕ್ತಿಯ ಸೃಷ್ಟಿ ಮಾಡ್ತಾ ಇದ್ದಾನೆ ದೇವರು ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಗೆ ಯಾವುದೋ ಒಂದು ಶಕ್ತಿಯನ್ನು ಕೊಡದೆ ಮರ್ತೋದ್ನ? ಅಥವಾ ಯಾವುದೋ ಒಂದು ಕೆಲಸ ಮಾಡದೇ ಇರೋದ್ರಿಂದ ಅಲ್ಲೆಲ್ಲೋ ಭೂಕಂಪ ಆಗೋಯ್ತಾ, ಇಲ್ಲೆಲ್ಲೋ ಪ್ರಳಯ ಆಗೋಯ್ತಾ, ಏನೋ ಒಂದು. ಸೊ ಆ ಥರ ಕರ್ತೃವಿನ ಮನಸ್ಸೇ ಭ್ರಮಿಸೋಗ್ತಾ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಏರ್ಪೇರುಗಳನ್ನು ನೋಡ್ತೀವಿ. ಇಲ್ಲದೆ ಹೋದರೆ ಜೀವನದಲ್ಲಿ ವ್ಯಕ್ತಿಗಳು ಯಾಕೆ ಇಷ್ಟು ಕಷ್ಟಪಡ್ಬೇಕಿತ್ತಪ್ಪ? ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟ, ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟದ ತೀವ್ರತೆ ಅಲ್ವಾ? ಎಲ್ಲರನ್ನೂ ಇಷ್ಟಪಡುವಂಥ ದೇವರು ಎಲ್ಲರನ್ನೂ ನಿಜಕ್ಕೂ ಸಮನಾಗಿ ಸೃಷ್ಟಿಸಿ ಎಲ್ಲರನ್ನೂ ಕಾಯ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ ಅನ್ನೋದಾದರೆ ಈ ಎಲ್ಲ ಜೀವಿಗಳು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನಿಸೋದು ಸಹಜ.
1: ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಈ ದಿನಗಳಲ್ಲಿ ಎಲ್ಲೆಡೆ ಮೊಬೈಲ್ ಫೋನ್ಗಳು ಲಭ್ಯವಿದೆ. ಈ ಸಾಧನವೊಂದು ಅದ್ಭುತ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಬ್ಬರನ್ನೊಬ್ಬರು ಸಂಪರ್ಕಿಸಲು, ಮಾಹಿತಿ ತಲುಪಿಸಲು, ಫೋಟೋ ತೆಗೆಯಲು, ಬೇಕಾದ ದಾಖಲೆಗಳು ಮಾಹಿತಿ ಸಂಗ್ರಹಿಸಿಟ್ಟುಕೊಳ್ಳಲು, ಅಷ್ಟೇ ಅಲ್ಲ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಆನ್ಲೈನ್ ಮೂಲಕ ಅಂಗೈನಲ್ಲಿ ಜಗತ್ತನ್ನೇ ತೋರುವ ಮೊಬೈಲ್ ಎಲ್ಲರಿಗೂ ಪ್ರೀತಿ. ಯಾವುದೇ ಸಾಧನವನ್ನು ಜಾಗೃತಿಯಿಂದ ಬಳಸಿದರೆ ಅದು ಉಪಯೋಗಕಾರಿ. ಅದನ್ನು ಬೇಜವಾಬ್ದಾರಿಯಿಂದಲೋ, ದುರುಪಯೋಗದ ಉದ್ದೇಶದಿಂದಲೋ ಅಥವಾ ಎಚ್ಚರಿಕೆ ಇಲ್ಲದೆ ಬಳಸಿದರೆ ಅದು ಅಪಾಯಕಾರಿ. ಮೊಬೈಲ್ ಮತ್ತು ಅದರೊಡನೆ ಬಳಸಬಹುದಾದ ಆನ್ಲೈನ್ ಸೇವೆಗಳು, ಸಾಮಾಜಿಕ ಜಾಲತಾಣಗಳು ಉಪಯೋಗಕಾರಿ ಎನ್ನುತ್ತಲೇ ಅದರ ದುರುಪಯೋಗ ಅಪಾಯಕಾರಿ ಎನ್ನುವುದು ಎಲ್ಲರ ಅನುಭವಕ್ಕೆ ಬರುತ್ತಿದೆ. ದುರದೃಷ್ಟವಶಾತ್ ವಂಚಕರು, ಕಳ್ಳರು, ಶೋಷಕರಿಗೆ ಆನ್ಲೈನ್ ಸಾಮಾಜಿಕ ಜಾಲತಾಣಗಳು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಮೇಲೆ ಅಪರಾಧಿಕ ಕೃತ್ಯಗಳನ್ನು ಎಸಗಲು ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ಈ ಅವಕಾಶ ಸಿಕ್ಕಿದೆ ಎನ್ನುವುದಕ್ಕಿಂತ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸುವ ಮಕ್ಕಳು ಮತ್ತು ಅವರ ಪೋಷಕರ ಬೇಜವಾಬ್ದಾರಿ ಅಥವಾ ಎಚ್ಚರಿಕೆ ವಹಿಸದ ಸ್ವಭಾವಗಳಿಂದಾಗಿ ವಂಚನೆ, ಲೈಂಗಿಕ ಶೋಷಣೆ, ದುರುಪಯೋಗಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರೊಂದಿಗೆ ಆನ್ಲೈನ್ ಮೂಲಕ ಮಕ್ಕಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಸುಲಭವಾಗಿ ದುರುಪಯೋಗ ಮಾಡಿಕೊಳ್ಳುತ್ತಿರುವವರು ಅಪರಿಚಿತರಲ್ಲದೆ ಪರಿಚಿತರು, ಹತ್ತಿರದವರು ಮತ್ತು ಮಕ್ಕಳು ಯಾರನ್ನು ನಂಬುತ್ತಾರೋ ಅವರು ಇದ್ದಾರೆ ಎನ್ನುವುದು ಕಳವಳಕಾರಿ. ವಂಚಕರು ಮತ್ತು ಶೋಷಕರು ಆನ್ಲೈನ್ ಮೂಲಕ ಮಕ್ಕಳ ಅಶ್ಲೀಲ ಫೋಟೋ, ವಿಡಿಯೋ ಮತ್ತು ಮಾಹಿತಿಗಳನ್ನು ಯಾವುದೇ ಖರ್ಚಿಲ್ಲದೆ ದೂರ ದೂರದಲ್ಲಿರುವವರನ್ನು ಮತ್ತು

ವೇಗವಾಗಿ ಹೆಚ್ಚು ಜನರನ್ನು ತಲುಪುತ್ತಾರೆ. ಇದು ಹೆಚ್ಚು ಹಾನಿಗೆ ಕಾರಣವಾಗಬಹುದು. ಜೊತೆಗೆ ಈ ಅಪರಾಧಿಕ ಕೃತ್ಯ ಗುಟ್ಟಾಗಿಯೇ ನಡೆಯುತ್ತದೆ. ಯಾರು ಅಪರಾಧಿಕ ಕೃತ್ಯ ಮಾಡಿದರೆಂದು ವಿಶೇಷವಾದ ತನಿಖೆ ನಡೆಸುವವರೆಗೆ ತಿಳಿಯುವುದೇ ಇಲ್ಲ. ಯಾರು ಯಾರಿಗೋ ಎಲ್ಲೋ ಆನ್ಲೈನ್ನ ವಿವಿಧ ವೇದಿಕೆಗಳಲ್ಲಿ, ಅಂದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಹಾಕಿದ ಚಿತ್ರಗಳನ್ನು ಇನ್ಯಾರೋ ಬೇರಾರಿಗೋ ಫಾರ್ವರ್ಡ್ ಮಾಡಿದರೆ ಅದು ಕೂಡ ಅಪರಾಧಿಕ ಕೃತ್ಯವೇ ಆಗುತ್ತದೆ. ಇಂತಹ ಚಿತ್ರಗಳನ್ನು ಸಂಬಂಧಿಸಿದ ಸಾಮಾಜಿಕ ಮಾಧ್ಯಮದ ವೇದಿಕೆಗಳು ತೆಗೆಯದಿದ್ದರೆ ಅಥವಾ ಅಳಿಸದಿದ್ದರೆ ಅಂತಹವು ಅಂತರ್ಜಾಲದಲ್ಲಿ ದೀರ್ಘಕಾಲ ಉಳಿದಿರುತ್ತದೆ. ಆನ್ಲೈನ್ ವಂಚಕರು ಮೊದಮೊದಲು ಮಕ್ಕಳಿಗೆ ಸಹಾಯ ಮಾಡುವ ಅಥವಾ ಹೊಗಳುವ ವಿಧಾನದ ಮೂಲಕ ಪರಿಚಯ ಮಾಡಿಕೊಂಡು ವೈಯಕ್ತಿಕ ವಿಚಾರಗಳನ್ನು ಸಂಭಾಷಣೆಗಳಲ್ಲಿ ಸಂಗ್ರಹಿಸಿ ಮುಂದೆ ಫೋಟೋ ಪಡೆದುಕೊಂಡು ವಿಶ್ವಾಸ ಬೆಳೆಸಿಕೊಳ್ಳುತ್ತಾರೆ. ಸಾಮಾಜಿಕ ಮಾಧ್ಯಮ ಇಲ್ಲವೇ ಫೋನ್ ಸಂಭಾಷಣೆಯಲ್ಲಿ ಯಾರಾದರೂ ಇದೆಲ್ಲವನ್ನು ಗೌಪ್ಯವಾಗಿಡಬೇಕು ಎಂದು ಮಕ್ಕಳಿಗೆ ಹೇಳಿದರೆ ಅದು ಅಪಾಯದ ಗಂಟೆ ಎಂದೇ ಭಾವಿಸಬೇಕು. ಮುಂದೆ ಒತ್ತಡ ಹೇರುವುದು, ಹೆದರಿಸುವುದು, ಹಣ ಮತ್ತು ಹೆಚ್ಚಿನ ಚಿತ್ರಗಳಿಗಾಗಿ ಪೀಡಿಸುವುದು ಆಗಬಹುದು. ಇದರಿಂದ ದೂರವಿರಲು ಬಹಳ ಮುಖ್ಯವಾಗಿ ಹುಡುಗಿಯರಾಗಲಿ ಹುಡುಗರಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹ ಬೆಳೆಸುವುದು ಬೇಡವೇ ಬೇಡ. ಯಾರು ತಿಳಿಯದವರು ನಿಮ್ಮ ಫೋಟೋಗಳಿಗೆ ಹೊಗಳಿದರೆಂದು ಹುಬ್ಬಬೇಡಿ. ಅಂಥವರನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಯಾರು ಕೂಡ ನಿಮ್ಮ ಗೆಳೆಯರು ಗೆಳತಿಯರು ಕೇಳಿದರೆಂದು ನಗ್ನ ಫೋಟೋಗಳನ್ನು ತೆಗೆಯಬೇಡಿ ಮತ್ತು ಕಳಿಸುವ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ. ಯಾರದೇ ಆಗಲಿ ಅವರ ಅಶ್ಲೀಲ ನಗ್ನ ಚಿತ್ರಗಳನ್ನು ನಿಮ್ಮ ಮೊಬೈಲ್ನಲ್ಲಿ ತೆಗೆಯುವ ಸಾಹಸಕ್ಕೂ ಹೋಗಬೇಡಿ. ಇದು ಅಪರಾಧಿಕ ಕೃತ್ಯವೇ ಆಗಿದೆ. ಯಾರದಾದರೂ ಫೋಟೋ ತೆಗೆಯುವ ಮೊದಲು ಅವರ ಅನುಮತಿ ತೆಗೆದುಕೊಳ್ಳುವುದು ಕಡ್ಡಾಯ. ಹಾಗೆಂದು ಅಶ್ಲೀಲ ಚಿತ್ರ ತೆಗೆಯುವುದು ಬೇಡ ಮತ್ತು ಅಂತಹ ಚಿತ್ರಗಳನ್ನು ಇತರರೊಡನೆ ಹಂಚಿಕೊಳ್ಳುವುದು ಅಪರಾಧಿಕ. ಅಕಸ್ಮಾತ್ ಯಾರಾದರೂ ಆನ್ಲೈನ್ ಮೂಲಕ ಎದುರಿಸಲು ಯತ್ನಿಸಿದರೆ ಆ ಕುರಿತು ನಿಮ್ಮ ಪೋಷಕರಿಗೆ ತಿಳಿಸಿ. ಅವರು ಇನ್ನು ಮುಂದುವರಿದರೆ ಪೊಲೀಸ್ ದೂರು ಕೊಡಲು ಹಿಂಜರಿಯಬೇಡಿ. ಈ ಹಿಂದಿನ ಅಂಕಣದಲ್ಲಿ ವಿವರಿಸಿದಂತೆ ಇದಕ್ಕಾಗಿ ಎದುರಿಸಿದವರ ಸಂದೇಶ ಅಥವಾ ಚಿತ್ರದ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ. ಬಹಳ ಮುಖ್ಯವಾಗಿ ಅಂಥವರನ್ನು ಬ್ಲಾಕ್ ಮಾಡಿ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು

0: ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕರ್ಣಾರ್ಜುನರ ಯುದ್ಧ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಅದರ ಕೆಲವು ಮುಖ್ಯ ಘಟ್ಟಗಳನ್ನು ನಾವು ನೋಡೋಣ. ಕರ್ಣನ ಯುದ್ಧ ಭಯಂಕರವಾಗಿತ್ತು. ಹನುಮಂತ ಕೂಡ ಅವನನ್ನು ಮೆಚ್ಚಿಕೋತಾನೆ. ಹೀಗೆ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳ್ತಾನೆ, ಪಾಂಡವರ ಕಡೆಯವರಿಗೆ ಒಂದು ದೊಡ್ಡ ಆಘಾತ ಉಂಟಾಯಿತು ಅಂತ ಹೇಳ್ತಾನೆ. ಅದನ್ನು ಕೇಳಿದ ಧೃತರಾಷ್ಟ್ರನಿಗೆ ಉತ್ಸಾಹ ಆಗೋಯ್ತು. ಅಯ್ಯೋ, ಶತ್ರುಗಳಿಗೆ ಅಪಾಯ ಉಂಟಾಯ್ತೆ, ಅದೇನದು ಹೇಳು ಸಂಜಯ. ಅದನ್ನು ಕೇಳೋದಕ್ಕೆ ನನಗೆ ಎರಡು ಕಿವಿ ಸಾಕಾಗುವುದಿಲ್ಲ. ನಿನ್ನ ಈ ಅಮೃತದಂತಹ ಮಾತು ಕೇಳೋದಕ್ಕೆ ನನಗೆ ತುಂಬ ಆಸೆ. ಕರ್ಣ ಗೆದ್ದುಬಿಟ್ನೆ, ಇಂಥ ಮಾತನ್ನೇ ಹೇಳ್ತಾ ಇರು ಅಂತಾನೆ. ಅದು ನಡೀತರ ಯುದ್ಧವನ್ನು ಸಂಜಯ ಹೇಳಬೇಕು. ಇವನಿಗೆ ಇಷ್ಟ ಆಗುತ್ತೆ ಅಂತ ಒಳ್ಳೆ ಮಾತನ್ನೇನು ಹೇಳ್ತಾ ಇರೋಕ್ಕಾಗೋದಿಲ್ಲ. ಆದರೆ ಧೃತರಾಷ್ಟ್ರನಿಗೆ ಅದು ಇಷ್ಟ. ಇನ್ನೊಂದು, ಕರ್ಣನ ಮೇಲೆ ದುರ್ಯೋಧನ ಇರಬಹುದು ಅಥವಾ ಧೃತರಾಷ್ಟ್ರ ಇರಬಹುದು, ತುಂಬ ಆಸೆ ಇಟ್ಕೊಂಡಿದ್ದಾರೆ. ಅವನು ಗೆಲ್ಲಿಸ್ಕೊಡ್ತಾನೆ, ಅರ್ಜುನನ್ನ ಸಾಯಿಸಿ ಯುದ್ಧವನ್ನೇ ಗೆಲ್ಲಿಸ್ಬಿಡ್ತಾನೆ ಅಂತೆಲ್ಲ ಮನಸ್ಸಲ್ಲಿ ಇದೆ. ಹಾಗಾಗಿ ಉತ್ಸಾಹದಿಂದ ಕೇಳ್ತಿದ್ದಾನೆ. ಈ ಕಡೆ ಕರ್ಣನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅರ್ಜುನ ಮೇಲೆ ಏಟು ತಿಂದು ಎಲ್ಲ ಆಗಿ. ಆ ಕೋಪದಲ್ಲಿ ತನ್ನ ಕಣ್ಣುಗಳಿಂದ ರಕ್ತವನ್ನು ಉಗುಳುತ್ತಾ ತನ್ನ ಚಿನ್ನದ ಬತ್ತಳಿಕೆಯಿಂದ ಸರ್ಪಾಸ್ತ್ರವನ್ನು ಹೊರಗೆ ತೆಗಿತಾನೆ. ಆವಾಗ ಬಿಟ್ಟ ಹಾವುಗಳು ಬೇರೆ, ಇದು ಸರ್ಪಾಸ್ತ್ರ ಭಯಂಕರವಾದದ್ದು. ಅದನ್ನು ಹೊರಗೆ ತೆಗೆತಾ ಇದ್ದಂಗೇನೆ ಅಲ್ಲೆಲ್ಲ ಕಿಡಿ ಸೂಸ್ಕೊಂಡು ಕಿಡಿ ಕಾರ್ತಾ ದಟ್ಟ ಹೊಗೆ ತುಂಬಿಡ್ತಂತೆ. ಅದು ಸರ್ಪ, ವಿಷದ ಕಡು ವಾಸನೆ ಅದು. ಆ ವಿಷದ ಪ್ರಭಾವಕ್ಕೆ ಸೈನ್ಯವೆಲ್ಲ ನೊಂದ್ಬಿಡ್ತು, ಮಂಕಾಗ್ಬಿಟ್ರು ಅವರೆಲ್ಲ. ಕರ್ಣ ಆ ಸರ್ಪಾಸ್ತ್ರವನ್ನು ಕೈಯಲ್ಲಿ ಒಂದ್ಸಲ ಹೀಗೆ ತೂಗುತ್ತಾನೆ. ಅದು ನೋಡಿದ್ರೆ ಉರಿನ ಕಾರ್ತಾ ಇದೆಯಂತೆ, ಪೂತ್ಕರಿಸ್ತಾ ಇದೆ. ಹಾವಿನ ಹಾಗೇನೆ ಭಯಂಕರವಾದ ನಾಗರ ಹಾವಿದ್ದಂಗೆ ಬಿಳಿ ನೊರೆಯನ್ನು ಕಾರ್ತಾ ಇದೆಯಂತೆ. ವಿಷದ ಜೊಲ್ಲನ್ನು ಸುರಿಸ್ತಾ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇನ್ನು ಬಿಟ್ಟೇ ಇಲ್ಲ ಅವನು. ಅಷ್ಟರಲ್ಲಿ ಕಿಡಿಗಳ ಛಟ ಛಟ ಧ್ವನಿ ಎಲ್ಲ ಕಡೆ ಆವರಿಸ್ತಾ ಇದೆ. ಎಲ್ಲರಿಗೂ ಇದು ಒಂಥರ ಆಘಾತ. ಶಲ್ಯನೂ ಇದನ್ನು ನೋಡಿ ಆಶ್ಚರ್ಯದಲ್ಲಿ ಮುಳುಗ್ಬಿಟ್ನಂತೆ. ಮೇಲ್ಗಡೆ ದೇವತೆಗಳು ನೋಡ್ತಿದ್ದಾರೆ, ಅವರುಗಳು ಹೆದರ್ತಾ ಇದ್ದಾರೆ. ಈ ವಿಷದ ಪ್ರಭಾವದಿಂದ ಅಲ್ಲಿದ್ದ ಜನರೆಲ್ಲ ಶಕ್ತಿ ಗುಂದುಬಿಟ್ರು. ಅಂದರೆ ವಿಷದ ಪರಿಣಾಮ ಅದು, ಶಕ್ತಿ ಹೋಗ್ಬಿಡ್ತು. ಆ ಕಡೆ ಬ್ರಹ್ಮನ ಸಭೆಯಲ್ಲಿ ಇದ್ದಂತಹ ತಕ್ಷಕ ಸೂರ್ಯರು ಭುಜ ತಟ್ಟುಕೊಂಡು ಸಂಭ್ರಮ ಪಡ್ತಾ ಇದ್ದಾರಂತೆ. ಸೂರ್ಯನಿಗೆ ಮಗ, ತಕ್ಷಕನಿಗೆ ಹಾವು ಅನ್ನೋದು ಮುಖ್ಯವಾದ್ದು, ತಕ್ಷಕನ ಹಾವೇನೇ ಅದು. ಇಂದ್ರ ಈ ಕಡೆ ಮಂಕಾಗ್ಬಿಟ್ಟ, ಅರ್ಜುನನ ತಂದೆ. ಗರುಡನನ್ನು ಜ್ಞಾಪಿಸ್ಕೋತಾ ಇದ್ದಾನೆ. ಸರ್ಪಕ್ಕೆ ಶತ್ರು ಗರುಡ ತಾನೆ, ಗರುಡ ಬಂದ್ಬಿಟ್ಟು ಕಾಪಾಡಪ್ಪ ಅಂತ. ಭೀಮ ಮೊದಲಾದವರು ಯುದ್ಧದಲ್ಲಿದ್ದಾರೆ, ಅವರ ಮುಖ ಒಣಗಿಬಿಡುತ್ತು. ದುರ್ಯೋಧನಿಗೆ ಸಂಭ್ರಮ ಆಗೋಯ್ತು. ಸಹಜವೇ, ಇವ್ರ ಕಡೆಯವರಿಗೆ ಸಂತೋಷ ಆದರೆ ಆ ಕಡೆಯವರಿಗೆ ಬೇಜಾರಾಗುತ್ತೆ, ದುಃಖವಾಗುತ್ತೆ, ಸಹಜವಾದದ್ದೇ. ದುರ್ಯೋಧನ ಆ ಸಂಭ್ರಮದಲ್ಲಿ ಯೋಚನೆ ಮಾಡಿದ್ನಂತೆ, ಇಲ್ಲ ಬಿಲ್ಲಿಗೆ ಈ ಬಾಣವನ್ನು ಸರ್ಪಾಸ್

ಅವ್ರನ್ನ ಹೂಡಿದ್ದಕ್ಕೆ ಇಂತಹ ಅನಾಹುತ ಆಗುತ್ತೆ, ಇಷ್ಟ ಅನಾಹುತ ಆಗುತ್ತೆ ಅಂದ್ರೆ ಇನ್ನು ಪ್ರಯೋಗಿಸ್ಬಿಟ್ರೆ, ಬಿಟ್ಟುಬಿಟ್ರೆ ಬಾಣವನ್ನ ಇನ್ನೇನಾಗಬಹುದು ಅಂತ ಯೋಚನೆ ಮಾಡಿ ಅಶ್ವತ್ಥಾಮ ಕೃಪಾಚಾರ್ಯ ಹೇಳ್ತೀಯ ನೋಡ್ರಿ, ಧೈರ್ಯ ತಂದ್ಕೊಳ್ಳಿ, ಓಡ್ಬಿಡ್ಬೇಡಿ ಅಂತ. ಅಂದ್ರೆ ಅವ್ರಿಗೆ ತೋರ್ಸಕ್ಕೆ ನಮ್ಮ ಕರ್ಣ ಹೆಂಗೆ, ಕರ್ಣನ ಸೇನಾಧಿಪತಿ ಮಾಡಬೇಡ ಅಥವಾ ಕರ್ಣ ನೀನು ನೀರ್ನಲ್ಲ ಅಂತ ಅವಮಾನ ಮಾಡ್ತಿದ್ರಲ್ಲ ಹೇಗೆ ನಮ್ಮ ಕರ್ಣ ಅಂತ ಅವ್ರನ್ನೆಲ್ಲ ನೋಡಿ ಓಡೋಗ್ಬಿಡ್ರಿ, ಎಲ್ಲ ಕಡೆ ಎಲ್ಲಿಗೂ ಇಲ್ಲೇ ಇರ್ರಿ ಅಂತಿದ್ದಾನಂತೆ. ಆಯಿತು, ಅಸ್ತ್ರದಿಂದ ಸರ್ಪಗಳು ಹೊರಗೆ ಬರ್ತಾ ಇವಿ ಅಂತೆ. ಅವು ದಳ್ಳುರಿಯನ್ನು ಉರಿ ಉರಿ ಹಬ್ಬಿಸ್ತಾ ಇವೆ. ಕಿಡಿಯ ತುಂತುರು ಮಳೆ ಬಂದಂಗೆ ಅದು ಚೆಲ್ತಾ ಇದೆ, ಕಿಡಿಯ ತುಂತುರು. ರೌದ್ರಂ ರಿಪುಗ್ನಂ ಸುಶಂಶಿತಂ ಸರ್ಪಮುಖಂ ಜ್ವಲಂತಂ ಅಂತ ವ್ಯಾಸರು ಹೇಳ್ತಾರೆ. ರಿಪುಗ್ನಂ ಶತ್ರುಗಳನ್ನು ನಾಶ ಮಾಡುವಂಥದ್ದು, ರೌದ್ರಂ ರುದ್ರವಾಗಿರುವಂಥದ್ದು ಅಂತ, ಸರ್ಪ ಮುಖಂ ಸರ್ಪದ ಮುಖ ಇರುವಂಥದ್ದು, ಜ್ವಲಂತಂ ಉರಿತಾ ಇರುವಂತಹ ಆ ಬಾಣ ಹೊರಗೆ ಬಂತು. ಅವನು ಆ ಬಾಣವನ್ನು ತನ್ನ ಬಿಲ್ಲಿಗೆ ಹುಡ್ತಾ ಇದ್ದಾನೆ ಕರ್ಣ. ಅದರ ತುದಿಯಲ್ಲಿರುವಂತಹ ಉರಿಯಂತಹ ನಾಲ್ಗೆಯನ್ನು ನೋಡ್ತಾ ಹೂಡಿದ್ನಂತೆ. ಹೂಡ್ತಾ ಗುರಿ ಇಡಬೇಕಲ್ಲ ಬಾಣ ಬಿಡಬೇಕಾದ್ರೆ, ಕರ್ಣ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿ ಇಟ್ಕೊಂಡಿದ್ದಾನೆ. ಶಿರೋ ಜಿಹೀರ್ಷು ಯಧಿ ಫಲ್ಗುಣಸ್ಯ ಯುಧಿ ಫಲ್ಗುಣಸ್ಯ ಫಲ್ಗುಣಸ್ಯ ಶಿರೋ ಜಿಹೀರ್ಷು ಯುಧಿ, ಯುದ್ಧದಲ್ಲಿ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿ ಇಟ್ಕೊಂಡಂತೆ. ಅವನಿಗೆ ಆತ್ಮವಿಶ್ವಾಸ, ತಾನಿದನ್ನು ಬಿಟ್ಟರೆ ಮುಗೀತು ಅರ್ಜುನನ ಕಥೆ ಅಂತ. ಕೌರವನ ಪುಣ್ಯವನ್ನು ಇದರಿಂದ ಕಾಣಬಹುದು, ಅಂದರೆ ಪುಣ್ಯ ಎಲ್ಲಿದೆಯೋ ಅಲ್ಲಿ ಹೋಗ್ಬೋದು ಇದ್ರ ಮೂಲಕ, ಅಂದರೆ ದುರ್ಯೋಧನಿಗೆ ಇದರಿಂದ ಯಶಸ್ಸಿದ್ದೇ ಇದೆ ಅಂದ್ಬಿಟ್ಟು ಶಲ್ಯನನ್ನು ಕೇಳ್ತಾನೆ. ಏನು ಸಾರಥಿ, ಈ ಬಾಣ ಬಿಟ್ಟರೆ ಪಾರ್ಥನ ಪತ್ನಿಗೆ ವೈಧವ್ಯದ ದೀಕ್ಷೆಯನ್ನು ಕೊಡಬಹುದೇ ಅಂತ, ಕೊಡುತ್ತೀಯ ಈ ಬಾಣ ಅಂತ ಕೇಳಿದ್ನಂತೆ. ಅಂದರೆ ಈ ಬಾಣದಿಂದ ಅರ್ಜುನ ಸಾಯ್ತಾನಲ್ವೇ, ಇದು ನಿನಗೆ ಮೆಚ್ಚುಗೆ ತಾನೇ, ಇದನ್ನು ಎದುರಿಸುವಂಥ ಸಾಮರ್ಥ್ಯ ಇರೋರು ಇದಾರೇನೋ ಶಲ್ಯ ಅಂತ ಕೇಳ್ತೀಯಾನೆ. ಅದಕ್ಕೆ ಶಲ್ಯ ಹೇಳಿದ್ನಂತೆ, ಮೆಚ್ಕೊಂಡಂತೆ, ಭೇಷ್ ಕರ್ಣ ಭೇಷ್, ದುರ್ಯೋಧನ ನಿನ್ನನ್ನು ಇಷ್ಟು ವರ್ಷ ಸಾಕಿದ್ದಕ್ಕೆ ಯೋಗ್ಯವಾದ ಪ್ರತಿಫಲ ಕೊಡ್ತಾ ಇದೀಯ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಅವನ ಕೃತಜ್ಞತೆ ತೋರಿಸ್ಬೇಕಲ್ಲ, ನಿನಗೆ ಸ್ಥಾನ ಮಾನ ರಾಜಪಟ್ಟ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲಿ ಬಚ್ಚಿಟ್ಟಿ ಇಷ್ಟು ದಿನ ಇದನ್ನ ಇಷ್ಟು ದಿನ ಉಪಯೋಗಿಸ್ತಾ ಇಟ್ಬಿಟ್ಟಿದೆಯಲ್ಲ ಅಂತ. ತಮ್ಮ ಬ್ರವೀತ್ ಮದ್ರರಾಜೋ ಮಹಾತ್ಮ ವೈಕರ್ತನಂ ಪ್ರೇಕ್ಷ್ಯ, ಕರ್ಣನನ್ನ ನೋಡ್ಬಿಟ್ಟು ಇದೆಲ್ಲ ಮಾತಾಡಿದ್ನಂತೆ. ಅದನ್ನು ನೋಡಿ ಆಮೇಲೆ ಒಂದು ಮಾತು ಸೇರಿಸಿದ್ನಂತೆ, ಕರ್ಣ ಇನ್ನೊಂದು ಸಲ ನೋಡು, ಬಾಣ ಏನೋ ಚೆನ್ನಾಗಿದೆ ಸರಿನೇ, ಆದರೆ ನೀನು ಇಟ್ಟಿರೋ ಗುರಿ ಇದೆಯಲ್ಲ ಅದು ನನಗೆ ಸರಿ ಬರ್ತಾ ಇಲ್ಲ, ಸರಿಯಾಗಿ ಗುರಿ ಇಟ್ಟಿಲ್ಲ ನೀನು, ಸರಿಯಲ್ಲ ಇದು, ಬಾಣವನ್ನು ಮತ್ತೊಮ್ಮೆ ಗುರಿ ಇಡು, ಆಗ ದುರ್ಯೋಧನನಿಗೆ ಪೂರ್ಣ ರಾಜ್ಯ ಸಿಗುವ ಹಾಗಾಗುತ್ತೆ, ಕುತ್ತಿಗೆಗೆ ಇಟ್ಟರೆ ಒಂದು ಚೂರು ತಪ್ಪು ಬಿಟ್ಟರೆ ಹೆಚ್ಚು ಕಡಿಮೆ ಆದರೆ ಕಿರೀಟಕ್ಕೆ ಹೊಡೆದು ಬಿಡಬಹುದು, ಅಲ್ಲಿಗೆ ಮುಗೀತು. ಹಾಗಾಗಿ ಇನ್ನೊಂದು ಸಲ ತಿರುಗಿಸ್ಬಿಟ್ಟು ಅಂದರೆ ಮತ್ತೆ ಬಾಣವನ್ನು ತೆಗೆದು ಮತ್ತೆ ಗುರಿ ಇಡಬೇಕು, ಸರಿಯಾಗಿ ಗುರಿ ಇಡಬೇಕು, ಇಡು, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕರ್ಣ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದನಪ್ಪ ಇದನ್ನು ಕೇಳು. ನ ಕರ್ಣ ಗ್ರೀವಾಂ ಇಶುಹು ಏಷ ಪ್ರಾಪ್ಸ್ಯತೆ ಸಂಲಕ್ಷ್ಯ ಸಂಘಸ್ತ್ವಂ ಶರಂ ಶಿರೋಘ್ನಂ. ಅವನು ಹೇಳ್ತಾನೆ ಇದನ್ನ ಗ್ರೀವಾಂ ಅಂದರೆ ಕುತ್ತಿಗೆಗೆ, ಕುತ್ತಿಗೆಗೆ ಇಶುಹು ಈ ಬಾಣವನ್ನು ನೀನು ಇಡಬೇಡ, ಆವಾಗ ಏಷ ಪ್ರಾಪ್ಸ್ಯತೆ ಸಂಲಕ್ಷ್ಯ ಸಂಧಸ್ತ್ವಂ ಶರಂ ಶಿರೋಘ್ನಂ. ಅದಕ್ಕೋಸ್ಕರವಾಗಿ ನಗ್ ಅದು ಅದು ಹಾಗೆ ಹೋದರೆ ಅದು ಹೋಗಿ ಹೊಡೆಯೋದಿಲ್ಲ ಅಥವಾ ತಪ್ಪು ಬಿಡಬಹುದು, ಅದಕ್ಕೋಸ್ಕರ ಕರ್ಣ ನ ಗ್ರೀವಾಂಶು ಅನ್ನ ಕುತ್ತಿಗೆಗೆ ಗುರಿ ಇಡಬೇಡ ಅಂತ ಹೇಳ. ಅದಕ್ಕೆ ಕರ್ಣನಿಗೆ ಆತ್ಮಾಭಿಮಾನ ದೊಡ್ಡದು, ಅದು ಶಲ್ಯನ ಮಾತನ್ನೆಲ್ಲ ಕೇಳೋನಲ್ಲ ಅವನು. ಅದ ಮೇಲೆ ಅವನು ಅವಳಿಗೆ ಮಾತು ಕೊಟ್ಬಿಟ್ಟಿದ್ದಾನೆ, ತೊಟ್ಟ ಬಾಣವನ್ನು ತೊಡೋದಿಲ್ಲ ಅಂತ, ಒಂದ್ಸಲ ಬಿಟ್ಟ ಬಾಣವನ್ನು ಮತ್ತೆ ಬಿಡೋದಿಲ್ಲ ಅಂತ ಹೇಳಿದ. ಮತ್ತೆ ಬಿಡೋದಿಲ್ಲ ಅಂತ ಅರ್ಥ ಅದನ್ನೇ ಬಾಣ ಇಡಬಾರ್ದು ಇನ್ನೊಂದ್ಸಲ ಅಂತೇನಲ್ಲ, ಆದರೆ ಇವನ ಲೆಕ್ಕದಲ್ಲಿ ಹಾಗೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮಾತು ಒಂದೇ ನನ್ನ ಬಾಣವು ಒಂದೇ, ನಮಗೆ ಒಂದೇ ಬಾಯಿ ಒಂದೇ ಬಾಣ, ಬಾಣ ಒಂದೇ ಸಲ ಬಿಡೋದು, ಎರಡೆರಡು ಮಾತಾಡೋರಲ್ಲ ನಾವು, ಒಂದೇ ಮಾತಿನವ್ರು ನಾವು, ಒಂದೇ ಸಲ ಶರಸಂಧಾನ ಮಾಡೋದು ನಾವು, ಬಾಣ ಹೂಡ್ಬಿಟ್ರೆ ಮುಗಿದೋಯ್ತು ಕೈಕೇಯಿಗೆ ರಾಮ ಹೇಳೋ ಹಾಗೆ. ರಾಮೋ ದ್ವಿರ್ನಾಭಿಭಾಷತೆ, ರಾಮ ಎರಡು ಮಾತನ್ನು ಆಡೋದಿಲ್ಲ ಒಂದೇ ಮಾತಾಡೋದು ಅಂತ ಕೈಕೇಯಿಗೆ ಹೇಳ್ತಾನೆ. ಎಲ್ಲಿ ಹೋಗಬೇಕು ಹೇಳು, ನಾನು ಹೋಗ್ತೀನಿ ಅಂತ. ಹಾಗೆ ಇವನು ನಾನು ಅಧರ್ಮದ ಹೆಜ್ಜೆ ಏನು ಇಡೋದಿಲ್ಲ, ಒಂದ್ಸಲ ಇಟ್ಟ ಮೇಲೆ ಮುಗೀತು,
ಬಾಣದ ಗುರಿಯನ್ನು ಬದಲಾಯಿಸೋ

ಇಲ್ಲ, ನೀನ್ ಸರಿ ಪಕ್ಕಕ್ಕೆ ಅಂತಾನೆ. ಅವನು ಇನ್ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದಾನೆ, ಅದಕ್ಕೆ ಸರಿ ಪಕ್ಕಕ್ಕೆ ಅಂತ. ಹೆಂಗ್ ಮಾತಾಡದ ಅಂದ್ರೆ ಅಬ್ರವೀತ್ ಹೇಳಿದಂತೆ ಮಾತಾಡಿದಂತೆ, ಕ್ರೋಧ ಸಂರಕ್ತ ನೇತ್ರ ಕರ್ಣ ಶಲ್ಯಂ ಸಂಧಿತೇಷು ಪ್ರಸಹ್ಯ ನ ಸಂದತ್ತೋ ದ್ವಿಹಿ ಶರಂ ಕರ್ಣೋ ನ ಮಾದೃಶಃ ಶಾಠ್ಯಯುಕ್ತ ಭವಂತಿ ಇವ ಮುಕ್ತ್ವಾ ವಿಸಸರ್ಜ ತಂ ಶರಂ. ಏನು ಅಂತ ಹೇಳಿದಂತೆ, ನನ್ನ ಕರೆದವರು ಮತ್ತೆ ಮತ್ತೆ ಬಾಣಗಳನ್ನ ಇಡೋದಿಲ್ಲ. ಇನ್ ಹೇಳ್ಬೇಕಾದ್ರೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆಯಂತೆ, ಒಂದು ಕೋಪದಿಂದ ಹೇಳ್ತಾ ಇದ್ದಾನೆ. ನ ಸಂಧತ್ತೋ ದ್ವಿಹಿ ಶರಂ ಕರ್ಣ, ಕರ್ಣನು ಯಾವತ್ತೂ ಒಂದು ಬಾಣವನ್ನು ಎರಡು ಸಲ ಇಡೋದಿಲ್ಲ. ಮಾದೃಶಾಹ ನ ಮಾದೃಶಃ ಅಥವಾ ನನ್ನ ಥರದವರು, ನನ್ನ ಥರದವರು ಆ ಹಠ ಇಟ್ಕೊಂಡಿರ್ತಾರೆ, ಅದೇ ಗುರಿ ಅದೇ ಮಾತು. ಹಾಗಾಗಿ ಹೀ ಹೇಳ್ತಾ ಇಡು ಪಕ್ಕಕ್ಕೆ ಸರಿ ಅಂದ್ಬಿಟ್ಟು ಏವ ಮುಕ್ತ್ವಾ ಹೀಗೆ ಹೇಳಿ ವಿಸಸರ್ಜ ತಂ ಶರಂ, ಬಾಣವನ್ನು ಬಿಟ್ಟೇ ಬಿಟ್ಟ. ನಿಜವಾಗಿ ಅವನು ಯೋಚನೆ ಮಾಡಬೇಕು, ದುರ್ಯೋಧನನಿಗೆ ಏನು ಒಳ್ಳೆಯದಾಗಬೇಕು ಅನ್ನೋದು. ನಾನು ಬಾಣ ಹಿಂಗೆ ಹಿಂಗೆ ಇಟ್ಟುಬಿಟ್ರೆ ತಪ್ಪಾಗ್ಬಿಡುತ್ತೆಯೇ, ಅದು ನನ್ನ ಯೋಗ್ಯತೆ ಕಡಿಮೆನೇ ಸರಿ, ಆದರೆ ಕಡೆಗೆ ಮುಖ್ಯವಾಗಿ ಏನು, ಯುದ್ಧವನ್ನು ಗೆಲ್ಲಬೇಕು, ಅದು ತಾನೇ ಬಹಳ ಮುಖ್ಯವಾದ್ದು. ಅರ್ಜುನ ಸಾಯಿಸಿದ್ರೆ ಗೆಲ್ಲಬಹುದು, ದುರ್ಯೋಧನಿಗೆ ನನ್ನ ಋಣವನ್ನು ತೀರಿಸಬೇಕು. ಇದಿದ್ದರೆ ಬಾಣ ಸರಿಪಡಿಸೋದು ಹಿಂಗೆ ಹಂಗೆ ಮಾಡ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ಲ, ಅವನು ಅದನ್ನೇ ದೊಡ್ಡದು ಅಂತ ಮಾಡ್ತಾನೆ. ಅದಕ್ಕೋಸ್ಕರ ಹೀಗೆ ಹೇಳಿ ಬೊಬ್ಬೆ ಇಡುತ್ತಾ, ಓ ಸತ್ಯ ಕಣ ಅರ್ಜುನ ನೀನು ಅಂದ್ಬಿಟ್ಟು ಬಾಣವನ್ನು ಬಿಟ್ಟುಬಿಟ್ಟ, ಬಲವಾಗಿ ಕೊಡ್ಬಿಟ್ಟ. ಹೊಡೆದ್ರೆ ದೇವತೆಗಳು ಮೇಲಿದ್ರು ನೋಡ್ತಾ ಇದ್ರು, ಮ್ಯಾಚ್ ನೋಡೋ ಹಾಗೆ ಮೇಲ್ಗಡೆ ಗ್ಯಾಲರಿಯಲ್ಲಿ ಕೂತ್ಕೊಂಡು ಓಡ್ ಹೊಟ್ಟೋದ್ರಂತವ್ರು. ಬಾಣದಿಂದ ಹೊರಟಂತಹ ಬೆಂಕಿ ಆಕಾಶವನ್ನು ಅಪ್ಪಳಿಸ್ಬಿಡ್ತು. ದೇವತೆಗಳು ಯೋಚನೆ ಮಾಡಿದ್ದೆ, ಪಾಂಡವರದ್ದು ಯುದ್ಧದ ಯೋಚನೆ ಇಲ್ಲಿಗೆ ಮುಗಿಯಿತು, ಇನ್ನು ಪಾಂಡವರ ಯುದ್ಧ ಅನ್ನೋ ಹಂಗೆ ಅಗತ್ಯವಿಲ್ಲ, ಮುಗೀತು ಅವ್ರ ಕತೆ. ಈ ಮಹಾಸ್ತ್ರವನ್ನು ಎದುರಿಸೋರು ಯಾರೂ ಇಲ್ಲ ಅಂತ ಅವರು ಚಿಂತೆಯಲ್ಲಿ ಮುಳುಗೋದ್ರು. ದೇವತೆಗಳು ಸ್ವಲ್ಪ ಪಾಂಡವರ ಕಡೆ, ತುಂಬ ಜನ ಕರ್ಣನ ಪರವಾಗಿ ಬೇರೆ ಬೆಟ್ಸ್ ಕಟ್ಟಿಟ್ಟಿದ್ದಾರೆ ಅವರುಗಳು, ಹೀಗಾಗಿ ಅಯ್ಯೋ ಮುಗೀತು ಅಂತ. ಈ ಕಡೆ ಪಾಂಡವರ ಸೈನ್ಯ ನೋಡ್ತು, ಅವರಿಗೂ ಧೈರ್ಯ ಹೊರಟೋಯ್ತು. ಅಯ್ಯೋ ಸರ್ಪ ಯಜ್ಞಕ್ಕೆ, ಸರ್ಪದ ಯಾಗಕ್ಕೆ, ಸರ್ಪ ಯಾಗಕ್ಕೆ ಪಾಂಡವರು ಹವಿಸ್ಸಾದರು. ಹವಿಸ್ಸು ಅಂತ ಯಜ್ಞದಲ್ಲಿ ಹಾಕುವಂಥದ್ದು, ಅದನ್ನು ಅದಕ್ಕಾದರು ಅಂದರೆ ಅವರುಗಳು ಅದಕ್ಕೆ ಬಲಿಯಾದರು ಅಂತ ಸೈನ್ಯವೆಲ್ಲ ದುಃಖ ಪಡುತ್ತಿದೆಯಂತೆ. ಅದರ ವಿಷದ ಬಿಸಿಗೆ ಕುದುರೆಗಳು ಆನೆಗಳು ತಲ್ಲಣಿಸೋಕೆ ಶುರು ಆಗ್ಬಿಡ್ತು, ನಡುಗ್ಬಿಟ್ಟುವಂತೆ ಅವು. ಇನ್ನು ಭೀಮ ಮುಂತಾದವರು, ಭೀಮಾದಿಗಳು ಗರುಡ ಪಂಚಾಕ್ಷರಿಯಿಂದ ಜಪಿಸ್ತಾ ಇದ್ದಂತೆ, ಗರುಡ ಗರುಡ ಗರುಡ ಅಂದ್ಬಿಟ್ಟು ಅದನ್ನು ಜಪಿಸ್ತಾ ನಾಗಶಕ್ತಿಯ ಪರಿಣಾಮವನ್ನು ದೂರ ಮಾಡುವಂತಹ ಉಂಗುರ ಬೇರೆ ಹಾಕ್ಕೊಂಡ್ರಂತೆ. ಅದೇನೋ ಒಂದು ಮಂತ್ರದ ಉಂಗುರ ಇರುತ್ತೆ, ಅದನ್ನ ಹಾಕ್ಕೊಳ್ಳೋದು, ಆವಾಗ ನಾಗ ಪ್ರಭಾವ ಇರೋದಿಲ್ಲ ತಮ್ಮ ಮೇಲೆ, ಹಾವಿನ ಪ್ರಭಾವ ಅಂತ ಕಲ್ಪನೆ. ಆ ಥರ ಹೀಗೆ ಒಂದು ಅದ್ಭುತ ದೃಶ್ಯವನ್ನು ಕವಿ ಸೃಷ್ಟಿಸ್ತಾ ಇದ್ದಾನೆ. ಅಲ್ಲಿ ಸೈನಿಕರು ಮಾತಾಡ್ಕೊಂಡ್ರಂತೆ, ಆ ಹಿಂದೆ ಸ್ವಲ್ಪ ದಿವಸದ ಹಿಂದೆ ಅಶ್ವತ್ಥಾಮ ನಾರಾಯಣಾಸ್ತ್ರದಿಂದ ನಮ್ಮನ್ನು ನಾಶ ಮಾಡೋಕೆ ಹೊರಟ್ಬಿಟ್ಟಿದ್ದ, ಆವಾಗ ಶ್ರೀಕೃಷ್ಣ ಬಂದು ಕಾಪಾಡ್ದ. ಇವಾಗಲೂ ಈ ಸರ್ಪಾಸ್ತ್ರದಿಂದ ನಮ್ಮನ್ನು ಕಾಪಾಡಬೇಕು ಅಂದರೆ ಕೃಷ್ಣನೇ ಬರಬೇಕು, ಕೃಷ್ಣ ಬಿಟ್ಟರೆ ಇನ್ಯಾರೂ ನಮ್ಮನ್ನು ಕಾಪಾಡೋರು ಇಲ್ಲ ಅಂತ ಅಂದ್ಕೊಂಡ್ರಂತೆ. ಭೀಮ ಮೊದಲಾದವರು ಬರೀ ಅಷ್ಟು ಈ ಥರ ಹೇಳಿಕೊಂಡು ತಾವೇನೋ ಇದು ಮಾಡೋದಲ್ಲ, ಅವರು ಎದುರಿಸೋದು ಭೀಮನ ಸ್ವಭಾವ ಆದಂಥ ನಾರಾಯಣಾಸ್ತ್ರವನ್ನೇ ಎದುರಿಸೋಕೆ ಹೋದವನು. ಈ ಸರ್ಪಾಸ್ತ್ರವನ್ನು ತಮ್ಮ ದಿವ್ಯಾಸ್ತ್ರಗಳಿಂದ ಹೊಡೆದ್ರಂತೆ. ಆದರೆ ಆ ಸರ್ಪಾಸ್ತ್ರ ಬಹಳ ಅದು ಭಯಂಕರವಾದ ಅಸ್ತ್ರ. ಅಷ್ಟೇ ಅಲ್ಲ, ಅದು ಬರೀ ಬಾಣದ ಅಸ್ತ್ರ ಅಲ್ಲ, ಅದು ಅರ್ಜುನನ ಸಾಯಿಸಬೇಕು ಅಂತ ಬಂದಿರುವಂತಹ ಅಸ್ತ್ರ ಅದು. ಅದು ಕಾಂಡವ ದಹನದಲ್ಲಿ ಅದು ಬರುತ್ತೆ ಮುಂದೆ. ಕಾಂಡವ ದಹನದಲ್ಲಿ ಆ ಹಾವುಗಳು ಹಾರಿ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅರ್ಜುನ ಬಾಣ ಹೊಡೆದು ಬಿಟ್ಟಿರ್ತಾನೆ, ಅವುಗಳನ್ನು ಸಾಯಿಸ್ತಾನೆ. ಅದು ಈ ಒಂದು ಮಾತ್ರ ಬಾಲ ತುಂಡಾಗ್ಬಿಡುತ್ತೆ ಅದರದ್ದು, ಅದು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಆ ದ್ವೇಷ ಅರ್ಜುನ ಮೇಲೆ, ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸಿದ ನೀವು, ಕಾಂಡವ ವನವನ್ನು ದಹಿಸಬೇಕಾದ್ರೆ ಸುಡಬೇಕಾದ್ರೆ ಸೇಡು ತೀರಿಸ್ಕೋಬೇಕು ಅಂದ್ಬಿಟ್ಟು ಬಂದು ಸೇರಿಕೊಂಡಿದೆ ಕರ್ಣನ ಹತ್ರ ಬಾಣದ ರೂಪದಲ್ಲಿ. ಹಾಗಾಗಿ ಇವರೆಂಥ ಬಾಣ ಹೊಡೆದ್ರೂ ಅದು ಅದನ್ನೆಲ್ಲ ನುಂಗ್ತಾ, ಹೇಗೆ ತುಪ್ಪ ಹಾಕಿದರೆ ಬೆಂಕಿ ಹೆಚ್ಚಾಗುತ್ತೋ ಹಾಗೆ ಇವರು ಹೆಚ್ಚೆಚ್ಚು ಬಾಣ ಹೊಡೆದ್ರೆ ಅದನ್ನೆಲ್ಲ ನುಂಗಿಕೊಂಡು ತುಪ್ಪವನ್ನು ಉಂಡಂತಹ ಬೆಂಕಿ ಥರ ಹೆಚ್ಚೆಚ್ಚು ಉರಿತಾ ಮುಂದಕ್ಕೆ ನುಗ್ತಾ ಇದೆ ಅಂತೆ. ಸೈನ್ಯವೆಲ್ಲ ನಡುಗೋಗ್ತಾ ಇದೆ. ಆ ಉರಿ ಹರಿತವಾದಂತಹ ನಾಲಿಗೆ ಅದು, ಇರುವಂತಹ ಉರಿ ಅದು ಸುಡ್ತಾ ಇದೆ. ಕತ್ತಿಯಂತಹ ಕಿಡಿಗಳ ಪ್ರವಾಹ ಅದು, ಹೆಚ್ಚುತ್ತಿದ್ದ ಧೂಳು,
ಸರ್ಪ ಭುಗಿಲ್ ಅಂತ ಶಬ್ದ.

ಮಾಡ್ಕೊಂಡು ಭುಸ್ ಭುಸ್ ಭುಸ್ ಅಂದ್ಕೊಂಡು ಬರ್ತಾ ಇದೆ. ಅದು ನುಗ್ತಾ ಇರೋದು ಅರ್ಜುನನ ಕುತ್ತಿಗೆ ಹತ್ತಿರಕ್ಕೆ ಬರ್ತಾ ಇದೆ. ಅದು ಸುಮ್ಮನೆ ಬಾಣ ಹೋದಂಗೆ ಹೋಗೋದಲ್ಲ, ಅದು ಮನಸ್ಸಲ್ಲಿ ಗುರಿ ಇಟ್ಕೊಂಡು ಬರುವಂಥದ್ದು. ಇದಕ್ಕೆ ಸೆಲ್ಫ್ ಮಾನಿಟರ್ಡ್ ಅಂತಾರೆ, ತಾನೇ ಗುರಿ ಮಾಡ್ಕೋತಾ ಇದೆ ಅದು. ಹಾಗೆ ದೇವತೆಗಳ ಸಮೂಹ ನಡುಗ್ತಾ ಇದೆ, ಪಾಂಡವರ ಸೈನ್ಯ ಕೂಗ್ತಾ ಇದೆ, ಕಿರ್ಚ್ಕೋತಾ ಇದೆ. ಕೃಷ್ಣನಿಗೆ ಇಂಗ್ಲಿಷ್ನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರೆ, ಸಮಯ ಸ್ಫೂರ್ತಿ ಕೃಷ್ಣನಿಗೆ ಬಹಳ ಜೋರದು. ಕೃಷ್ಣನ ಸಮಯ ಸ್ಫೂರ್ತಿ, ಆ ಮನಸ್ಸು ಪ್ರತ್ಯುತ್ಪನ್ನ ಮತಿತ್ವ. ಅಯ್ಯೋ ಏನು ಮಾಡಲಿ ಈಗ, ನಾನು ಏನು ಮಾಡೋದು ಅಂತ ಆ ಥರ ಯೋಚನೆ ಮಾಡೋಲ್ಲ. ಅವನ ಮನಸ್ಸು ಅಷ್ಟು ಎಚ್ಚೆತ್ತಿರುತ್ತೆ ಯಾವಾಗಲೂ, ಮನಸ್ಸು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತೆ. ಅದಕ್ಕೋಸ್ಕರ ಕೃಷ್ಣ ಸ್ವಲ್ಪವೂ ನಿಧಾನ ಮಾಡದೆ ರಥವನ್ನು 5 ಅಂಗುಲ ಕೆಳಕ್ಕೆ ತಗ್ಗಿಸ್ಬಿಟ್ನಂತೆ, ತಗ್ಗಿಸ್ಬಿಟ್ಟ ಅವನು. ಸಂಧೀಯಮಾನಂ ಭುಜಂಗಂ ದೃಷ್ಟ್ವಾ ಕರ್ಣೇನ ಮಾಧವ. ಕೃಷ್ಣ ಕರ್ಣನಿಂದ ಬಿಡಲ್ಪಟ್ಟಂತಹ ಆ ಭುಜಂಗಂ, ಭುಜಂಗ ಅಂದರೆ ಹಾವು, ಆ ಸರ್ಪವನ್ನು ನೋಡಿ ಕೃಷ್ಣ ಏನು ಮಾಡಿದಂತೆ, ಆಕ್ರಮ್ಯ ಸ್ಯಂದನಂ ಪದ್ಭ್ಯಾಂ ಬಲೇನ ಬಲಿನಾಂ ವರಹ. ಬಲಿನಾಂ ವರಹ, ಶಕ್ತರಲ್ಲಿ ಶಕ್ತ, ಅತ್ಯಂತ ಶಕ್ತಿ ಇರುವಂತಹ ಕೃಷ್ಣನು ಪದ್ಭ್ಯಾಂ ತನ್ನ ಕಾಲಿನ ಬಲದಿಂದ, ತನ್ನ ಕಾಲಿನ ಬಲವನ್ನು ಪಾದವನ್ನು, ಪದ್ಭ್ಯಾಂ ಅಂದರೆ ಪಾದಗಳಿಂದ, ಆಕ್ರಮ್ಯ ಸ್ಯಂದನಂ ರಥವನ್ನೆಲ್ಲ ಕಾಲಿನಿಂದ ಹೀಗೆ ಆಕ್ರಮಿಸಿ ಅಂದರೆ ಅದರ ಮೇಲೆ ತನ್ನ ಕಾಲಿನ ಒತ್ತಡವನ್ನು ಹಾಕಿ, ಅವನೇನು ಒಂದು ಪಾದದಿಂದಲೇ ಇಡೀ ಪ್ರಪಂಚವನ್ನು ಅಳೆದವನಲ್ವೇ, ಒಂದು ಲೋಕಗಳನ್ನೇ ಅಳೆದವನಲ್ವೇ ಅವನು, ಹಾಗೆ ಅವನು ಅಂದರೆ ಆ ತಂತ್ರವನ್ನು ಉಪಯೋಗಿಸ್ದ ಅಂತ, ತನ್ನ ಪಾದಗಳಿಂದ ಆ ರಥವನ್ನು ಜೋರಾಗಿ ಒದ್ದುಬಿಟ್ಟಿದ್ದಾನೆ ಅಂದರೆ ಕೆಳಕ್ಕೆ ಅದನ್ನು ಅಹುಕ್ಬಿಟ್ಟ ಅವನು, ಒಂದೇ ಸಲಕ್ಕಾಗಬೇಕದು. ಅವಗಾಢೇ ರಥೇ ಭೂಮೌ ಜಾನುಭ್ಯಾಂ ಅಗಮನ್ ಹಯಾಹ. ಹೀಗೆ ಒಂದೇ ಸಲಕ್ಕನ್ನು ಒತ್ತಿದಾಗ ಮುಗ್ಗರ್ಸ್ದಂಗೆ ಆಗ್ಬಿಟ್ಟು ಆ ರಥ ಅಲುಗಾಡ್ಬಿಡ್ತು. ಹೀಗೆ ಒಂದೇ ಸಲಕ್ಕೆ ಇವನು ಕಾಲಿಂದ ಹೀಗೆ ಜೋರಾಗಿ ಪಾದಗಳಿಂದ ಅಮುಕಿದ್ದರಿಂದ ಒಂದೇ ಸಲಕ್ಕೆ ಮಾಡಿಬಿಟ್ಟ ಅದನ್ನು. ಹಾಗಾಗಿ ಏನಾಗೋಯ್ತು ಅಂದರೆ ಆ ರಥ ಹೀಗಾದಾಗ ಕುದುರೆಗಳಿಗೆ ಹಯಾಹ, ಕುದುರೆಗಳಿಗೆ ಏನಾಗ್ಬಿಡ್ತು ಅಂದರೆ ಜಾನುಭ್ಯ ಮಂಡಿ ಮೇಲೆ ಕುಸ್ತ್ಕೊಂಡ್ಬಿಟ್ಟುವಂಥವು, ಮಂಡಿ ಭೂಮಿಗೆ ಕುಸ್ತ್ಬಿಡ್ತು ಅಂದರೆ ಮಂಡಿ ಮಡ್ಚ್ಕೊಂಡ್ಬಿಡ್ತು ಆ ಕುದುರೆಗಳದ್ದು. ಸಹಜವಾಗಿ ಹಾಗೆ ಮಂಡಿ ಮಡ್ಚಿದ ತಕ್ಷಣ ಏನಾಗ್ಬಿಡುತ್ತೆ ಕುದುರೆಗೆ, ಅದು ಎತ್ತರ ಕಡಿಮೆ ಆಗಿಬಿಡುತ್ತೆ. ಸಹಜವಾಗೇನೆ ಕುದುರೆಗಳು ಮಂಡಿಗೆ ಹೋಗ್ಬಿಟ್ರೆ ಏನಾಗುತ್ತೆ, ಮಂಡಿ ಮೇಲೆ ಕೂತಂಗೆ ಆಗ್ಬಿಟ್ರೆ ಆವಾಗ ರಥ ತಗ್ಗಿಬಿಡುತ್ತೆ ಅದರ ಮಟ್ಟ ಎತ್ತರ. ಹಾಗೆ ಅದು ತಗ್ಗಿದ ತಕ್ಷಣ ಏನಾಗ್ಬಿಡ್ತು ಅಂದರೆ ತತಃ ಶರಹ ಸೋ ಅಭ್ಯಹನ್ ಕಿರೀಟಂ ತಸ್ಯ ಭೀಮತಃ. ಆಗಾಗ ಏನಾಯ್ತು ಅಂದರೆ ತತಃ ಶರಹ ಆ ಬಾಣ ಏನ್ ಮಾಡ್ಬಿಡ್ತು, ಸಹ ಶರಹ ಆ ಬಾಣ ಕಿರೀಟಂ, ಕಿರೀಟ ಅರ್ಜುನನ ಕಿರೀಟವನ್ನು ತಸ್ಯ ಧೀಮತಃ ಆ ಧೀರನಾದ ಅರ್ಜುನನ ಕಿರೀಟಕ್ಕೆ ಹೊಡೆದು ಬಿಡ್ತದು. ಯಾಕೆಂದರೆ ಎತ್ತರ ಚೂರು ಕೆಳಕ್ಕೆ ಹೊರಟೋಗ್ಬಿಡ್ತು, ಕುತ್ತಿಗೆ ಹೋಗಬೇಕಾದ್ದು ಅವನು ಒಂದು 5 ಅಂಗುಲದಷ್ಟು ಹಿಂಗೆ ಇಳಿಸ್ಬಿಟ್ಟ, ಅದು ಕಿರೀಟಕ್ಕೆ ಹೊಡೆದು ಬಿಡ್ತು. ಕಿರೀಟಕ್ಕೆ ಹೊಡೆದ ತಕ್ಷಣ ಏನಾಗ್ಬಿಡ್ತು ಅಂದರೆ ಕುಮಾರ ವ್ಯಾಸನಲ್ಲೂ ಅದೇನೆ ವ್ಯಾಸದಲ್ಲಿ ಇರೋ ಹಾಗೇನೆ ಸರ್ಪಾಸ್ತ್ರ ಕಾತುರದಿಂದ ಬರ್ತಾ ಇದೆ. ಆ ಸರ್ಪಾಸ್ತ್ರಕ್ಕೆ ತಾನೇನು ಮಾಡಬೇಕು ಅಂತ ಗೊತ್ತಿರುವಂಥ ಸರ್ಪಾಸ್ತ್ರ ಅದು, ಯಾಕೆಂದರೆ ಸೇಡ್ ತೀರಿಸ್ಕೊಳಕ್ಕೆ ಬರ್ತಾ ಇರುವಂಥ ಸರ್ಪಾಸ್ತ್ರ ಅದು ನಿಜ. ಆದರೆ ಹತ್ರ ಬಂದಾಗ ಆ ಸರ್ಪಾಸ್ತ್ರಕ್ಕೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಹತ್ರ ಬಂದ ಮೇಲೆ ಎಂಥ ಒಳ್ಳೆಯ ಏನು ಚಾಲಕ ಡ್ರೈವರ್ ಅಂತ ಅಂದ್ಕೊಂಡ್ರು, ತೀರ ಹತ್ರ ಇದ್ದ ಸ್ಕೂಟ್ರೋ ಇನ್ನೊಂದು ಅಡ್ಡ ಬಂದುಬಿಟ್ರೆ ಏನಾಗುತ್ತೆ, ಬ್ರೇಕ್ ಹಾಕೋದು ತುಂಬ ಕಷ್ಟ ಆಗಿಬಿಡುತ್ತೆ, ಚಕ್ಕಂದು ಬ್ರೇಕ್ ಹಾಕ್ತಾರೆ ಅಂದ್ಕೊಂಡು ನಿಂತ್ಕೋಬೇಕದು. ಆ ರೀತಿ ಸರ್ಪ ಹತ್ರ ಬಂದುಬಿಟ್ಟಿದೆ, ಇವನು ಎತ್ತರವನ್ನು ಕಡಿಮೆ ಮಾಡಿದ್ದು ಅದು ಗೊತ್ತೇ ಆಗಲಿಲ್ಲ, ಅದು ಕಾತುರದ ಮೇಲೆ ಅವಸರದಿಂದ ಬಂದುಬಿಟ್ಟಿದೆ. ಅವನ ತಲೆ ಕೂದಲಿನ ಸಮೀಪ ಬಂದುಬಿಡ್ತು ಸರ್ಪಾಸ್ತ್ರ, ಅವನ ಕಿರೀಟಕ್ಕೆ ಹೊಡೆದು ಬಿಡುತ್ತಂತೆ. ಅದ್ಭುತವಾದ ದೃಶ್ಯ, ನಡೆಯುತ್ತೋ ಬಿಡುತ್ತೋ ಸಹಜವೋ ವಾಸ್ತವೋ ಅನ್ನೋದು ಬೇರೆ, ಅದ್ಭುತವಾದ ಕಲ್ಪನೆ. ಆವಾಗ ಹೊಡೆದಾಗ ಆ ಹೊಡೆದಕ್ಕೆ ಕಿರೀಟ ಇವನಿಗೇಟಾಗಿಲ್ಲ, ಕಿರೀಟಿಗೇಟಾಗ್ಬಿಡ್ತು. ಕಿರೀಟಗಳನ್ನೆಲ್ಲ ಅಲ್ಲ ಜೋಡಿಸಿದ್ರಲ್ಲ ಕುಣಿಕೆಗಳು, ಅಲ್ಲೆಲ್ಲ ಮೇಲ್ಗಡೆ ಕುಣಿಕೆ ಇಟ್ಟುಬಿಟ್ಟು ಕಿರೀಟ ಬೇರೆ ಅಲಂಕಾರಗಳು ಎಲ್ಲ ಇರುತ್ತೆ, ಅದರಲ್ಲಿ ಹುಕ್ ಥರ ಹಾಕಿರುತ್ತೆ, ಅದೆಲ್ಲ ಲಟ್ ಲಟ್ ಲಟ್ ಅಂತ ಆ ಹೊಡೆದಕ್ಕೆ ಮುರಿದೇ ಹೋಗ್ಬಿಡ್ತು. ಮುರಿದು ಬಿಟ್ಟರೆ ಆ ಕಿರೀಟ ಸಾಮಾನ್ಯವಾದ ಕಿರೀಟವೇ ಅರ್ಜುನನ ಕಿರೀಟ, ಅದು ವಜ್ರ ಮಾಣಿಕ್ಯ ಅದು ಇದು, ಅದನ್ನು ನಾವು ವಜ್ರ ಖಚಿತ ಅಂತಂತೀವಿ, ರತ್ನ ಖಚಿತ ಅಂತೀವಿ, ಅಂದರೆ ಕೂರಿಸಿರೋದು ಅಂತ. ಆ ವಜ್ರ ಮಾಣಿಕ್ಯ ಎಲ್ಲ ಹೊರಗಡೆ ಬಂದುಬಿಡ್ತು, ಪುಡಿಪುಡಿಯಾಗಿ ಉದುರ್ಬಿಟ್ವೆ. ಅವು ದೂರದಿಂದ ಹೆಂಗೆ ಕಾಣಿಸ್ತಿದೆ ಅಂದರೆ ಈಗ ನಮ್ಮ ಸ್ಟೇಡಿಯಮ್ಮಲ್ಲಿ ಕ್ರಿಕೆಟ್ ಆಟವನ್ನು ಇಂಥದ್ದು ನೋಡಿದಾಗ ಅದು ಕೆಲವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ಟಿ ವಿನಲ್ಲಿ ನೋಡಬೇಕಾದ್ರೆ ಎಲ್ಲವನ್ನೂ ಹತ್ತಿರದಿಂದ ತೋರಿಸ್ತಾರೆ.

ಬಾಲ್ ಕಾಣಿಸುತ್ತೆ, ಅದು ಬ್ಯಾಟ್ಗೆ ಟಚ್ ಆಯ್ತೋ ಸ್ಪರ್ಶಿಸ್ತೋ ಇಲ್ವೋ, ನೆಲಕ್ಕೆ ಹೊಡಿತೋ, ಅವ್ನು ಕ್ಯಾಚ್ ಮುಂಚೆ ಹಿಡಿದ್ನೋ, ನೆಲಕ್ಕೆ ಹೊಡೆದ್ಮೇಲೆ ಹಿಡಿದ್ನೋ, ಆ ದಾರದ ಮೇಲೆ ಬಿತ್ತು ಚೆಂಡು ಅಥವಾ ಆ ಕಡೆ ಬಿತ್ತು, 10 ಸಲ ತೋರಿಸ್ಬಿಟ್ಟು ಅದನ್ನ ಇದು ಸಿಕ್ಸರು ಫೋರು ಎಲ್ಲ ತೋರಿಸ್ತಾರೆ. ಅಷ್ಟೆಲ್ಲ ಕಾಣೋದು ನಮಗೆ ಇಲ್ಲಿ ನೋಡೋದ್ರಿಂದ, ಯಾಕೆಂದ್ರೆ ಕ್ಯಾಮರಾಯಿಂದ ಅದನ್ನ ಹತ್ರ ಮಾಡಿ ತೋರಿಸಿರೋದ್ರಿಂದ. ಅದೇ ನಾವು ಅಲ್ಲಿ ನೋಡಿಬಿಟ್ರೆ ಸ್ಟೇಡಿಯಮಲ್ಲಿ ಅಷ್ಟೆಲ್ಲ ಗೊತ್ತೇ ಆಗೋದಿಲ್ಲ. ಬಾಲ್ ಹತ್ರ ಹೋಯ್ತೋ ವಿಕೆಟ್ ಬಿದ್ದೋಯ್ತೋ ಹೆಂಗೆ ವಿಕೆಟ್ ಯಾವಾಗ ಬಿತ್ತು ಅಂತ ಅನಿಸುತ್ತೆ. ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ದಿದ್ರೆ ಆ ದೂರಕ್ಕೆ ಗೊತ್ತಾಗೋದಿಲ್ಲ, ಟಿ ವಿಯಲ್ಲಿ ನೋಡಿದಂಗಲ್ಲ. ಹಾಗಾಗಿ ಅಲ್ಲಿ ಆ ಕಿರೀಟಿಗೆ ಹೊಡೆದಿದ್ದು ದೂರದಲ್ಲಿ ನೋಡೋರಿಗೆ ತಲೆಗೂದಿನ ಸಮೀಪ ಬಂದಿದೆ, ಕಿರೀಟಿಗೆ ಹೊಡೆದ್ಬಿಟ್ಟಿದೆ, ಆ ವೇಗ ಬೇರೆ. ಅವರುಗಳಿಗೆ ಅವನು ತಲೆ ಹೊಡೀತು ಅಂತಲೇ ಅಂದ್ಕೊಂಡಿದ್ದಾರೆ. ಆ ವಜ್ರ ಮಾಣಿಕ್ಯ ಅದೆಲ್ಲ ಇದ್ದಿದ್ದು ಅಲ್ಲ, ಮುರಿದು ಲಟ್ ಲಟ್ ಅಂತ ಮುರಿದ್ಬಿಟ್ಟು ಅವೆಲ್ಲ ಪಟ ಪಟ ಪಟ ಉದುರು ಬಿದ್ದುಬಿಟ್ರೆ ದೂರದಿಂದ ಮಿದುಳಿನ ಚೂರುಗಳು ಬಿದ್ದಂಗೆ ಅನಿಸ್ತಾ ಇದೆ. ಅದು ಅವನು ಮಿದುಳಿನ ಚೂರು ಬಿದ್ದಂಗೆ ಅನಿಸ್ತಾ ಇದೆಯಂತೆ. ದೂರದಿಂದ ನೋಡ್ತಿದ್ದ ಭೀಮ ಮೊದಲಾದವರು, ಅಯ್ಯೋ ಹೋಯ್ತೇ ಹೋಯ್ತೋ ಸಂಪೂರ್ಣ ನಾಶವಾಗಿ ಹೋಯ್ತು, ಅರ್ಜುನನ ತಲೆ ನೆಲಕ್ಕೆ ಬಿದ್ದೇ ಹೋಯ್ತು, ಆ ಕಿರೀಟ ಹಾರೋಗಿದ್ದಕ್ಕೆ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ ನಮ್ಮ ಆಟ ಮುಗೀತು, ಇಲ್ಲಿಗೆ ನಮ್ಮ ಕಥೆ ಮುಗೀತು ಅಂತ ಅಂದ್ಕೊಂಬಿಟ್ಟು ಕಿರ್ಚಿಬಿಟ್ರು. ಓ ಅಂತ ಅಂದ್ಬಿಟ್ಟು ಅಯ್ಯೋ ದುಃಖ ಪಡ್ತೇವೆ. ಅದಕ್ಕೆ ಅರ್ಜುನಿಗೆ ಇಂತಹ ಪರಿಸ್ಥಿತಿ ಬಂದ ಮೇಲೆ ನಾವು ಬದುಕಿದೀವಲ್ಲ, ಇನ್ನೂ ನಮ್ಮ ಪ್ರಾಣ ಇನ್ನೂ ಉಳ್ಕೊಂಡಿದೆಯಲ್ಲ, ಏನು ಅನ್ಯಾಯ ಇದು, ನಾವು ಯಾತಕ್ಕೆ ಬದುಕಬೇಕು ಅಂದ್ಬಿಟ್ಟು ಜೋರಾಗಿ ಕಿರ್ಚಾಟ. ದ್ರೌಪದಿ ಮೊದಲಾದವರು ಎಲ್ಲರದ್ದು ಶಿಬಿರಗಳೇನಿವೆ, ತುಂಬ ದೂರ ಏನಿಲ್ಲ, ಅದು ಸುಮಾರು ದೂರದಲ್ಲಿರುತ್ತೆ. ಯಾರೋ ಹೋಗ್ಬಿಟ್ಟು ಏನೋ ಕೂಗ್ತಿದ್ದಾರೆ, ಕೇಳಿಸೇ ಕೇಳಿಸುತ್ತೆ, ಅಯ್ಯೋ ಜೋರಾಗಿ ಕೂಗ್ತಿ ಅರ್ಜುನ ಅರ್ಜುನ್ ಕತೆ ಮುಗೀತು ಅಂತ ಈ ಥರ. ಅಥವಾ ಇನ್ಯಾರೋ ಒಬ್ರು ಬಂದು ಓಡಿಯೂ ಹೇಳಿಯೂ ಇರ್ಬೋದು, ಎರಡೂ ಆಗಿದೆ. ಯಾಕಂದ್ರೆ ಅಷ್ಟು ಜೋರಾಗಿ ಕೂಗಿದಾಗ ಕೇಳಿಸ್ಬಿಟ್ಟಿದೆ, ದ್ರೌಪದಿ ಕೇಳಿಸ್ಬಿಡ್ತು. ಧರ್ಮರಾಜ ಪೆಟ್ಟಾಗಿ ಅವನು ಏಟು ತಿಂದು ಬೇರೆ ಇದ್ನಲ್ಲ ಅಲ್ಲಿ, ಅವನಿಗೂ ಕೇಳಿಸ್ಬಿಡ್ತು. ತಕ್ಷಣ ದ್ರೌಪದಿ ಅರ್ಜುನ ಹೋದ ಅಂತ ಅಂದ್ಕೊಂಡು ವಿಷ ತಗೊಂಡು ಕುಡಿಯೋಕೆ ಸಿದ್ಧಳಾಗ್ಬಿಟ್ಲಂತೆ. ಮುಗೀತು ಅರ್ಜುನ ಕಥೆ ಮುಗೀತು, ಇನ್ನು ನಾವು ಯಾಕೆ ಇರಬೇಕು ಅಂತ ದ್ರೌಪದಿಗೆ. ಎಷ್ಟೇ ಆಗಲಿ ಅರ್ಜುನ ಅಂದರೆ ವಿಶೇಷವಾದ ಪ್ರೀತಿ ಅವಳಿಗೆ, ಒಂದು ಕಾರಣ ಸಹಜವಾದದ್ದೇ. ಏನೇ ಆಗಲಿ ಆ ಮದುವೆಯ ಪಣದಲ್ಲಿ ಆ ಬಿಲ್ಲನ್ನು ತಗೊಂಡು ಎತ್ತಿ ಹೆದೆ ಕಟ್ಟಿ ಬಾಣ ಬಿಟ್ಟು ಆ ತಿರುಗುತ್ತಿದ್ದ ಮೀನನ್ನು ಹೊಡೆದು ಅವಳನ್ನು ಗೆದ್ದವನು ಅರ್ಜುನ. ನಿಜವಾಗಿ ಅವಳನ್ನು ಗೆದ್ದವನು ಅವನು. ಆಮೇಲೆ ಸರಿ, ಭೀಮ ಅಂದರೆ ಅವಳಿಗೆ ಬಹಳ ಪ್ರೀತಿ, ಯಾಕೆಂದರೆ ಕಷ್ಟಕ್ಕಾದವನು ಅವನು, ಇದೆಲ್ಲ ಬೇರೆ. ಆದರೆ ಅದೊಂದು ಇದೆ, ಎಲ್ಲರ ಬಗ್ಗೆಯೂ ಇದೆ ಪ್ರೀತಿ ಇಲ್ಲ ಅಂತಲ್ಲ. ಹಿಮಾಲಯಕ್ಕೆ ಹೋದಾಗ ಒಬ್ಬರಾದ್ಮೇಲೆ ಒಬ್ರು ಬಿದ್ದು ಹೋಗ್ಬಿಡ್ತಾರೆ, ಮೊದಲು ಬೀಳೋವಳೆ ದ್ರೌಪದಿ. ಭೀಮ ಕೇಳ್ತಾನೆ ಧರ್ಮರಾಜನ, ಅವನು ಹಿಂದೆ ನೋಡದೆ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಯಾಕೆ ಬಿದ್ದಲು ಅವಳು ಅಂತಂದರೆ 5 ಜನರನ್ನು ಮದುವೆ ಆಗಿದ್ಲು ನಿಜ, ಆದರೆ ಅರ್ಜುನ ಅಂದರೆ ವಿಶೇಷವಾದ ಪ್ರೀತಿಯನ್ನು ತೋರಿಸ್ತಿದ್ಲಪ್ಪ, ಆ ಪಕ್ಷಪಾತಕ್ಕೆ ಅವಳು ಬಿದ್ದಲು ಅಂತಂದಿದ್ದ. ಅದು ಸರಿಯೋ ತಪ್ಪೋ ವಾದ ವಿವಾದ ಆಮೇಲೆ ಪ್ರಶ್ನೆ. ಹಾಗಿದೆ, ಈ ಸುದ್ದಿಯನ್ನು ಕೇಳಿದ ದ್ರೌಪದಿ ವಿಷವನ್ನು ಕುಡಿಯೋದಕ್ಕೆ ಸಿದ್ಧಲಾರ್ಲು, ಒಂದು ವಿಷದ ಸಣ್ಣ ಪಾತ್ರೆನೋ ಏನೋ ಇಟ್ಕೊಂಡು. ಈ ಕಡೆ ಧರ್ಮರಾಜ ಮೆಲ್ಲಗೆ ಒಂದು ಚಿಕ್ಕ ಕತ್ತಿ ಇಟ್ಕೊಂಡಿದ್ದಂತೆ, ಅವನು ಯಾವಾಗಲೂ ಅದು ಸಿದ್ಧವಾಗಿ ಇಟ್ಕೊಂಡಿದ್ದಂಗೆ ಕಾಣುತ್ತೆ, ತಮ್ಮಂದ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ತನ್ನನ್ನು ತಾನು ಕೊಂದ್ಕೊಂಡ್ಬಿಡ್ಬೇಕು ಅಂತ. ಅವನು ಚಿಕ್ಕ ಕತ್ತಿಯನ್ನು ಅವನು ತೆಗೆದ, ಸದ್ಯ ಸಿನಿಮಾದಲ್ಲಿ ತೋರಿಸೋ ಹಂಗೇನೆ. ಆ ಕ್ಷಣಕ್ಕೆ ದೂತರು ಬಂದ್ಬಿಟ್ರಂತೆ, ಒಂದು ಸುದ್ದಿ ಹೋಗಿರುತ್ತೆ ಅರ್ಜುನಿಗೆ ಏಟು ಬಿತ್ತು ಅಂತ ಬಂದಿರುತ್ತೇನು ಗೊತ್ತು, ಹಂಗಾಗಿಲ್ಲ ಅನ್ನೋದನ್ನು ಒಬ್ರು ಬಂದು ಹೇಳಬೇಕಲ್ಲ, ಇಲ್ದ್ರೆ ಅದೇ ನಂಬಿಡ್ತಾರೆ. ಅದಕ್ಕೆ ಆ ದೂತರು ಬಂದ್ಬಿಟ್ಟು ಹೇಳಿದಂತೆ, ಸ್ವಾಮಿ ಮಹಾರಾಜ ಯೋಚನೆ ಮಾಡಬೇಕಾಗಿಲ್ಲ, ಶ್ರೀಕೃಷ್ಣ ಪರಮಾತ್ಮ ರಥವನ್ನು ನೆಲಕ್ಕೆ ಕುಸಿಯುವಾಗೆ ಒತ್ತಿ ಬಿಟ್ಟ, ಒದ್ದಿದ್ದು ನಿಜ ರಥಕ್ಕೆ ಒತ್ತು ಬಿಟ್ಟ, ಒತ್ತಿದ್ರಿಂದ ರಥ ನೆಲಕ್ಕೆ ಕುಸಿದು ಬಿಡ್ತು, ಹಾಗಾಗಿ ಅರ್ಜುನನ ತಲೆಗೆ ಬಾಣ ಬೀಳಲಿಲ್ಲ, ಸರ್ಪಾಸ್ತ್ರ ಅದಕ್ಕೆ ಬೀಳಲಿಲ್ಲ, ಅವನ ಕಿರೀಟದ ಮೇಲೆ ಬಿತ್ತು, ಹಾಗಾಗಿ ಅರ್ಜುನನ ಕಿರೀಟ ಬಿತ್ತು ಅವನ ತಲೆ ಬೀಳಲಿಲ್ಲ ಅಂತ ಶುಭ ಸುದ್ದಿ ಹೇಳ್ಬಿಟ್ರು. ಅಬ್ಬ ಸರ್ಪಾಸ್ತ್ರದ ಗುರಿ ತಪ್ಪಿತು ಅಂತ ಗೊತ್ತಾದ ತಕ್ಷಣ ಎಲ್ರಿಗೂ ಸಮಾಧಾನ ಆಯಿತು. ಈ ಕಡೆ ಸರ್ಪಾಸ್ತ್ರ ಏನು ಮಾಡ್ತು, ಯಾಕೆಂದರೆ ಇದು ಮಾಮೂಲಿ ಸರ್ಪ ಅಲ್ಲ, ಇದು ಅರ್ಜುನನ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಬಂದಿರುವಂಥ ಸರ್ಪಾಸ್ತ್ರ. ಅದಕ್ಕೋಸಾಗಿ ತನ್ನ ಗುರಿ ತಪ್ಪಿದ್ದನ್ನು ನೋಡಿ ಕೋಪ ಬಂದುಬಿಡ್ತು, ಅದಕ್ಕೆ ಕರ್ಣನ ಹತ್ರ ವಾಪಸ್ ಬಂದುಬಿಡ್ತು. ವಾಪಸ್ ಬಂದು ಹೇಳ್ತಾ ಇದೆಯಂತೆ, ಕರ್ಣ ಸರಿಯಾಗಿ ಹೂಡದೇನೆ ನನ್ನನ್ನು ಹಾಳು ಮಾಡಿಬಿಟ್ಟೆ, ಕೆಲಸನ ಮಾಡು, ಈಗ ಇನ್ನೊಂದು ಸಲ ಬಂದಿದ್ದೀನಿ ನಾನು, ಹುಡು ಈಗ ಮತ್ತೆ ಹೂಡು ಬಿಲ್ಲಿಗೆ, ಬಿಡು ಅದನ್ನು ಬಾಣವನ್ನು ನನ್ನ ಅಂತ ಬಂತಂತೆ. ತೋಡು ತೋಡು ಇನ್ನೊಮ್ಮೆ ಎನ್ನನ್ನು.

ಎಷ್ಟು ಚೆನ್ನಾಗಿ ಹೇಳ್ತಾನೆ, ತೊಡು ತೊಡು ತಗೊಳ್ಳೋ ಬಿಡೋ ಇನ್ನೊಂದ್ಸಲ ನನ್ನನ್ನು ಎನ್ನನ್ನು ಅಕ್ಕಟಾ ಕೆಡಿಸಿದೆಯಲ್ಲ ರಾಜಕಾದ್ವಿಯವ, ಅಂಥ ದೊಡ್ಡ ಕೆಲಸವನ್ನು ಹಾಳು ಮಾಡಿಬಿಟ್ಟಿಯಲ್ಲ, ಸರಿಯಾಗಿ ಗುರಿ ಹಿಡಿದೆ, ಈಗಲಾದರೂ ಪರವಾಗಿಲ್ಲ ಇನ್ನೊಂದ್ಸಲ ತೊಡು. ಅರ್ಜುನ ಎಲ್ಲಿ 14 ಲೋಕಗಳಲ್ಲಿ ಎಲ್ಲಿ ಅಡಗಿದ್ರೂ ನಾನು ಬಿಡೋದಿಲ್ಲ ಅವನನ್ನು, ನಾನು ಮುಗಿಸ್ಬಿಡ್ತೀನಿ, ಅವನು ತಿಂದು ಹಾಕ್ಬಿಡ್ತೀನಿ ಅವನನ್ನು, ಬಿಡು ನನ್ನನ್ನು ನೀನು ಅಂತ ಹೇಳ್ತು. ಅದಕ್ಕೆ ಬಹುಶಃ ಒಬ್ಬರು ಬಾಣ ಬಿಟ್ಟರೆ ಮಾತ್ರ ಹೋಗೋಕೆ ಸಾಧ್ಯ, ತಾನೇ

ಬಾಣವೇ ವಾಪಸ್ ಬಂದ್ಬಿಟ್ಟು ನನ್ನನ್ನು ಇನ್ನೊಂದು ಸಲ ಬಿಡೋ ಅಂತ ಕೇಳುವಂಥ ಬಾಣವನ್ನು ನಾನು ಕಂಡೇ ಇಲ್ವಲ್ಲ, ನಾನು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಇದನ್ನ ಅಂದ್ಬಿಟ್ಟು ಕೇಳ್ತಾನೆ. ಈ ಸರ್ಪಾಯ ಕಾಂಡವೇ ಚಿತ್ರಭಾನು ಸಂತರ್ಪಯಾನೇನ ಧನುರ್ಧರೇಣ, ಯಾವತ್ತು ಯಾವುದನ್ನು ನೀನು ಆವತ್ತು ಹೊಡೆದಿದ್ಯೋ ಅದೇ ಬಂತು. ಅಸ್ಯ ಮಾತಾ ನಿಹತ, ನೀನು ಅದು ತಾಯಿನೂ ಸಾಯಿಸಿದ್ಯಪ್ಪ, ಅದೇ ಮಾಡಿದ್ದು, ಈಗ ಹೊಡಿ. ಕರ್ಣನ ಬಲ ಅದಕ್ಕಿಲ್ಲ, ಅಂದರೆ ಕರ್ಣ ಬಾಣ ಬಿಟ್ಟಿಲ್ವಲ್ಲ, ಬಲ ಇಲ್ಲ ಅಂದ ತಕ್ಷಣ ಅವನು ಐದು ಬಾಣಗಳನ್ನು ಪ್ರಯೋಗಿಸಿ ತುಂಡು ತುಂಡು ತುಂಡು ಮಾಡಿ ಹಾಕ್ಬಿಡ್ತಾನೆ. ಅಲ್ಲಿಗೆ ಅದರ ಕತೆ ಮುಗಿಯುತ್ತೆ. ಅದನ್ನೇ ಸಂಜಯ ಧೃತರಾಷ್ಟ್ರ ಹೇಳ್ತಾನೆ, ನೋಡಪ್ಪ ಈ ಸರ್ಪಾಸ್ತ್ರ ಇರೋ ತನಕ ನಿಮಗೆ ಜಯಲಕ್ಷ್ಮಿ ಇದ್ಲು ನಿಮ್ಮ ಕಡೆ, ಇದಾದ್ಮೇಲೆ ಅವನ ಜಯಲಕ್ಷ್ಮಿ ಭೂಲಕ್ಷ್ಮಿ ಭಾಗ್ಯಲಕ್ಷ್ಮಿ ದುರ್ಯೋಧನ ಕೈ ಬಿಟ್ಬಿಟ್ರಪ್ಪ ಅಂತ ಹೇಳಿ ಮುಗಿಸ್ತಾನೆ. ಅಲ್ಲಿಗೆ ಮುಂದಿನ ಕಥೆ ನೋಡೋಣ.

ಕೇಳುಗರ, ಇದುವರೆಗೂ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಬಂಗಾಳ ಕುಲಿಯಲ್ಲಿ ಟೈಮ್ ಮಿಷನ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬಂಗಾಳ ಕೊಲ್ಲಿಯ ಆಳದಲ್ಲಿ ಅಡಗಿರುವ ರಹಸ್ಯವೊಂದನ್ನು ಪುಣೆಯ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ಬಯಲುಗೊಳಿದಿದ್ದಾರೆ. ನಮ್ಮ ಕಣ್ಣಿಗೆ ಕಾಣುವ ಸಮುದ್ರದ ಅಲೆಗಳ ಅಡಿಯಲ್ಲಿ, ಅಂದರೆ ಸುಮಾರು 90 ಕೋಟಿ 20 ಲಕ್ಷ ವರ್ಷಗಳಷ್ಟು ಅಳೆಯದಾದ ಭೂಮಿಯ ಪದರವೊಂದು ಪತ್ತೆಯಾಗಿದೆ. ಈ ಮಹತ್ವದ ಸಂಶೋಧನೆಯು ಭಾರತದ ಉಪಖಂಡವು ಆಫ್ರಿಕಾದಿಂದ ಹೇಗೆ ಬೇರ್ಪಟ್ಟು ನೈಋತ್ಯಕ್ಕೆ ಚಲಿಸಿತು ಎಂಬ ದಶಕಗಳ ಕಾಲದ ಭೌಗೋಳಿಕ ಗೊಂದಲಕ್ಕೆ ಉತ್ತರ ನೀಡಿದೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿರುವ ಭೂಮಿಯ ವಯಸ್ಸನ್ನು ಅಲ್ಲಿನ ಶಿಲೆಗಳಲ್ಲಿ ಅಡಗಿರುವ ಕಾಂತೀಯ ಪಟ್ಟಿಗಳ ಮೂಲಕ ಅಳೆಯತೊಡಗುತ್ತಾರೆ. ಭೂಮಿಯ ಒಳಗಿನಿಂದ ಲಾಲಾರಸವು ಮೇಲೆ ಬಂದು ತಣ್ಣಗಾದಾಗ ಅದರಲ್ಲಿರುವ ಖನಿಜಗಳು ಆ ಸಮಯದಲ್ಲಿ ಭೂಮಿಯ ಕಾಂತೀಯ ದಿಕ್ಕಿಗೆ ತಕ್ಕಂತೆ ಜೋಡಣೆಯಾಗಿರುತ್ತದೆ. ಭೂಮಿಯ ಕಾಂತೀಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಕಾಲಕಾಲಕ್ಕೆ ಅದಲು ಬದಲಾಗುತ್ತಿರುತ್ತವೆ. ಹೀಗಾಗಿ ಸಮುದ್ರದ ತಳವು ಒಂದು ದೊಡ್ಡ ಟೇಪ್ ರೆಕಾರ್ಡ್ನಂತೆ ಕೆಲಸ ಮಾಡುತ್ತದೆ ಮತ್ತು ಅಲ್ಲಿಯ ಕಾಂತೀಯ ಬದಲಾವಣೆಗಳನ್ನು ನೋಡಿ ಆ ಪದರ ಎಷ್ಟು ಹಳೆಯದಾದದು ಎಂದು ಹೇಳಬಹುದಾಗಿದೆ. ಆದರೆ ಬಂಗಾಳ ಕೊಲ್ಲಿಯ ವಿಷಯದಲ್ಲಿ ಇದು ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ಭೂಮಿಯ ಪದರವು ಕ್ರಿಸ್ಟಿಯಸ್ ನಾರ್ಮಲ್ ಸೂಪರ್ ಕ್ರ್ಯಾನ್ ಎಂಬ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿತ್ತು. ಸುಮಾರು 12 ಕೋಟಿಯಿಂದ 8 ಕೋಟಿ 30 ವರ್ಷಗಳ ಹಿಂದಿನ ಈ ಅವಧಿಯಲ್ಲಿ ಈ ಭಾಗದಲ್ಲಿ ಭೂಮಿಯ ಕಾಂತೀಯ ಧ್ರುವಗಳು ಯಾವುದೇ ಬದಲಾವಣೆ ಕಾಣದೇ ಸ್ಥಿರವಾಗಿದ್ದವು. ಇದರಿಂದಾಗಿ ವಿಜ್ಞಾನಿಗಳಿಗೆ ಯಾವುದೇ ಬಾರ್ಕೋಡ್ ಅಥವಾ ಕಾಂತೀಯ ಪಟ್ಟಿಗಳು ಸಿಗದೆ ಗೊಂದಲ ಉಂಟಾಗಿತ್ತು. ಇದರ ಜೊತೆಗೆ ಹಿಮಾಲಯದಿಂದ ಹರಿದು ಬಂದ ಬೃಹತ್ ಪ್ರಮಾಣದ ಹೂಳು, ಅಂದರೆ ಸಿಡಿಮೆಂಟ್ ಮತ್ತು ಜ್ವಾಲಾಮುಖಿಯ ಚಟುವಟಿಕೆಗಳು ಈ ಅಳೆಯ ಪದರವನ್ನು ಸುಮಾರು 18 ಕಿಲೋಮೀಟರ್ ದಪ್ಪದ ಮಣ್ಣಿನ ಅಡಿಯಲ್ಲಿ ಹೇತು ಹಾಕಿದವು. ಈ ಸವಾಲನ್ನು ಎದುರಿಸಲು IISER ಪುಣೆಯ ಸಂಶೋಧಕರಾದ ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಕೊಳ್ಳೂರು ಶ್ರೀಕೃಷ್ಣ ಅವರು ಹೊಸ ಹಾದಿಯನ್ನು ಹಿಡಿದರು. ಅವರು ಕಾಂತೀಯ ದಿಕ್ಕಿನ ಬದಲಾವಣೆಗಾಗಿ ಹುಡುಕುವ ಬದಲು ಕಾಂತೀಯ ಕ್ಷೇತ್ರದ ತೀವ್ರತೆಯಲ್ಲಿ ಉಂಟಾಗುವ ಅತ್ಯಂತ ಸಣ್ಣ ಏರಿಳಿತವೊಂದನ್ನು ಗಮನಿಸಿದರು. ಇದನ್ನು ವಿಜ್ಞಾನದ ಭಾಷೆಯಲ್ಲಿ Q1 ಎಂದು ಕರೆಯಲಾಗುತ್ತದೆ. ಇದು ಧ್ರುವಗಳ ಬದಲಾವಣೆಯಲ್ಲ, ಬದಲಾಗಿ ಕಾಂತೀಯ ಶಕ್ತಿಯಲ್ಲಿ ಉಂಟಾಗುವ ಒಂದು ಕ್ಷಣಿಕ ಸ್ಪಂದನ ಅಥವಾ ಮಿಡಿತ ಎನ್ನಬಹುದು. ಸಂಶೋಧಕರು ಸಂಶೋಧನಾ ಹಡಗುಗಳ ಮೂಲಕ ಕಾಂತೀಯ ಸಂವೇದಕಗಳನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸಿದರು. ನಂತರ ಇದನ್ನು

0: ಸ್ಯಾಟಲೈಟ್ ಮಾಡೆಲ್ಗಳು ಮತ್ತು ಭೂಮಿಯ ಒಳಗಿನ ಚಿತ್ರಣ ನೀಡುವ ಸಿಸ್ಮಿಕ್ ರಿಫ್ಲೆಕ್ಷನ್ ಇಮ್ಯಾಜಿಂಗ್ ತಂತ್ರಜ್ಞಾನದೊಂದಿಗೆ ಹೋಲಿಸಿ ನೋಡಿದರು. ಈ ಸಂಶೋಧನೆಯ ಫಲವಾಗಿ ಬಂಗಾಳ ಕೊಲ್ಲಿಯ ಮಧ್ಯಭಾಗದಲ್ಲಿ ಅಂದರೆ ಸುಮಾರು 12 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಎರಡು ಬೃಹತ್ ಜಲಾಂತರ ಪರ್ವತ ಶ್ರೇಣಿಗಳ ನಡುವೆ ಈ Q1 ಸಂಕೇತವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಇದು ಈ ಭಾಗದ ಭೂಮಿಯ ಪದರವು ಸರಿಯಾಗಿ 9,20,000 ವರ್ಷಗಳ ಹಳೆಯದು ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಈ ಸಂಶೋಧನೆಯು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಭೂಮಿಯ ಇತಿಹಾಸದ ಬಗ್ಗೆ ತಿಳಿಸಿಕೊಳ್ಳುವ ಒಂದು ಪ್ರಮುಖ ಅಂಶ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿನ ಎಲ್ಲ ಖಂಡಗಳು ಗೊಂಡ್ವಾನ ಎಂಬ ಒಂದೇ ಬೃಹತ್ ಖಂಡದ ಭಾಗವಾಗಿದ್ದುವು. ಕಾಲಕ್ರಮೇಣ ಇವು ಬೇರ್ಪಡಲು ಆರಂಭಿಸಿದವು. ಈಗಿನ ಕರ್ನಾಟಕವನ್ನು ಒಳಗೊಂಡ ಭಾರತದ ಭಾಗವು ಆಫ್ರಿಕಾದಿಂದ ಬೇರ್ಪಟ್ಟು ನೈಋತ್ಯ ದಿಕ್ಕಿನಲ್ಲಿ ಚಲಿಸಿ ಏಷ್ಯಾದೊಂದಿಗೆ ವಿಲೀನವಾಯಿತು. ಈ ಚಲನೆ ಮತ್ತು ಪಲ್ಲಟಗಳು ಯಾವಾಗ ನಡೆದವು ಎಂಬ ನಿಖರವಾದ ಕಾಲಸೂಚಿಯನ್ನು ಈ 9,20,000 ವರ್ಷಗಳ ಹಳೆಯ ಭೂಮಿಯ ಪದರವು ಒದಗಿಸಿದೆ. ಭಾರತದ ಭಾಗವು ಏಷ್ಯಾ ಖಂಡದ ಜೊತೆ ವಿಲೀನವಾದಾಗಲಿ ಹಿಮಾಲಯ ಪರ್ವತಗಳು ಮೂಡತೊಡಗಿದವು. ನಮ್ಮ ಕರ್ನಾಟಕದ ಪಶ್ಚಿಮ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ರಚನೆಯ ಹಿಂದೆಯೂ ಇಂಥದ್ದೇ ಜ್ವಾಲಾಮುಖಿ ಮತ್ತು ಪ್ಲೇಟ್ ಟೆಕೋನಿಕ್ಸ್ ಎಂಬ ಭೂಪದರಗಳ ಚಲನೆಯ ಇತಿಹಾಸವಿದೆ. ಹಾಗೆಯೇ ನಮ್ಮ ಪಶ್ಚಿಮ ಘಟ್ಟ ಹಾಗೂ ಅಲ್ಲಿನ ನದಿಗಳಾದ ಕಾವೇರಿ, ತುಂಗಾ, ಭದ್ರಾ ಎಲ್ಲವೂ ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು. ಬಂಗಾಳ ಕೊಲ್ಲಿಯಲ್ಲಿ ದೊರೆತಿರುವ ಈ ಪುರಾವೆಯು ಒಟ್ಟಾರೆ ಭಾರತೀಯ ಭೂಭಾಗದ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ದಾರಿದೀಪವಾಗಿದೆ. ಸಂಶೋಧಕರು ಇನ್ನೂ ಹಳೆಯದಾದ ಅಂದರೆ 10,80,000 ವರ್ಷಗಳ ಸ್ಟು ಹಳೆಯ Q2 ಎಂಬ ಸಂಕೇತಕ್ಕಾಗಿ ಹುಡುಕಾಟ ನಡೆಸಿದರು. ಆದರೆ ಜ್ವಾಲಾಮುಖಿಯ ಪ್ರಭಾವದಿಂದ ಅದು ಅಸ್ಪಷ್ಟವಾಗಿ ಹುಡುತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಂತ್ರಜ್ಞಾನ ಬಳಸಿ ಈ ರಹಸ್ಯವನ್ನು ಭೇದಿಸಬಹುದು ಎಂಬ ಭರವಸೆ ವಿಜ್ಞಾನಿಗಳದಾಗಿದೆ. ಒಟ್ಟಿನಲ್ಲಿ ಸಮುದ್ರದ ಆಳದಲ್ಲಿನ ಈ ಸಂಶೋಧನೆಯು ನಮ್ಮ ಭೂಮಿಯ ರಚನೆಯ ಹಿಂದಿನ ರಹಸ್ಯವನ್ನು ಬಿಚ್ಚಿಟ್ಟ ತೊಡಗಿದೆ. ವಿಜ್ಞಾನಿಗಳ ಈ ಸಾಧನೆಯು ಭೂಗರ್ಭ ಶಾಸ್ತ್ರದ ನಕ್ಷೆಯಲ್ಲಿ ಭಾರತಕ್ಕೆ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟಿದೆ. ನಮ್ಮ ಕಾಲು ಕೆಳಗಿರುವ ಮಣ್ಣು ಮತ್ತು ನಾವು ವಾಸಿಸುವ ಭೂಮಿ ಹೇಗೆ ರೂಪುಗೊಂಡಿತು ಎಂಬ ಕುತೂಹಲಕ್ಕೆ ಈ ಸಂಶೋಧನೆಯು ಒಂದು ಸ್ಪಷ್ಟ ಉತ್ತರವನ್ನು ನೀಡಿದೆ. ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷನ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
1: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.

0: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ಥರ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತ ಪಡಿಸುವ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಗಾಂಧೀಜಿ ಹುಟ್ಟು ಮಗುವಾಗಿದ್ದಾಗ ಅವರ ಮನಸ್ಸಿನ ಮೇಲೆ ಯಾವ ಪ್ರಭಾವಗಳಾಯಿತು ಅಂತ, ತಾಯಿ ತಂದೆಯರ ಪ್ರಭಾವ, ತಾಯಿಯ ದೈವಿ ಭಕ್ತಿ, ಇದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆ ಹೆದರಿಕೆ, ಭಯ. ಅವ್ರು ಹೇಳ್ತಾರೆ, ಶಾಲೆಯಿಂದ ನಾನು ಬೇಗ ಓಡ್ ಹೋಗ್ತಿದ್ದೆ, ಯಾಕಂದ್ರೆ ಯಾರೋ ಹೇಳಿದ್ರಂತೆ ಶಾಲೆಯಲ್ಲಿ ದೆವ್ವ ಇದೆ, ಯಾರು ಕಡೆಗೆ ಹೋಗ್ತಾರೋ ಅವ್ರು ಹಿಡ್ಕೊಂಡ್ಬಿಡುತ್ತೆ ಅಂತ. ಅದು ಗಂಟೆ ಆದ ತಕ್ಷಣ ಮೊದಲು ಓಡೋರು ಇವರೇ. ಅವ್ರು ಹೇಳ್ತಾರೆ, ದೆವ್ವಗಳ ಭಯ ಬಹಳ ಇತ್ತು ನನಗೆ, ಆದ್ರೆ ಮದುವೆ ಆದ್ಮೇಲೆ ನಂಗೆ ಚಿಂತೆ ಇರಲಿಲ್ಲ, ಯಾಕಂದ್ರೆ ಕಸ್ತೂರ್ಬಾಗ್ ದೇವುಗಳ ಭಯ ಇರಲಿಲ್ಲ ಅಂತ.
1: ಅವರ ಜೀವನ ಚರಿತ್ರೆಯನ್ನು ಓದಬೇಕು.
0: ಅದು ಕನ್ನಡದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ, ಸತ್ಯಾನ್ವೇಷಕನ ಚೈತ್ರ ಯಾತ್ರೆ ಅಂತ. ಅದ್ಭುತ, ಅತ್ಯಂತ ಪ್ರಾಮಾಣಿಕವಾದ ಜೀವನ ಚರಿತ್ರೆ ಅದು. ಅದರಲ್ಲಿ ಒಂದು ಘಟನೆ ಬರೀತಾರೆ. ನಾವು ಸಾಮಾನ್ಯವಾಗಿ ಜೀವನ ಚರಿತ್ರೆ ಬರೆಯೋರು ನಮ್ಮ ಜೀವನದ ಕೊನೆಯ ಅವಧಿಯಲ್ಲಿ ಕೂತ್ಕೊಂಡು ಏನು ಮಾಡಬಹುದಾಗಿತ್ತು ಅನ್ನೋದನ್ನು ಬರಿತೀವಿ ಹೊರತಾಗಿ ಏನು ಮಾಡಿದ್ವಿ ಅನ್ನೋದನ್ನು ಹೇಳಲ್ಲ. ಸಾಧನೆಗಳನ್ನು ಎತ್ತಿ ತೋರಿಸಿ ನನ್ನ ವೈಫಲ್ಯಗಳನ್ನು ಮೂಲೆಯಲ್ಲಿ ತಳ್ಳುತ್ತೇವೆ. ಆದರೆ ಗಾಂಧೀಜಿ ಜೀವನ ಚರಿತ್ರೆ ವಿಶೇಷ ಅಂದರೆ ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿ ನಿಷ್ಕರುಣೆಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಮಾಂಸಾಹಾರ ಮಾಡೋರಲ್ಲ, ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಆದರೆ ಮೋಹನ್ ದಾಸ್ರ ಅಣ್ಣ ಕರ್ಸನ್ ದಾಸ್ ಅಂತ ಇದ್ರು. ಆತನ ಸಹಪಾಠಿ ಒಬ್ಬ ಮೆಹತಾಬ್ ಅಂತ ಹುಡುಗ, ಎತ್ತರ ಹುಡುಗ, ದಾಂಡಿಗ. ಆಗಿನ ಕಾಲದಲ್ಲಿ ಹುಳಿ ಬೆಳೆ ಹುಡುಗರಿಗೆ ತಾವು ದೊಡ್ಡವರಾಗಬೇಕು, ಬಲಿಷ್ಠರಾಗಬೇಕು ಅಂತಿದ್ದೇ ಇರುತ್ತೆ ಎಲ್ಲ ಮಕ್ಕಳಿಗೆ ಇರೋದು. ಮೋಹನ್ ದಾಸಿಗೆ ಏನು ಆಸೆ ಬಂತು, ನಾನು ಮೆಹತಾಬ್ ಅಂತಾರ ಗಟ್ಟಿ ಆಗಬೇಕು, ಎತ್ತರ ಆಗಬೇಕು, ಮೈಕೈ ಬಿಗಿ ಆಗಬೇಕು ಅಂತ ಆಸೆ. ಮೆಹತಾಬ್ ಕೇಳಿದ್ರಂತೆ, ನಿನ್ನಂಗೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಅಂತ ಹೇಳಿದ, ನೀನೇ ನಮ್ಮಂಗೆ ಆಗೋಕೆ ಸಾಧ್ಯ ಇಲ್ಲ, ಹಿಂಗೆ ಹೆಜ್ಜುಬುರ್ಕನಾಗಿರೋದು, ನಾವೆಲ್ಲ ಮಾಂಸ ತಿಂತೀವಿ ಅದಕ್ಕೆ ಹಿಂಗೆ ಗಟ್ಟಿ ಆಗ್ತೀವಿ, ಈ ಬ್ರಿಟಿಷರನ್ನು ಓಡಿಸ್ಬೇಕಾದ್ರೆ ಗಟ್ಟಿಗಿರಬೇಕು, ನೀನಂಗೆ ಕೊಳಕಿರಬೇಕಾಗಿಲ್ಲ, ನೀ ನನ್ನ ಹಾಗೆ ಮಾಂಸ ತಿನ್ನು, ನೀನು ಬ್ರಿಟಿಷರನ್ನು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ ಇವ್ರ ತಲೆಗೆ ಬಂತು. ಬ್ರಿಟಿಷರನ್ನು ಓಡಿಸ್ಬೇಕಾಗಿದ್ರು, ನಾನು ಹಿಂಗೆ ಅಶಕ್ತನಾಗಿದ್ದರೆ ಆಗೋಲ್ಲ ಅಂತ ಹೇಳಿ ಬಹಳ ಚಿಂತೆ ಮಾಡಿ

ಮುಂದೆ ಮುಂದೆ ನೋಡಿ, ಮನೆ ಬಂದು ವಾತಾವರಣ ಇದೆಯಲ್ಲ, ಮಾಂಸಾಹಾರ ಮಾಡುವಂಗಿಲ್ಲ. ಆದ್ರೆ ಗೆಳೆಯನ ಜೊತೆ ಹೋಗಿ ಕಳ್ಳತನದಿಂದ ಊರ್ ಕೆರೆ ಪಕ್ಕ ಕೂತ್ಕೊಂಡು ಬೇಯಿಸಿದಂತ ಮಾಂಸವನ್ನ ಗುಟ್ಟುವಾಗಿ ತಿಂದ್ರು. ಏನ್ ರುಚಿ ಅನಿಸ್ಲಿಲ್ಲ ಅವರಿಗೆ, ಚಕ್ಕಳ ತಿಂದಂಗ ಅನಿಸ್ತು ಅಂತ ಬರೀತಾರೆ ಅವರು, ಮೂಳೆ ಚಕ್ಕಳ ತಿಂದಂಗಾಯ್ತು ಅಂತ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಆಘಾತಗೊಂಡು ಏನ್ ಪ್ರಾಣಾನೇ ಹೋಗ್ಬಿಡ್ತದೋ ಅಂತ ಹೇಳಿ ಯಾರಿಗೂ ಹೇಳಿಲ್ಲ. ರಾತ್ರಿ ಎಲ್ಲ ಮಲ್ಕೊಳ್ಳಿಲ್ಲ ತಿಂದ ದಿವ್ಸ. ಅವ್ರು ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಮೇಕೆ ಮ್ಯಾ ಮ್ಯಾ ಅಂದಂಗ ಕೇಳಿಸ್ತಾ ಇತ್ತು ನನಗೆ ಅಂತ ಹೇಳ್ತಾರೆ. ಕಂಗಾಲಾಗ್ಬಿಟ್ರಂತೆ. ಮರುದಿವ್ಸ ಸ್ನೇಹಿತ ಹೇಳಿದ್ರಂತೆ, ನನಗೆ ಇಷ್ಟ ಆಗ್ಲಿಲ್ಲಪ್ಪ, ಹೆದರಿಕೆ ಆಯ್ತು ಅಂತ. ಆತ ಹೇಳ್ದ, ಹಿಂಗೆ ಹೆದರ್ಕೊಂಡ್ರೆ ಬ್ರಿಟಿಷರ್ ಹೆಂಗ ಓಡಿಸ್ತೀಯ ನೀನು, ನಡೆಸು ಅಂದ. ಒಂದು ವರ್ಷದಲ್ಲಿ ಒಂದು 5-6 ಸಲ ಈ ತರ ಆಗಿರ್ಬೇಕು. ಆತ ಹೇಳ್ದ, ಸಿಗರೇಟ್ ಸೇದ್ಬೇಕು, ಶಕ್ತಿ ಬರ್ತದೆ. ಸ್ವಲ್ಪ ದಿವ್ಸ ಸಿಗರೇಟು ಸೇದಿದ್ರು. ದುಡ್ಡು ಬೇಕಲ್ಲ ಅದಕ್ಕೆ. ಅಣ್ಣ ತಮ್ಮ ಏನ್ ಮಾಡಿ ದುಡ್ಡು ಬೇಕು ಅಂತಂದಾಗ 25 ರೂಪಾಯಿ ಸಾಲ ಆಗ್ಬಿಟ್ಟಿತ್ತು. ಆಗಿನ ಕಾಲದ 25 ರೂಪಾಯಿ ತೀರ್ಸೋದು ಹೇಗೆ? ಅಣ್ಣನ ಕೈಯಲ್ಲಿ ಒಂದು ಬಂಗಾರದ ಬಳೆ ಇತ್ತು, ಅದ್ರದ್ದೊಂದು ಚೂರು ಕತ್ತರಿಸಿ ಮಾರಾಟ ಮಾಡಿ ಸಾಲ ತೀರಿಸ್ಕೊಂಡ್ರು. ಆದ್ರೆ ಪ್ರತಿ ಸಲ ಇದು ನೋಡಿ ಯಾವಾಗಲೂ ಇರುತ್ತೆ, ಅಪರಾಧಿ ಭಾವ ಅಂತ ಇರ್ತದೆ. ತಪ್ಪು ಮಾಡಿದಾಗ ಮತ್ತೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ. ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲಿಲ್ಲ. ಮನಸ್ಸು ಕಾಡ್ಬಿಡ್ತು, ತಪ್ಪು ಮಾಡಿದ್ದೀನಿ ಅನಿಸ್ತು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನಿಸ್ತು. ಅಪ್ಪನ ಮುಂದೆ ಹೇಳೋಕೆ ಧೈರ್ಯ ಇಲ್ಲ. ಅದಕ್ಕೆ ಏನು ಮಾಡಿದ್ರು ಅಂದರೆ, ಕೂತ್ಕೊಂಡೊಂದು ಪತ್ರ ಬರೆದು, ನಾ ಹೀಗೀಗೆ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಕ್ಷಮಿಸಿ ನನ್ನ, ದಯವಿಟ್ಟು ನೀವು ಕ್ಷಮಿಸಿದ್ದೀನಿ ಅಂತನೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಂತ ಪತ್ರ ಬರೆದು ತಂದೆ ಕೈಯಲ್ಲಿ ಕೊಟ್ಟರು. ತಂದೆ ಅನಾರೋಗ್ಯ ಆಗಿತ್ತು, ಅವಾಗ ನೆಲದ ಮೇಲೆ ಹಲಗೆ ಮೇಲೆ ಮಲ್ಕೋತಾ ಇದ್ರು, ಭಗಂದರ ರೋಗ ಅಂತ ಇತ್ತು. ಮಲ್ಕೊಂಡಾಗ ಇವ್ರು ಹೋಗಿ ಪತ್ರ ಕೊಟ್ಬಿಟ್ಟು ಓಡಿ ಹೋಗ್ಬಿಟ್ರು, ಮರೆಗೆ ನಿಂತು ನೋಡ್ತಾ ಇದ್ರು. ಅಪ್ಪ ಕರಮ್ಚಂದ್ ಅವರು ಆ ಪತ್ರ ತಗೊಂಡು ಓದಿ ಮಗ ಮಾಡಿ ತಪ್ಪು ಗೊತ್ತಾಯ್ತು, ಅವನು ಪ್ರಾಯಶ್ಚಿತ್ತ ಆಗಿದೆ, ದುಃಖ ಆಗಿದೆ ಅಂತ ಗೊತ್ತಾಯ್ತು. ಅವ್ರು ಒಂದು ಮಾತು ಆಡ್ಲಿಲ್ಲ, ಪತ್ರ ಓದ್ತಾ ಗಳಗಳಗಳಗಳ ಕಣ್ಣಲ್ಲಿ ನೀರು ತಂದ್ರು, ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಕೊನೆ ಎಲ್ಲ ಮುಗಿದ ಮೇಲೆ ಆ ಪತ್ರನ ಎದೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿ ಮಲ್ಕೊಂಡ್ಬಿಟ್ರು. ಮೋಹನ್ ದಾಸನ್ ಗೊತ್ತಾಯ್ತು, ನಿಮ್ಮಪ್ಪ ನನ್ನ ಕ್ಷಮಿಸಿದ್ದಾರೆ ಅಂತ. ಹೋಗಿ ಕಾಲು ಹಿಡ್ಕೊಂಡ ಅಪ್ಪಂದು, ಅವತ್ತೇ ಪ್ರತಿಜ್ಞೆ ಮಾಡಿದ, ಅಪ್ಪ ನಾನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ, ಯಾವುದನ್ನು ಮುಚ್ಚಿಡೋದಿಲ್ಲ, ಇನ್ನು ಮೇಲೆ ಇಂಥ ತಪ್ಪಾಗೋದು ಸಾಧ್ಯ ಇಲ್ಲ ಅಂತ ವಚನ ಕೊಟ್ಟ. ಅತ್ತೆ ಅಪ್ಪನ ಕಣ್ಣಲ್ಲಿ ನೀರು ಬಂತು. ಅದೇ ಕೊನೆ, ತಂದೆ ತಾಯಿ ಕೊಟ್ಟ ಮಾತನ್ನ ಕೊನೆವರೆಗೂ ಗಾಂಧೀಜಿ ಮೀರಲಿಲ್ಲ. ಈ ಸ್ವಭಾವ ಅವ್ರಿಗೆ ಬಾಲ್ಯದಿಂದ ಬಂದದ್ದು. ಒಂದು ತಪ್ಪಾದ್ರೆ ಅದನ್ನ ಅಲ್ಲಿಂದಲೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಈ ಪ್ರಾಯಶ್ಚಿತ್ತದ ಸ್ವಭಾವ ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತು ಅಂದ್ರೆ, ಒಂದ್ಸಲ ಮನೇಲಿ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿದ್ದಾರೆ, ಗೆಳೆಯನ ಊಟಕ್ಕೆ ಕರೆದಿದ್ದಾನೆ ಮೋಹನ್ ದಾಸ್, ಆದ್ರೆ ಅವ್ನು ಕರೆದಿದ್ದೀನಿ ಅಂತ ಮರೆತು ಹೋಗ್ಬಿಡ್ತು, ತಾನು ಊಟ ಮುಗಿಸ್ಬಿಟ್ಟ. ಆಮೇಲೆ ಗೆಳೆಯ ಬಂದ, ಛೇ ಅವ್ನ ಮಾವಿನ ಹಣ್ಣಿನ ಸ್ವೀಕರಣೆಗೋಸ್ಕರ ಅವ್ನು ಕರೆದಿದ್ದೀನಿ, ನಾನೇ ತಿಂದ್ಬಿಟ್ನಲ್ಲ ಅಂತ ಹೇಳಿ ತಾನಾಗೆ ತಾನಾಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ವರ್ಷ ಮಾವಿನ ಹಣ್ಣು ತಿನ್ನಲಿಲ್ಲ. ಇದು ಹೆಂಗೆ ಗುಣ ಅಂತಂದ್ರೆ, ಕೆಲವರು ಅಂತಾರೆ ತಪ್ಪು ಮಾಡಿದ್ದನ್ನು ಸಮರ್ಥನೆ ಮಾಡ್ಕೋತಾರೆ, ಓ ನಾ ಮಾಡಿದ್ದೇನು ತಪ್ಪು ಎಲ್ಲರೂ ಮಾಡಲ್ವಾ ಅಂತ. ಆದರೆ ಇಲ್ಲಿ ಮೋಹನ್ ದಾಸನ ಮನಸ್ಸೇ ಆಗಿತ್ತು ಅಂದರೆ, ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಅಂತ ಕ್ಷಮಾಪಣೆ ಮಾಡುವಂಥ ಸ್ವಭಾವ ಗಾಂಧಿಗೆ ಬಾಲ್ಯದಿಂದನೇ ಬಂದಂಥದ್ದು. ಅದು ತಂದೆ ತಾಯಿ ಬಳುವಳಿ. ನಾನು ಒಂದೇ ಪ್ರಾರ್ಥನೆ ತಂದೆ ತಾಯಿಗೆ ಹೇಳೋದು, ದೊಡ್ಡವರಾದ್ಮೇಲೆ ಬೈದರೆ ಪ್ರಯೋಜನ ಇಲ್ಲ, ಮಕ್ಕಳು ಸಣ್ಣವರಾಗಿದ್ದಾಗಲೇ, ಸಸಿ ಸಣ್ಣದಾಗಿದ್ದಾಗಲೇ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಬಹುಶಃ ನಮ್ಮ ಮಕ್ಕಳು ಕೂಡ ಮುಂದೆ ತಪ್ಪು ಮಾಡಿ ಪ್ರಾಯಶ್ಚಿತ್ತ ಪಡುವಂಥ ಪ್ರಸಂಗ ಬರಲಿಕ್ಕಿಲ್ಲ ಅನ್ನೋ ನಂಬಿಕೆ ನನಗೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬಳಿಗೆ ಕಾರ್ಯಕ್ರಮವನ್ನು ಕೇಳಿದರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ನಾನು ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು.
3: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗೋದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದ್ದೀರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ, ಸರಗೂರು ತಾಲೂಕಿನ ಬಿಡುಗಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹಾದೇವ ಸ್ವಾಮಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನ ಪಡವಲು ಶ್ರೀ ವಿರಕ್ತ ಮಠ ಬಿಡಗಲು, ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಮಹಾದೇವ ಸ್ವಾಮಿಗಳು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ
0: ಸರ್. ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಶ್ರೀ ಮಹಾದೇವ ಸ್ವಾಮಿಗಳು. ಕೊಡಗಲು ಶ್ರೀ ವಿರಕ್ತ ಮಠದ ಪೀಠಾಧ್ಯಕ್ಷರಾಗಿದ್ದೇನೆ.
0: ಈ ಪಡವಲ ಶ್ರೀ ವಿರಕ್ತ ಮಠದ ಉಗಮದ ಹಿನ್ನೆಲೆ ಏನು, ಈ ಮಠದ ಪರಂಪರೆ ಎಷ್ಟು ಪುರಾತನವಾದದ್ದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
1: ಪಡವಲ ಶ್ರೀ ವಿರಕ್ತ ಮಠವು ಪಶ್ಚಿಮ ವಾಹಿನಿಯಾಗಿ ಹರಿತಾ ಇರುವಂತಹ ಕಪಿಲಾ ನದಿ ದಡದಲ್ಲಿದೆ. ಸುಮಾರು 350 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುವಂತಹದ್ದು. ತದನಂತರದಲ್ಲಿ ಪಡವಲ ಶ್ರೀ ವಿರಕ್ತ ಮಠವು ಒಂದು ಪವಿತ್ರ ತಾಣವಾಗಿದೆ. ಮುಂಚೆ ಸಾಮಾನ್ಯವಾಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಎಲ್ಲ ಮಠಗಳು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಯತಿಗಳಿಂದ ಸ್ಥಾಪನೆ ಆಗಿರುವಂತಹದ್ದು. ಅದರಲ್ಲಿ ಈ ಮಠವು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಒಬ್ಬ ಪುಣ್ಯ ಪುರುಷರಿಂದ ಸ್ಥಾಪನೆ ಆಯಿತು. ಮತ್ತು ಈ ಭಾಗದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಹಿನ್ನೆಲೆ ಮಠಗಳೆಲ್ಲವೂ ಸ್ಥಾಪನೆ ಆಗಿರುವಂತಹದ್ದು ಸಮಾಜದಲ್ಲಿರುವಂತಹ ಕಟ್ಟುಪಾಡುಗಳು, ಮೂಢನಂಬಿಕೆಗಳು ಇವುಗಳನ್ನ ತೊಲಗಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕಾಗಿ ಈ ಮಠಗಳು ಸ್ಥಾಪನೆ ಆಗ್ತವೆ. ಅದರಲ್ಲಿ ಈ ಮಠವು ಕೂಡ ಒಂದಾಗಿರುವಂತಹದ್ದು.
0: ಸರ್, ಈ ಒಂದು ಪಡುವಲು ಶ್ರೀ ವಿರಕ್ತ ಮಠದ ಸ್ಥಾಪಕ ಗುರುಗಳಾದ ಶ್ರೀಗಳ ವ್ಯಕ್ತಿತ್ವ ಮತ್ತು ಅವರ ಒಂದು ತಪೋಶಕ್ತಿಯ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಾದ್ರೆ.
1: ಪಡುವಲು ಶ್ರೀ ವಿರಕ್ತ ಮಠದ ಮೂಲ ಗುರುಗಳು ನಾನು ಆಗ್ಲೇ ಹೇಳಿದಾಗ ಉತ್ತರ ಕರ್ನಾಟಕದಿಂದ ಬಂದಂತವರು. ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು ಅಂತ. ಅವರು ಸಂಸ್ಥಾಪಕರಾಗಿ ಮೊದಲನೇ ಗುರುಗಳಾಗಿ ಇದ್ದಂಥವ್ರು. ಮತ್ತು ಈ ಮಠ ಅವರು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಗುಡಿಸಲಿನಿಂದ ಸ್ಥಾಪನೆ ಆಗಿತ್ತು. ಮುಂಚೆ ಎಲ್ಲ ಸಾಮಾನ್ಯವಾಗಿ ಗುಡಿಸಲುಗಳಲ್ಲೇ ವಾಸ ಮಾಡಿದಂತ ಪದ್ಧತಿ ಇತ್ತು. 550 ವರ್ಷಗಳ ಮುಂಚೆ ಎಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ರು. ಮತ್ತು ಈ ಪ್ರದೇಶ ಅವಾಗೆಲ್ಲ ತುಂಬಾ ಯಥೇಚ್ಛವಾದಂತ ಅಂದ್ರೆ ದಟ್ಟವಾದಂತ ಕಾಡಿನಿಂದ ಕೂಡಿತ್ತು. ನಾನು ಕಾಡಿನ ಮಧ್ಯದಲ್ಲಿ ಬಂದು ಯಾವಾಗ್ಲೂ ನದಿ ದಂಡೆಯಲ್ಲಿ ಯಾವ

0: ಮಂದಿರಗಳಾಗ್ಬೋದು ಅಥವಾ ಮಠಗಳಾಗ್ಬೋದು ಸ್ಥಾಪನೆ ಆದ್ರೆ ಅದಕ್ಕೆ ಆದಂತ ಒಂದು ವಿಶೇಷತೆ ಇರುತ್ತೆ, ಮತ್ತು ಒಂದು ಐತಿಹ್ಯವಾದ ಸ್ಥಳ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಕಪಿಲಾ ನದಿ ವಿಶೇಷವಾಗಿ ಪಶ್ಚಿಮ ವಾಹಿನಿಯಾಗಿ ಹರಿತಾ ಇದೆ. ಇಲ್ಲಿ ಪಶ್ಚಿಮ ವಾಹಿನಿಯಾಗಿ ಹರಿಯುವಂತಹದ್ದು ಯಾವಾಗಲೂ ಕೂಡ ಅಂತ ಸ್ಥಳ, ಅಂತ ದಂಡೆ ಪವಿತ್ರ ಸ್ಥಾನ ಆಗಿರುವಂತಹದ್ದು ಈ ಕಪಿಲಾ ನದಿ ಇಲ್ಲಿ ಪಶ್ಚಿಮವಾಗಿ ಹರಿಯುವಂತಹದ್ದು. ಇದನ್ನ ಬಿಟ್ರೆ ಇನ್ನೆಲ್ಲೋ ಕಪಿಲಾ ನದಿ ಪಶ್ಚಿಮವಾಗಿ ಹರಿಯೋದಿಲ್ಲ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಕೂಡ ಪಶ್ಚಿಮ ವಾಹಿನಿಯಾಗಿ ಹರಿಯೋ ಕಾರಣಕ್ಕಾಗಿ ಅಲ್ಲೂ ಕೂಡ ಅದನ್ನ ಪವಿತ್ರ ಸ್ಥಳ ಅಂತ ಕರೀತಾರೆ. ಹಾಗೇನೆ ಈ ಒಂದು ಮಠ, ಈ ಒಂದು ದಡದಲ್ಲಿ, ಕಪಿಲಾ ನದಿಯ ದಡದಲ್ಲಿ ವೀರತ್ತ ಸ್ವಾಮಿಗಳು ಅನ್ನೋರು ಗುಡಿಸಿನಿಂದ ಈ ಮಠವನ್ನ ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನ ಒಡಗೂಡಿ ಒಂದು ಮಠ ಸ್ಥಾಪನೆ ಮಾಡಿ ಭಕ್ತರಲ್ಲಿರುವಂತಹ ಭಕ್ತರ ಆಗುವಗಳಿಗೆ ಸ್ಪಂದಿಸುತ್ತ ಅವರ ಏಳಿಗೆಗೆ ಕ್ಷಮಿಸ್ತಾ ಬರ್ತಾರೆ. ಮತ್ತು ಅವರು ಅವರ ಪವಾಡದ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು. ಅವರು ಒಮ್ಮೆ ಪೂಜೆ ಮಾಡ್ತಾ ಕುಳಿತಿರ್ಬೇಕಾದ್ರೆ ಭಕ್ತರು ಕೂಡ, ಕೆಲವೊಂದು ಭಕ್ತರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಾಳಿಂಗ ಸರ್ಪ ಸ್ಪರ್ಶ ಮಾಡುತ್ತೆ. ಕಾಳಿಂಗ ಸರ್ಪ ಸ್ಪರ್ಶ ಮಾಡಿದ ನಂತರದಲ್ಲಿ ಎಲ್ಲ ಭಕ್ತರು ಕೂಡ ಅವರನ್ನ ಮೊರೆ ಹೋಗ್ತಾರೆ, ನೀವು ಔಷಧಿಯನ್ನು ತೆಗೆದುಕೊಳ್ಬೇಕು, ತೊಂದರೆ ಆಗುತ್ತೆ ಅಂತ ಹೇಳಿ. ಆದ್ರೂ ಅವರು ಅದು ಯಾವುದಕ್ಕೂ ಕಿವಿ ಕೊಡದೇನೆ ಅವರು ಒಂದು ಪೂಜಾ ಕೋಣೆಗೆ ಹೋಗಿ ಧ್ಯಾನಸಕ್ತರಾಗ್ತಾರೆ. ಪೂಜೆಯಲ್ಲೇ ಇದ್ದು ಒಂದು ಕೆಲವು ಗಂಟೆಗಳ ನಂತರ ಅವರು ಸುರಕ್ಷಿತವಾಗಿ ಹೊರಬರ್ತಾರೆ, ಯಾವುದೇ ತೊಂದರೆ ಇದ್ದೇನೆ ಅಂದ್ರೆ ಯಾವುದೇ ಔಷಧಿಯನ್ನ ತೆಗೆದುಕೊಳ್ಳದೇನೆ, ಕೇವಲ ಅವರ ತಪಶಕ್ತಿಯಿಂದ ಅವರ ಪೂಜಾ ನಿಷ್ಠೆಯಿಂದ ಅವರು ಒಂದು ಕಾಳಿಂಗ ಸರ್ಪ ಕಚ್ಚಿದ್ರು ಕೂಡ ಅದರ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ತಾರೆ. ಈ ಕಾರಣಕ್ಕಾಗಿ ಅವರಿಗೆ ಕಾಳ ಒಡೆಯ ಗುರುಗಳು ನಾಮಾಂಕಿತ ಬರುತ್ತೆ. ಅಂದ್ರೆ ಭಕ್ತರು ಅವ್ರನ್ನ ಕಾಳಿಂಗ ಸರ್ಪವನ್ನ ಜಯಿಸಿದ್ದಕ್ಕಾಗಿ ಕಾಳ ಒಡೆಯ ಗುರುಗಳು ಕರೀತಾರೆ. ಅದವರ ಪವಾಡ ವಿಶೇಷ.
1: ಅವರ ಒಂದು ದಿನಚರಿ ಯಾವ ರೀತಿಯಾಗಿರ್ತಿತ್ತು, ಆ ದಿನಗಳಲ್ಲಿ ಅವರ ಒಂದು ತಪೋಶಕ್ತಿ ಯಾವ ರೀತಿಯಾಗಿರ್ತಿತ್ತು ಅಂತ ತಿಳಿಸಿದ್ರಿ. ಒಂದು ಕಾಲಿಂಗ ಸರ್ಪ ಕಚ್ಚಿದ್ರು ಸಹ ಅವರು ಯಾವುದೇ ರೀತಿ ಒಂದು ಮದ್ದನ್ನ ತೆಗೆದುಕೊಳ್ಳದೆ ಅವರ ಒಂದು ತಪಾಶಕ್ತಿಯಿಂದಾನೆ ಅವರು ಆ ಒಂದು ಕಾಳಿಂಗ ಸರ್ಪದ ವಿಷವನ್ನ ಸಂಪೂರ್ಣವಾಗಿ ದಹಿಸಿಕೊಂಡು ಹೊರಬಂದ್ರು ಅಂತ. ಅದೇ ರೀತಿಯಾಗಿ ಆ ದಿನಗಳಲ್ಲಿ ಯಾವ ಒಬ್ಬ ಸ್ವಾಮಿಗಳ ಒಂದು ದಿನಚರ್ಯ ಹೇಗಿತ್ತು, ಈ ಒಂದು ಪಡುವಲು ಶ್ರೀ ವಿರಕ್ತ ಮಠವನ್ನ ಸ್ಥಾಪನೆ ಮಾಡಬೇಕಾದ್ರೆ ಅವ್ರು ಏನೆಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದಾಲೋಚನೆಗಳನ್ನು ಇಟ್ಕೊಂಡು ಈ ಒಂದು ಮಠವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ.
0: ಸಂಪೂರ್ಣವಾಗಿ ನಮ್ಗೆ ಗೊತ್ತಿರೋದಿಲ್ಲ ಅಂದ್ರೆ ಅವರ ದಿನಚರಿ ಅಂದ್ರೆ ಪೂಜಾ ನಿಷ್ಠೆ ಇರ್ತಿತ್ತು ಯಾವಾಗ್ಲೂ, ತ್ರಿಕಾಲ ಪೂಜೆ ಮಾಡ್ತಾ ಇದ್ರು ಅಂತ ಕೇಳಿದ್ದೇವೆ. ಜೊತೆಗೆ ಈ ಭಾಗದ ಎಲ್ಲ ಭಕ್ತರನ್ನ ಒಂದು ಶ್ರೇಯೋಭಿವೃದ್ಧಿಗೆ ಅವರ ಪೂಜಾ ನಿಷ್ಠೆಯಿಂದ ಅನುಕೂಲ ಆಗ್ಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ಮುಂದುವರಿತಾ ಇದ್ರು. ಮತ್ತು ಈ ಒಂದು ಮಠಕ್ಕೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಇರ್ತಾ ಇತ್ತು. ಮತ್ತು ಒಂದು ಆಸ್ತಿ ಇರ್ಬೋದು ಅಥವಾ ಮತ್ತೊಂದು ಮೂಲಭೂತ ಸೌಕರ್ಯಗಳನ್ನ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಅವರ ದಿನನಿತ್ಯದ ಕಾರ್ಯವೈಖರಿ ಇರ್ತಾ ಇತ್ತು.
1: ಸರ್, ಈ ಒಂದು ಮಠದ ಗುರು ಪರಂಪರೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ತನಕ ಸುಮಾರು ಎಷ್ಟು ಗುರುಗಳು ಬಂದಿದ್ದಾರೆ, ಆ ಒಂದು ಗುರು ಪರಂಪರೆಯ ವಿಶೇಷತೆಗಳು ಏನಿತ್ತು ಅನ್ನೋದ್ರ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ನೀವು ಇಲ್ಲಿ ತನಕ 5 ಜನ ಮೂಲ ಸಂಸ್ಥಾಪಕ ಗುರುಗಳನ್ನು ಸೇರಿ 5 ಜನ ಗುರುಗಳು ಆಗಿ ಹೋಗಿದ್ದಾರೆ. ನಾನು 6ನೇ ಗುರುಗಳಾಗಿ ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ 2ನೇ ಗುರುಗಳು ಶಿವನಂಜ ಸ್ವಾಮಿಗಳು ಅಂತ, 3ನೇ ಗುರುಗಳು ಗುರುಪಾದ ಸ್ವಾಮಿಗಳು ಅಂತ, 4ನೇ ಗುರುಗಳು ಪುಟ್ಟ ಸ್ವಾಮಿಗಳು ಅಂತ, 5ನೇ ಗುರುಗಳು ಅಂದ್ರೆ ನನಗಿಂತ ಹಿಂದೆ ಇದ್ದಂತವರು ಶಿವಪ್ಪ ಸ್ವಾಮಿಗಳು ಅಂತ. ಅವರೆಲ್ಲರೂ ಕೂಡ ಈ ಮಠದ ಏಳಿಗೆಗಾಗಿ ಮತ್ತು ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಸಮಾಜ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಹಲವಾರು ರೀತಿಯ ಕಾರ್ಯಗಳನ್ನ ನಡೆಸಿಕೊಂಡು ಬಂದವರು ಇದ್ದಾರೆ. ಮತ್ತು 3ನೇ ಗುರುಗಳಾಗಿದ್ದಂತಹ ಗುರುಪಾದ ಸ್ವಾಮಿಗಳವರು

0: ಪ್ರವಚನಾ ಕಾರ್ಯಕ್ರಮ ನಿಮಿತ್ತ ಧಾರವಾಡ ಜಿಲ್ಲೆಯ ನರಗುಂದಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ತಿಂಗಳುಗಳ ಕಾಲ ಬಸವ ಪುರಾಣ ಪ್ರವಚನ ನಡೀತಾ ಇರುತ್ತೆ. ಬಸವ ಪುರಾಣ ನಡೀತಾ ಇರುವಂತ ಪ್ರತಿ ದಿನವೂ ಕೂಡ ಅವರ ಉಪಸ್ಥಿತಿ ಇರುತ್ತೆ, ಉಪಸ್ಥಿತಿ ಮತ್ತು ಅವರ ಪೂಜೆ ಎಲ್ಲವೂ ಕೂಡ ಇರುತ್ತೆ. ಅಂತ್ಯದ ದಿನ ಅಂದ್ರೆ ಕೊನೆಯ ದಿನ ಬಸವಣ್ಣನವರು ಕೂಡ ಲಿಂಗೈಕ್ಯರಾದ್ರು ಅಂತ ಪುರಾಣ ಪ್ರವಚನಕಾರರು ಹೇಳಿದಂತ ಸಂದರ್ಭದಲ್ಲಿ ಇವರು ಕೂಡ ಕುಳಿತಲ್ಲೇ ಐಕ್ಯವಾದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಅವರು ನರಗುಂದದಲ್ಲೇ ಐಕ್ಯವಾದಂತವರು. ಅಂದ್ರೆ ಬಸವ ಪುರಾಣ ಪ್ರವಚನ ಅಂತ್ಯವಾದಂತ ಸಂದರ್ಭದಲ್ಲೇ ಇವರು ಕೂಡ ತಮ್ಮ 19ನೇ ವಯಸ್ಸಿನಲ್ಲೇ ಲಿಂಗೈಕ್ಯರಾದ್ರು. ಅದು ಒಂದು ಶ್ರೇಷ್ಠವಾದಂತ ಒಂದು ಪವಾಡ ಇಲ್ಲಿ ನಡೆದಿರುವಂತಹದ್ದು. ಹಾಗಾಗಿ ಅದು ನರಗುಂದದಲ್ಲೇ ಅವರು ಐಕ್ಯವಾದಂತಹದ್ದು. ಹಾಗಾಗಿ ಇಷ್ಟು ಗುರು ಪರಂಪರೆಯು ಕೂಡ ಸಮಾಜದ ಏಳಿಗೆಗಾಗಿ ಮತ್ತು ಮಠದ ಅಭಿವೃದ್ಧಿಗಾಗಿ ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯ ಅಭಿವೃದ್ಧಿಗಾಗಿ ನೆನೆಸ್ಕೊಂಡು ಬರ್ತಾ ಇರುವಂತಹದ್ದು. ನಂತರ ಗುರುಪಾದ ಸ್ವಾಮಿಗಳು, ಇಟ್ಟ ಸ್ವಾಮಿಗಳು ಅಂತ, ಅವರ ನಂತರದಲ್ಲಿ ಐದನೇವರಾಗಿ ಶಿವಪ್ಪ ಸ್ವಾಮಿಗಳು ಅಂತ, ನಾನು ಆರನೇವರಾಗಿ.
1: ಈಗ ತಾವು ಆರನೇ ಗುರುಗಳಾಗಿ ಈ ಒಂದು ಸೇವೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ಈ ಒಂದು ಕ್ಷೇತ್ರಕ್ಕೆ ವಿರಕ್ತ ಮಠ ಎಂಬ ಹೆಸರು ಬರಲು ಏನಾದರೂ ವಿಶೇಷ ಕಾರಣಗಳಿದೆಯಾ? ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನ ಸ್ಥಾಪನೆ ಮಾಡಿದ್ದಕ್ಕೇನೆ ಅವರ ಹೆಸರನ್ನು ಇಡಲಾಗಿತ್ತ, ಅಥವಾ ಇದಕ್ಕೆ ಬೇರೆ ಏನಾದರೂ ಹಿನ್ನೆಲೆ ಇದೆಯಾ, ಅಥವಾ ಈ ಒಂದು ವಿರಕ್ತ ಮಠಕ್ಕೆ ಮುಂಚಿತವಾಗಿ ಯಾವುದಾದ್ರೂ ಬೇರೆ ಹೆಸರಿತ್ತ ಅನ್ನೋದ್ರ ಬಗ್ಗೆ ಹೇಳುವುದಾದ್ರೆ?
0: ಶಿವಲಿಂಗಾಯತ ಸಂಪ್ರದಾಯದಲ್ಲಿ ಮೂರು ರೀತಿಯ ಮಠಗಳು ಇರ್ತವೆ. ಅದರಲ್ಲಿ ವಿರಕ್ತ ಮಠ ಮತ್ತು ಎರಡನೇದಾಗಿ ಪಟ್ಟದ ಮಠ, ಮೂರನೇದಾಗಿ ದಾಸೋಹ ಮಠಗಳು ಅಂತ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ವಿರಕ್ತ ಮಠ ಇದು, ಅದು ಆ ಒಂದು ಸಂಪ್ರದಾಯದಲ್ಲಿ ಇರುವಂತಹ ಮಠ ಇದು. ಮತ್ತು ಜೊತೆಗೆ ಇದು ಪಡೆಯಲು ವಿರಕ್ತ ಮಠ ಅಂತ ಯಾಕೆ ಹೆಸರು ಅಂತಂದ್ರೆ, ಸರಗೂರಿನಲ್ಲಿ ಎರಡು ಮಠಗಳು ಇದ್ದಾವೆ. ಒಂದು ಪಶ್ಚಿಮ ದಿಕ್ಕಿಗಿದೆ, ಒಂದು ಮೂಡಣ ಪೂರ್ವ ದಿಕ್ಕಿಗಿದೆ. ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಮೂಡಣ ದಿಕ್ಕನ್ನ ಪೂರ್ವ ದಿಕ್ಕನ್ನ ಮೂಡಣ ಅಂತ ಕರೀತಾರೆ, ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರೀತಾರೆ. ಹಾಗಾಗಿ ಅದನ್ನ ಪಡುವಣ ದಿಕ್ಕಿಗೆ ಇರುವಂತ ಮಠವನ್ನ ಪಡುವಲು ಮಠ ಅಂತ, ಮತ್ತು ಪೂರ್ವಕ್ಕೆ ಇರುವಂತ ಅಂದ್ರೆ ಮೂಡಣ ದಿಕ್ಕಿಗೆ ಇರುವಂತ ಮಠವನ್ನ ಮೂಡಲ್ ಮಠ ಅಂತ ಕರೆದ್ರು. ಹಾಗಾಗಿ ಎರಡು ಮಠಗಳಿರುವ ಕಾರಣಕ್ಕಾಗಿ, ಎರಡು ದಿಕ್ಕಿಗಳಿಗೆ ಇರುವ ಕಾರಣಕ್ಕಾಗಿ ಅದು ಇದನ್ನ ಪಡುವಲು ವಿರಕ್ತ ಮಠ, ಪಡುವಲು ಶ್ರೀ ವಿರಕ್ತ ಮಠ ಅಂತ ದಿಕ್ಕಿನ ಹೆಸರಿನಲ್ಲಿ ಬಂದಿರುವಂತಹದ್ದು ಇದು, ಪಡುವಲು ಶ್ರೀ ವಿರಕ್ತ ಮಠ ಅಂತ.
1: ಇದು ಪಡುವಲಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಪಡುವಲು
0: ಕಾರಣಕ್ಕಾಗಿ ಪಡುವಲು ಶ್ರೀ ವಿರಕ್ತ ಮಠ ಅಂತ ಬಂದಿರುವಂತಹ ವಿರಕ್ತ ಸ್ವಾಮಿಗಳು ಅಂತ ಅವರ ಹೆಸರು. ಆದ್ರೆ ವಿರಕ್ತ ಮಠ, ಪಟ್ಟದ ಮಠ, ದಾಸೋಹ ಮಠ ಅಂತ ಮೂರು ರೀತಿಯ ಮಠಗಳು ಇದಾವೆ ಶ್ರೀ ವೀರೇಶ್ವರ ಲಿಂಗಾಯತ ಸಂಪ್ರದಾಯದಲ್ಲಿ. ಇದು ವಿರಕ್ತ ಮಠ ಸಂಪ್ರದಾಯಕ್ಕೆ ಸೇರಿರುವಂತಹದ್ದು, ಅವರ ಹೆಸರಿನಿಂದ ಬಂದಿರುವಂತ ಹೆಸರಲ್ಲ, ಇದು ಸಂಪ್ರದಾಯದಲ್ಲಿ ಇರುವಂತ ಹೆಸರು ಅದು.
1: ಈಗ ತಾವ್ ಹೇಳಿದ್ರಿ ಮೂರು ರೀತಿಯ ಒಂದು ಮಠಗಳನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ಈಗ ತಮ್ದು ವಿರಕ್ತ ಆಗಿರ್ಬೋದು, ಮತ್ತೊಂದು ಪಟ್ಟದ ಮಠ ಅಂತ ಆಗಿರ್ಬೋದು, ದಾಸೋಹ ಮಠ ಅಂತ ಆಗಿರ್ಬೋದು, ಈ ಪ್ರತಿಯೊಂದು ಮಠಗಳಿಗೂ ಏನೆಲ್ಲ ವಿಶೇಷತೆಗಳಿರುತ್ತೆ? ಈ ಒಂದು ಬೇರೆ ಬೇರೆ ರೀತಿಯ ಮಠಗಳು ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತವೆ. ಈಗ ವಿರಕ್ತ ಮಠ ಅಂದ್ರೆ ಯಾವುದಕ್ಕೆ ತುಂಬಾ ಪ್ರಸಿದ್ಧಿ ಆಗಿರುತ್ತೆ, ಮತ್ತೊಂದು ದಾಸೋಹ ಮಠಗಳು ಅಂದ್ರೆ ಈಗ ದಾಸೋಹ ಮಾತ್ರ ಮಾಡ್ತಾ ಇದ್ದಾವ, ಆ ರೀತಿಯಾಗಿ ಏನೆಲ್ಲ ಒಂದು ಇದರಲ್ಲಿ ಬದಲಾವಣೆಗಳನ್ನ ನಾವು ಮೂರು ಮಠಗಳಲ್ಲಿ ಗಮನಿಸಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ?
0: ವಿರಕ್ತ ಮಠ ತುಂಬಾ ಶ್ರೇಷ್ಠವಾದಂತ ಸಂಪ್ರದಾಯದ ಮಠ ಇದು. ಎಲ್ಲ ವಿರಕ್ತ ಮಠಗಳು ಕೂಡ ಹಲವಾರು ಮಠಗಳಿದ್ದಾವೆ. ಮತ್ತು ವಿರಕ್ತ ಮಠ ಸಾಮಾಜಿಕವಾಗಿ ಮತ್ತು ಸಮಾಜದಲ್ಲಿರುವಂತ ಜನಗಳ ಏಳಿಗೆಗಾಗಿ ಹಲವಾರು ಒಂದು ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ಮತ್ತು ಪಟ್ಟದ ಮಠವು ಕೂಡ ಅವರು ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಮತ್ತು ಅವರು ಕೂಡ ಎಲ್ಲ ಸಮಾಜದ ಎಲ್ಲ ಬಂಧುಗಳ ಏಳಿಗೆಗಾಗಿ ಶ್ರೀಮಿಸಿದ್ದಾರೆ. ಮತ್ತು ಮೂರನೇದಾಗಿ ದಾಸೋಹ ಮಠ ಅಂತಂದ್ರೆ ಒಂದು ಅವರ ಅಲ್ಲಿ ದಾಸೋಹ ಮಠದಲ್ಲಿ ಒಂದು ತತ್ವ ಇದೆ, ಅಂದ್ರೆ ಉಳ್ಳವರಿಂದ ಪಡೆದುಕೊಂಡು ಇಲ್ಲದವರಿಗೆ ಕೊಡುವಂತಹ ಒಂದು ಪದ್ಧತಿ ದಾಸೋಹ ಮಠಗಳಲ್ಲಿ ಇರುವಂತಹದ್ದು. ಅವರು ಪ್ರತಿ

0: ನಿಮಿತ್ತವೂ ಕೂಡ ದಾಸೋಹ ಮಠಗಳಲ್ಲಿ ಒಂದು ಕಾಯಕ ಇದೆ ಅಂತಂದ್ರೆ ಕಂತೆ ಭಿಕ್ಷ ಕಾಯಕ ಅಂತ. ಅಂದ್ರೆ ಈಗ ಮನೆಗಳಲ್ಲಿ ಅಡಿಗೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆಗಳಿಗೆ ಒಬ್ಬ ಗುರುಗಳು ಆ ಮಠದ ದಾಸೋಹ ಮಠದ ಪರಂಪರೆಯ ಗುರುಗಳು ಹೋಗಿ ಅವರು ಎಲ್ಲರಿಗೂ ನೀಡುವ ಮನೆಯಲ್ಲಿ ಪ್ರಸಾದಕ್ಕೆ ನೀಡುವಂತ ಮುಂಚೆ ಅವ್ರೇನು ಅಡಿಗೆ ಮಾಡಿರ್ತಾರೋ ಎಲ್ಲವನ್ನು ಕೂಡ ತಗೊಂಡ್ಬಂದು ಮಠಗಳಲ್ಲಿ ಯಾರು ಬಡವರು ಅಥವಾ ದಾಸೋಹಕ್ಕೆ ಬರ್ತಾರೋ ಅಂತವರುಗಳಿಗೆ ನೀಡುವಂತಹ ಪದ್ಧತಿ ದಾಸೋಹ ಮಠಗಳಲ್ಲಿ. ಆ ಕಾರಣಕ್ಕಾಗಿ ಅದನ್ನು ದಾಸೋಹ ಮಠ ಅಂತ ಕರೆದು ಒಂದು ವಿರಕ್ತ ಮಠ ಮತ್ತು ಪಟ್ಟದ ಮಠ ಎರಡು ಕೂಡ ಸಮಾಜದ ಏಳಿಗೆಗಾಗಿ ಅವರದೇ ಸ್ಥಾನದಂತ ಮತ್ತು ಅವರದೇ ಸಂಪ್ರದಾಯದ ಅಡಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ.
1: ಈ ಮಠಗಳು ಅಕ್ಷರ ಆಗಿರ್ಬೋದು, ಅನ್ನ ಆಗಿರ್ಬೋದು ಮತ್ತು ಜ್ಞಾನ ದಾಸೋಹಕ್ಕೆ ಹೆಸರಾಗಿವೆ. ತೊಡುವಲ ಮಠವು ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ,
0: ಶ್ರೀಮಠದಲ್ಲಿ ಪ್ರತಿನಿತ್ಯವೂ ಕೂಡ ದಾಸೋಹ ವ್ಯವಸ್ಥೆ ಇರುತ್ತೆ ಮತ್ತು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಒಂದು ವಿಶೇಷವಾದಂತ ಪೂಜೆಗಳು ಮತ್ತು ಕಾರ್ಯಕ್ರಮ ಮತ್ತು ಬಂದಂತ ಸಾವಿರಾರು ಮಂದಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತು ಹಾಗೆ ಇತ್ತೀಚೆಗೆ ಕಳೆದ 7 ವರ್ಷಗಳಿಂದ ಒಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡುವುದರ ಮುಖಾಂತರ ಅಕ್ಷರವನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಒಂದು ಪ್ರಯತ್ನ ಮಾಡ್ತಾ
1: ಇದ್ದೀವಿ.
0: SKG ಗುರುಕುಲ ಶಾಲೆ ನಮ್ಮ ಹೆಸರಿನಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಿ ಅದರ ಮೂಲಕ ಮಕ್ಕಳಿಗೆ ಅದರಲ್ಲೂ ತೀರಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಒಂದು ಅಕ್ಷರವನ್ನ ಕಲಿಸಿದಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಜೊತೆಗೆ ಭಕ್ತರಲ್ಲಿ ಇರುವಂತಹ ಅಜ್ಞಾನವನ್ನು ಹೋಗಲಾಡಿಸೋಸ್ಕರ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಇವರಲ್ಲಿ ಒಂದಷ್ಟು ಹಿತವಚನಗಳನ್ನ ವಿದ್ಯಾಂತಿಗಳಿಂದ ಮತ್ತು ವಿದ್ವಾಂಸರಿಂದ ಅಥವಾ ನುರಿತ ವ್ಯಕ್ತಿಗಳಿಂದ ತಿಳಿಸುವುದರ ಮುಖಾಂತರ ಅವರ ಅಜ್ಞಾನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ
1: ಇದ್ದೇವೆ. ಈ ಒಂದು ಮಠವು ಈ ಭಾಗದ ರೈತರು ಮತ್ತು ಗ್ರಾಮೀಣ ಜನರ ಏಳಿಗೆಗಾಗಿ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಒಂದು ವರ್ಷದಲ್ಲಿ ಒಂದು ಒಮ್ಮೆನೋ ಅಥವಾ 2 ಸಲನು ಪೌರ್ಣಮಿ ದಿನನೇ ರೈತರಿಗೆ ಸಂಬಂಧಪಟ್ಟಂಗೆ ಏನೇನೋ ಅನುಕೂಲಗಳು ಬೇಕು ಅಂದ್ರೆ ಅವರಿಗೆ ಬೆಳೆಗಳ ಬಗ್ಗೆ ಅಥವಾ ಈ ಸಾವಯವ ಕೃಷಿಯ ಬಗ್ಗೆ ಮತ್ತು ಜೊತೆಗೆ ಔಷಧಿಗಳ ಬಗ್ಗೆ ಇನ್ನಿತರ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಅದರಲ್ಲೂ ಒಂದು ನುರಿತ ತಜ್ಞರಿಂದ ಒಂದು ಒಳ್ಳೆಯ ಒಂದಷ್ಟು ವಿಚಾರಗಳನ್ನ ಮುಟ್ಟಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಆ ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ.
1: ಇಲ್ಲಿ ದಿನನಿತ್ಯ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಮತ್ತು ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳು ಯಾವ್ಯಾವಿವೆ, ಒಂದು ಮಠದ ಸಂಪ್ರದಾಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ,
0: ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂದರ್ಭದಲ್ಲಿ ಪೂಜೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ಸಂಪ್ರದಾಯ ಅಂತಂದ್ರೆ ಪ್ರತಿ ತಿಂಗಳ ಹುಣ್ಣಿಮೆ ಪೂಜಾ ಕಾರ್ಯಕ್ರಮ ಇರುತ್ತೆ ಮತ್ತು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತ ಪೂಜೆಗಳು ಇರ್ತವೆ ಸೋಮವಾರಗಳಲ್ಲಿ ಮತ್ತು ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ವಿಶೇಷವಾದಂತ ಪೂಜೆ ಇರುತ್ತೆ. ಇನ್ನು ಮಹಾಶಿವರಾತ್ರಿಯಲ್ಲಿ ವಿಶೇಷವಾದಂತ ಪೂಜೆ ಮತ್ತು ಜಾಗರಣೆ ಎಲ್ಲವೂ ಇರುತ್ತೆ ಮತ್ತು ವರ್ಷದಲ್ಲಿ ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷ ಯುಗಾದಿಯಿಂದ ಪ್ರಾರಂಭ ಆಗುವಂತಹದ್ದು. ಹಾಗಾಗಿ ಯುಗಾದಿ ದಿನ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ಪೂಜೆ ಗದ್ದಿಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿಯ ಪೂಜೆ ಇರುತ್ತೆ ಮತ್ತೆ ಎಲ್ಲರಿಗೂ ಕೂಡ ಬೇವು ಬೆಲ್ಲ ಹಂಚುವಂತಹ ಒಂದು ಪದ್ಧತಿ ಇರುತ್ತೆ ಮತ್ತು ಬಸವ ಜಯಂತಿ ಬಸವಣ್ಣನವರ ಜಯಂತಿ ಆಚರಣೆ ಇರುತ್ತೆ ಆ ದಿನವೂ ಕೂಡ ವಿಶೇಷವಾದಂತ ಪೂಜೆ ಎಲ್ಲವೂ ಕೂಡ ನಡ್ಕೊಂಡು ವಿಚಾರ ನಡ್ಕೊಂಡು ಬರ್ತಾರೆ.
1: ಸರ್, ಈ ಒಂದು ಶಿವರಾತ್ರಿ ಅಥವಾ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ ತಿಳಿಸೋದಾದ್ರೆ,
0: ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರಗಳು ಸಂಜೆ ರುದ್ರಾಭಿಷೇಕ ಇರುತ್ತೆ ಜೊತೆಗೆ ದೀಪೋತ್ಸವ ಇರುತ್ತೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ

0: ವ್ಯವಸ್ಥೆ ಇರುತ್ತೆ. ನಂತರದಲ್ಲಿ ಶಿವರಾತ್ರಿ ದಿನ ಸಂಜೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಪೂಜೆಗಳು ಇರುತ್ತೆ, ಮತ್ತು ಬಂದಂತ ಭಕ್ತಾದಿಗಳು ಇಲ್ಲೇ ಲಿಂಗ ಧಾರಣೆಯನ್ನು ಮಾಡಿಸ್ಕೊಂಡು ಲಿಂಗ ಪೂಜೆ ಮಾಡುವಂತಹ ಅವಕಾಶ ಇರುತ್ತೆ. ಮತ್ತು ನಂತರದಲ್ಲಿ ಒಂದಿಷ್ಟು ಜಾಗರಣೆ ಮಾಡುವಂತ ವ್ಯಕ್ತಿಗಳು ಇಚ್ಛಪಟ್ಟರೆ ಅವರು ಜಾಗರಣೆ ಮಾಡಿಕೊಂಡು ಹೋಗ್ಬೋದು. ಮತ್ತು ಕೆಲವೊಂದು ಸಣ್ಣ ವರ್ಷಗಳಲ್ಲಿ ಒಂದಷ್ಟು ಪುರಾಣ ಕಥೆಗಳು ಹೇಳಿದಂತಹದ್ದು ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಆಚರಣೆಗಳ ಬಗ್ಗೆ ತಿಳಿಸ್ಕೊಡುವಂತಹದ್ದು, ಮತ್ತು ಲಿಂಗ ಪೂಜೆಯ ಮಹತ್ವವನ್ನು ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ ಪ್ರತಿ ಶಿವರಾತ್ರಿಯಲ್ಲಿ ನಡೀತಾ ಇರುತ್ತೆ.
1: ಮಠದಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು, ಯಾವೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಇಲ್ಲಿ ಮಠದಲ್ಲಿ ಜಾತ್ರೆ ಮಾಡುವಂತ ಪದ್ಧತಿ ಏನಿಲ್ಲ. ಇತ್ತೀಚೆಗೆ ಕಳೆದಂತ 10 ವರ್ಷಗಳಿಂದ ಈಚೆಗೆ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ಮಾಡುವುದರ ಮುಖಾಂತರ ಜನಗಳಿಗೆ ಒಂದಷ್ಟು ಉಳಿತಾಯ ಮಾಡುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಇತ್ತೀಚೆಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮದುವೆಗಳನ್ನ ಮಾಡಬೇಕು ಅಂತಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ. ವೈಭವದಿಂದ ಮಾಡಕ್ಕೆ ಹೋಗಿ ಹಲವಾರು ಸಂದರ್ಭಗಳಲ್ಲಿ ಸಾಲವನ್ನು ಮಾಡಿಕೊಂಡು ತಮ್ಮ ಆಸ್ತಿಯನ್ನ ಕಳ್ಕೊಂಡು ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಇರುವ ಕಾರಣಕ್ಕಾಗಿ ಸುತ್ತೂರು ಶ್ರೀಗಳು ಆ ಒಂದು ಸಲಹೆಯನ್ನ ಕೊಟ್ಟಿದ್ರು. ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಒಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಮಾಡಿ ಅಂತ ಹೇಳಿದ್ರು. ಅವರೇ ಪ್ರಥಮ ವರ್ಷದಲ್ಲಿ ಅವರೇ ಸಾನ್ನಿಧ್ಯವನ್ನು ವಹಿಸಿ ಅದನ್ನು ಪ್ರಾರಂಭ ಮಾಡಿದ್ರು. ಅದರಂತೆ ಕಳೆದ 10 ವರ್ಷಗಳಿಂದ ಕೂಡ ಶ್ರೀಮಠದಲ್ಲಿ ಎಷ್ಟು ಜೋಡಿಗಳು ಬರ್ತಾರೆ ಅಷ್ಟು ಜೋಡಿಗಳಿಗೆ ಒಂದು ಸಾಮೂಹಿಕ ವಿವಾಹವನ್ನು ಮಾಡುವಂತ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಅವರು ಏನು ಇಚ್ಛೆ ಪಡ್ತಾರೋ ಅಷ್ಟನ್ನ ಮಟ್ಟಕ್ಕೆ ನೀಡಬಹುದು, ಇಡ್ದನ್ನು ಕೂಡ ಮಾಡ್ಕೊಂಡು ಹೋಗುವಂತ ಅವಕಾಶ ಇದೆ. ಮತ್ತು ಸಾಮೂಹಿಕ ವಿವಾಹ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನೇನು ಶಾಸ್ತ್ರಗಳು ಕ್ರಮವಾಗಿ ಆಗ್ಬೇಕು ಅದೆಲ್ಲ ಶಾಸ್ತ್ರಗಳನ್ನು ಕೂಡ ಕ್ರಮವಾಗಿ ಮಾಡುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ
1: ಇದ್ದೇವೆ.
0: ಪ್ರತಿ ವರ್ಷಕ್ಕೆ ಒಮ್ಮೆ ಕಾರ್ಯಕ್ರಮ ನಡೆಯುತ್ತೆ, ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ.
1: ಆ ಒಂದು ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಅನ್ನುವಂಥದ್ದು ನಡೆಯುತ್ತೆ. ಸುತ್ತಮುತ್ತಲಿನ ಗ್ರಾಮದ ಜನರು
0: ಗುರುಗಳ ಆರಾಧನೆ ಕೂಡ ಆ ಸಂದರ್ಭದಲ್ಲಿ ಮೂಲ ಗುರುಗಳ ಆರಾಧನೆ ಕೂಡ ಸಾಮೂಹಿಕ ಜೊತೆಯಲ್ಲೇ ಬರ್ತಾ ಇದ್ದೇವೆ. ಅವರ ಸಂಸ್ಮರಣೆ ಮಠ ಸ್ಥಾಪನೆ ಮಾಡುವಂತ ಗುರುಗಳನ್ನ ಸಂಸ್ಮರಣೆ ಮಾಡುವಂತ ನಿಟ್ಟಿನಲ್ಲಿ ಅದೊಂದು ಕಾರ್ಯಕ್ರಮ, ಜೊತೆಗೆ ಸಾಮೂಹಿಕ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಜೋಡಿಸ್ಕೊಂಡು ಮಾಡ್ತಾ ಬರ್ತಾ ಇದ್ದೇವೆ.
1: ಇಲ್ಲಿನ ಒಂದು ಶ್ರೀಗಳ ಪಟ್ಟಾಧಿಕಾರ ಆಗಿರ್ಬೋದು, ಜೊತೆಗೆ ಗುರು ಪರಂಪರೆಯ ಒಂದು ಆಚರಣೆಗಳಾಗಿರ್ಬೋದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ?
0: ಜೈನರನ್ನು ಕೂಡ ಆ ಗುರುಗಳು ತಮ್ಮ ಒಂದು ವಯಸ್ಸಾದ ಸಂದರ್ಭದಲ್ಲಿ ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಂತ ಪದ್ಧತಿ ಎಲ್ಲಾ ಮಠಗಳಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಹಾಗೇನೆ ಈ ಮಠದಲ್ಲಿಯೂ ಕೂಡ ತಮ್ಮ ವಯಸ್ಸಿನ ನಂತರ ಅಂದ್ರೆ 60 ವರ್ಷಗಳ ಕಳೆದ ಮೇಲೆ ಅಥವಾ 65 ಅಥವಾ 70 ವರ್ಷಗಳ ಕಳೆದ ನಂತರದಲ್ಲಿ ಅವರಿಗೆ ಸೂಕ್ತವಾದಂತಹ ವ್ಯಕ್ತಿಯನ್ನ ಗುರುತಿಸಿ ಅವರಿಗೆ ಬೇಕಾದಂತಹ ವೇದಾಧ್ಯಯನ, ಸಂಸ್ಕೃತ ಮತ್ತು ಇನ್ನಿತರ ಧಾರ್ಮಿಕ ಪರಂಪರೆಯನ್ನ ಇಲ್ಲ ಪರಂಪರೆ ಉಳ್ಳಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸುವಂತ ಪದ್ಧತಿ ಶ್ರೀಮಠದಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರ ಇದ್ದ ಕಾಲದಲ್ಲೇ ಅವರನ್ನ ಈ ಒಂದು ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿಯನ್ನಾಗಿ ಬೆಳೆಸುವಂತ ನಿಟ್ಟಿನಲ್ಲಿ ಅವರ ಹಿರಿಯ ಗುರುಗಳು ಅವರನ್ನ ಎಲ್ಲಾ ರೀತಿಯಿಂದಲೂ ಕೂಡ ಅವ್ರನ್ನ ತಿದ್ದಿ ಒಂದು ಸ್ಥಾನಕ್ಕೆ ಅರ್ಹ ವ್ಯಕ್ತಿಯನ್ನಾಗಿ ಇಡುವಂತಹದ್ದು ಈ ಮಠದಲ್ಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಪಟ್ಟಾಧಿಕಾರ ಅಂತಂದ್ರೆ ಅದಕ್ಕೆ ಆದಂತ ಒಂದು ವಿಶೇಷವಾದಂತ ಕ್ರಮ ಇದೆ. ಆ ಕ್ರಮದ ಮುಖಾಂತರನೇ ಅವರಿಗೆ ಉಪದೇಶ ಬೋಧನೆ ಕೂಡ ನಡೆಯುತ್ತೆ.
1: ಸರಿ, ಈ ಮಠಕ್ಕೆ ಬರುವಂತಹ ಭಕ್ತರು ಇಲ್ಲಿ ಯಾವ ರೀತಿಯ ಹರಕೆಗಳನ್ನ ಹೊರ್ತಾರೆ ಮತ್ತು ಅವರ ನಂಬಿಕೆಗಳೇನು ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಇಲ್ಲಿ ಇಂತಹದ್ದೇ ಹರಕೆ ಹೊರಬೇಕು ಅಂತೇನು ಇಲ್ಲ, ಆದ್ರೆ ಅವರ ಇಷ್ಟಾರ್ಥಗಳನ್ನ ನೆರವೇರಲಿ ಅಂತ ಹಲವಾರು ಭಕ್ತರು ಇಲ್ಲಿ ಹರಕೆ

0: ನೆರವೇರಿದ ಮೇಲೆ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇಲ್ಲಿ ಸೇವೆ ಸಲ್ಲಿಸುವಂತ ಪದ್ಧತಿ ಇಲ್ಲಿ ಕೊಂಡು ಬಂದಿದೆ. ಇಂಥದ್ದೇ ಅರ್ಕೆ ಅಂತ ವಿಶೇಷವಾಗಿ ಏನಿಲ್ಲ, ಅವ್ರು ಏನ್ ಬಯಸ್ತಾರೋ ಅದನ್ನ ನೆರವೇರಿಸ್ಕ ಕೂಡ ಕೇಳ್ಕೊಳ್ಳುವಂತದ್ದು. ಮತ್ತೆ ಅವ್ರ ನಂತರದಲ್ಲಿ ಅವ್ರು
1: ಏನು
0: ಹೊತ್ಕೊಂಡಿರ್ತಾರೋ ಅದನ್ನ ಅವರು ಇಲ್ಲಿ ಆ ಸೇವೆಯನ್ನ ಸಲ್ಲಿಸುವಂತ ಪದ್ಧತಿ ನಡ್ಕೊಂಡು ಬರ್ತಾ ಇದೆ.
1: ಸರ್, ಈ ಒಂದು ಮಠದ ಕಟ್ಟಡ ಮತ್ತು ಗದ್ದುಗೆಯ ಒಂದು ನಿರ್ಮಾಣದ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿನ ಒಂದು ಶಿಲ್ಪಕಲೆ ಅಥವಾ ಕಟ್ಟಡ ವಿನ್ಯಾಸದಲ್ಲಿರುವಂತಹ ವಿಶೇಷತೆಗಳು ಏನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಈಗ ನಮ್ಮ ಮೂಲ ಗುರುಗಳು ಆದಿಯಾಗಿ ಈಗ 5 ಜನ ಗುರುಗಳ ಗದ್ದುಗೆಗಳನ್ನ ನಿರ್ಮಾಣ ಮಾಡಿದ್ದೇವೆ. ಅದು ನಂತರದಲ್ಲಿ ಇಲ್ಲಿ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಭಕ್ತರ ಒಂದು ಅಪೇಕ್ಷೆ ಆದ ಕಾರಣಕ್ಕಾಗಿ 2007 ನಮ್ಮದು ವೀರಭದ್ರೇಶ್ವರ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇತ್ತೀಚೆಗೆ ಒಂದು ನವೀಕರಣ ಕೂಡ ಮಾಡಿದ್ದೇವೆ. ಅದನ್ನ ಒಬ್ಬ ಖ್ಯಾತ ಉದ್ಯಮಿಗಳಾದಂತೆ ಯುಎಸ್ ಶೇಖರ್ ಅಂತ ಮೈಸೂರಿನವರು, ಅವರು ಅದನ್ನ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರ ಸ್ವಂತ ಖರ್ಚಿನಿಂದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶ್ರೀಮಠಕ್ಕಾಗಿ. ಮತ್ತು ಜೊತೆಗೆ ಕಲೆ ವಿನ್ಯಾಸದ ಬಗ್ಗೆ ಏನು ವಿಶೇಷತೆ ಏನಿಲ್ಲ, ನಿರ್ಮಾಣ ಹೇಗೆ ಆದ್ರೆ ಒಂದು ವ್ಯವಸ್ಥಿತವಾಗಿ ಮತ್ತು ಒಂದು ಆ ಒಂದು ಗದ್ದಿಗೆ ಮತ್ತು ದೇವಸ್ಥಾನಕ್ಕೆ ಏನು ಅಳತೆ ಇರಬೇಕು ಅಂತ ಅದೆಲ್ಲ ನೋಡಿ ನಿರ್ಮಾಣ ಮಾಡಿದ್ದೇವೆ. ಜೊತೆಗೆ ಕಳೆದ ವರ್ಷ ಒಂದು ಇಲ್ಲೊಂದು ಬರುವಂತ ಭಕ್ತಾದಿಗಳಿಗೆ ಪ್ರಸಾದ ಸ್ವೀಕರಿಸಿದ ಅನುಕೂಲ ಆಗಲಿ ಅಂತ ಶ್ರೀ ಕಾಳವಡೆಯ ಗುರುಗಳ ದಾಸೋಹ ಭವನವನ್ನು ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದೇವೆ. ಎಲ್ಲವೂ ಕೂಡ ಭಕ್ತರ ಸಹಕಾರದಿಂದ ನೆರವೇರಿದೆ.
1: ಸರ್, ಈ ಒಂದು ಮಠದ ಆವರಣದಲ್ಲಿರುವಂತಹ ಇತರ ಪವಿತ್ರ ತಾಣಗಳ ಬಗ್ಗೆ ಅಥವಾ ಪುರಾತನ ದಾಖಲೆಗಳ ಬಗ್ಗೆ ಏನಾದರೂ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ,
0: ಈ ಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಾಲಯ ಒಂದಿದೆ ಅಷ್ಟು ಬಿಟ್ಕೊಂಡು ಇನ್ಯಾವುದು ವಿಶೇಷವಾದಂತಹ ತಾಣಗಳು ಯಾವ ಇಲ್ಲ. ಊರೊಳಗಡೆ ಗಿಡಗಳಲ್ಲಿ ದೇವಸ್ಥಾನಗಳು, ಬಸವೇಶ್ವರ ದೇವಸ್ಥಾನ ಪುರಾತನವಾದಂತಹದ್ದು, ಮತ್ತು ಗ್ರಾಮ ದೇವತೆಯಾದಂತ ಮುಳ್ಳೂರಮ್ಮ ದೇವಸ್ಥಾನ, ಎರಡು ದೇವಸ್ಥಾನಗಳು ಕೂಡ ಊರಿನಲ್ಲಿದೆ. ಮತ್ತು ಇನ್ನಿತರ ಸಣ್ಣ ಪುಟ್ಟ ದೇವಾಲಯಗಳು ಕೂಡ ಹಲವಾರು, ಹನುಮಾನ ದೇವಸ್ಥಾನ ಕೂಡ ಊರೊಳಗಡೆ ಇದೆ, ಮತ್ತು ಮಾರಮ್ಮನ ದೇವಸ್ಥಾನ ಇದೆ, ಮತ್ತು ಮುಳ್ಳೂರಮ್ಮನ ಅವರು 7 ಜನ ಅಕ್ಕ ತಂಗಿಯರಂತೆ, ಹಾಗಾಗಿ ಅದೆಲ್ಲವೂ ಕೂಡ ಜಮೀನುಗಳಲ್ಲಿ ಕೆಲವು ದೇವಾಲಯಗಳು ಕೂಡ ಇದ್ದಾವೆ.
1: ಇಂದಿನ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡಲು ಮಠವು ಯಾವ ರೀತಿಯ ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
0: ಹುಣ್ಣಿಮೆ ದಿನ ಒಂದು ಯುವಕರಿಗೆ ಅನುಕೂಲವಾದಂತ ನಿಟ್ಟಿನಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಒಂದು ಉಪನ್ಯಾಸ ಏರ್ಪಡಿಸ್ತೇವೆ. ಮತ್ತು ಜೊತೆಗೆ ಯುವ ಸಂಪ್ರದಾಯದಲ್ಲಿ ಒಂದು ಧಾರ್ಮಿಕ ಭಾವನೆ ಬೆಳೆಯಲಿ ಅನ್ನೋ ಕಾರಣಕ್ಕಾಗಿ ಇಷ್ಟಲಿಂಗ ಧಾರಣೆ ಮಾಡ್ತೇವೆ ಅಪೇಕ್ಷೆ ಇಲ್ಲಂತವರಿಗೆ. ಮತ್ತು ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲೂ ಕೂಡ ಯುವಕರನ್ನೆಲ್ಲ ಸೇರಿಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳುವಂತದ್ದು ಮತ್ತು ಅವರ ನಡೆ ನುಡಿ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ. ಮತ್ತು ಜೊತೆಗೆ ಮಾದಕ ದ್ರವ್ಯಗಳಿಂದ ಮತ್ತು ವ್ಯಸನ ಮುಕ್ತರಾಗಿರುವಂತಹದ್ದು ಇವೆಲ್ಲವನ್ನು ಕೂಡ ಹೇಳುವಂತ ನಿಟ್ಟಿನಲ್ಲಿ ಶ್ರೀಮಠ ಕೆಲಸ ಮಾಡ್ತಾ ಇದೆ.
1: ಸರ್, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನ ಹೇಳೋದಾದ್ರೆ, ಒಂದು ಕಿವಿಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇದು ಆಧುನಿಕ ದಿನಮಾನಗಳಲ್ಲಿ ತಂತ್ರಜ್ಞಾನ ಯುಗ, ಇದು ಮೊಬೈಲ್ ಯುಗ, ಎಲ್ಲದರಲ್ಲೂ ಕೂಡ ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ. ಆದ್ರೂ ಕೂಡ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವತ್ತೂ ಕೂಡ ಬಿಟ್ಟು ಹೋಗ್ಬಾರ್ದು. ಯಾಕಂದ್ರೆ ನಾವು ಒಂದು ವಿಶೇಷವಾದಂತ ಒಂದು ಸಂಸ್ಕೃತಿ ಉಳ್ಳಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಳಿದ್ದೇವೆ. ಭಾರತ ದೇಶ ಒಂದು ಸಂಸ್ಕೃತಿ ಭರಿತವಾದಂತ ದೇಶವಾಗಿರುವಂತಹದ್ದು, ಅಂತ ಒಂದು ವಿಶಿಷ್ಟವಾದಂತ ದೇಶದಲ್ಲಿ ನಾವು ಜನ್ಮ ತಳಿರುವ ಕಾರಣಕ್ಕಾಗಿ ಇವತ್ತು ಭಾರತ ದೇಶವನ್ನ ವಿಶ್ವಗುರು

0: ಆಗಿ ನಡೀತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಆಧ್ಯಾತ್ಮಿಕತೆ.
1: ಹೌದು,
0: ಆಧ್ಯಾತ್ಮಿಕ ಕಾರಣಕ್ಕಾಗಿನೇ ಇವತ್ತು ಭಾರತ ದೇಶವನ್ನು ಎಲ್ಲ ದೇಶಗಳು ಕೂಡ ವಿಶ್ವ ಗುರುವಾಗಿ ನೋಡ್ತಾ ಇರುವಂತದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕತೆಯ ಅಡಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ರೂಢಿಸ್ಕೊಂಡು ಹೋಗ್ಬೇಕಾದಂತಹದ್ದು ಬಹಳ ಅವಶ್ಯಕ. ಮತ್ತು ಜೊತೆನಲ್ಲಿ ನಮ್ಮ ಶೈಕ್ಷಣಿಕ ಒಂದು ಪ್ರಗತಿ ಕಾಣುವುದರ ಜೊತೆಗೆ ಇವತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮಲ್ಲಿ ಸಂಸ್ಕಾರವು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸಂಸ್ಕಾರ ಅಂದಾಕ್ಷಣ ನಾವು ಗುರು ಹಿರಿಯರನ್ನ ಗೌರವಿಸುವಂತಹದ್ದು, ನಮ್ಮ ತಂದೆ ತಾಯಿಯರನ್ನ ಗೌರವಿಸುವಂತಹದ್ದು, ಮತ್ತು ನಾವು ಉತ್ತಮ ಪ್ರಜೆಯಾಗಿ ಬೆಳೆಸುವಂತಹದ್ದು, ಅದವೆಲ್ಲವೂ ಕೂಡ ಬಹಳ ಮುಖ್ಯ ಅಂತ ನಾನು ತಿಳಿಯಲಿಕ್ಕೆ ಇಚ್ಛಪಡ್ತೇನೆ. ಶಿಕ್ಷಣದ ಜೊತೆ ಜೊತೆನಲ್ಲಿ ಇವುಗಳನ್ನ ಕಲಿಸುವುದರ ಮುಖಾಂತರ, ಕಲಿತುಕೊಳ್ಳುವುದರ ಮುಖಾಂತರ ನಾವು ಉತ್ತಮ ಪ್ರಜೆಯಾಗಿ ಬದುಕಬೇಕಾದಂತಹದ್ದು. ಯಾಕೆಂದ್ರೆ ಶರಣರೇ ಹೇಳ್ತಾರೆ, ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವರ್ಷ ಸಾರ್ಥಕ ಜೀವನವನ್ನ ನಡೆಸ್ತಿದ್ದೇವೆ ಅನ್ನೋದು ಮಾತ್ರ ಮುಖ್ಯವಾದಂತಹದ್ದು. ಹಾಗಾಗಿ ಅಂತಹ ಸಾರ್ಥಕ ಜೀವನವನ್ನ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅಂತ ಪ್ರಯತ್ನದ ಆದಿಯಲ್ಲಿ ಇಂಥ ಮಠಗಳು, ದೇವಾಲಯಗಳು ಇವೆಲ್ಲವೂ ಕೂಡ ನಮಗೆ ಉತ್ತಮ ಮಾರ್ಗದರ್ಶನ ನೀಡ್ತವೆ. ಮತ್ತು ಯುವ ಸಮಾಜ ಇವತ್ತು ಆಧುನಿಕ ದಿನಮಾನಗಳಲ್ಲಿ ಮದ್ಯ ವ್ಯಸನಕ್ಕೆ ಭಾಜನಾಗ್ತೇನೆ, ಬಲಿಯಾಗ್ತೇನೆ, ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತೇನೆ. ಒಳ್ಳೆಯ ಮಾರ್ಗದಲ್ಲಿ ಇಟ್ಕೊಂಡು ಹೋಗ್ಬೇಕಾದಂತಹದ್ದು ಇಂದಿನ ಒಂದು ಕರ್ತವ್ಯ. ಮತ್ತು ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸಬೇಕಾದಂತಹದ್ದು ಕೂಡ ಪೋಷಕರ ಒಂದು ಆದ್ಯ ಕರ್ತವ್ಯ. ಪೋಷಕರು ಕೂಡ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಗೆ ಒಂದು ಒಳ್ಳೆಯ ರೀತಿ ಓದ್ಕೋಬೇಕು, ಚೆನ್ನಾಗಿ ಮಾರಿಸ್ತೇ ಇರಬೇಕು ಅಂತ ಹೇಳ್ತಾರೆ ಪೋಷಕರು, ಅದೇ ರೀತಿ ಮಕ್ಕಳನ್ನು ಕೂಡ ಉತ್ತಮ ಪ್ರಜೆಯಾಗಿ ಬದುಕು, ನಾಲ್ಕಾರು ವ್ಯಕ್ತಿಗಳಿಗೆ ಬೇಕಾದಂಥವರಾಗಿ ಬದುಕು, ಒಳ್ಳೆಯ ಜೀವನ ಕ್ರಮವನ್ನು ಅಳವಡಿಸ್ಕೋ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಪೋಷಕರು ಒಂದು ಭಾಗ್ಯ ಆ ರೀತಿಯಲ್ಲಿ ಜವಾಬ್ದಾರಿಯನ್ನ ಹೊರಬೇಕು. ಜೊತೆಗೆ ಮಕ್ಕಳನ್ನ ನಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ನಮ್ಮ ಮನೆತನದ ಗೌರವಾಧಾರಗಳನ್ನ ಕಾಪಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ತಿಳಿ ಹೇಳುವಂತ ಒಂದು ಅವಶ್ಯಕತೆಯೂ ಕೂಡ ಬಹಳ ಇದೆ. ಯಾಕೆಂದ್ರೆ ಮುಂಚೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಕಾರಣಕ್ಕಾಗಿ ಆ ಕುಟುಂಬದ ಹಿರಿಯರು ಅಂದ್ರೆ ತಾತ, ಮುತ್ತಾತನು ಅಥವಾ ಮುತ್ತಜ್ಜಿನ ಯಾರೋ ಒಂದು ಕೂತ್ಕೊಂಡು ಆ ಮಕ್ಕಳನ್ನೆಲ್ಲ ಕುರಿಸ್ಕೊಂಡು ಒಂದಷ್ಟು ಪುರಾಣ ಕಥೆಗಳನ್ನ ಹೇಳುವುದರ ಮುಖಾಂತರ ಅಥವಾ ಒಂದಷ್ಟು ಸಂಪ್ರದಾಯಗಳನ್ನ ತಿಳಿಸುವುದರ ಮುಖಾಂತರ ಮಕ್ಕಳಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಮತ್ತೆ ಯಾಕೆ ನಾವು ಹೇಗೆ ಬದುಕಬೇಕು, ಜೀವನದ ಕ್ರಮ ಏನು ಅನ್ನೋದೆಲ್ಲ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಅಂತ ಅವಿಭಕ್ತ ಕುಟುಂಬದ ವಾತಾವರಣ ಹೋಗಿ ಒಂದು ಸಾಮಾನ್ಯ ಕುಟುಂಬದ ವಾತಾವರಣ ಬಂದಿರುವ ಕಾರಣಕ್ಕಾಗಿ ಮನೆಯಲ್ಲಿ ಇಬ್ಬರೇ ವಾಸಿಸುವಂತ ಸಂದರ್ಭದಲ್ಲಿ ನಾವು ಮಕ್ಕಳ ಜೊತೆ ಒಂದಷ್ಟು ಸಮಯವನ್ನ ಕಳಿಬೇಕು. ಅಂದ್ರೆ ಮೊಬೈಲ್ ಮತ್ತೆ ಟಿವಿಯಿಂದ ದೂರ ಇರಬೇಕು. ದಿನಕ್ಕೆ ಒಂದು ಅರ್ಧ ಗಂಟೆಯನ್ನಾದರೂ ಕೂಡ ಮೊಬೈಲ್ ಮತ್ತೆ ಟಿವಿಯಿಂದ ದೂರ ಇದ್ದು ಮಕ್ಕಳ ಜೊತೆ ಸಂವಾದ ಅಂದ್ರೆ ಅವರ ನಗುವಿನಲ್ಲಿ, ಅವರ ಅಳುವಿನಲ್ಲಿ, ಅವರ ಒಂದು ಚಟುವಟಿಕೆಗಳಲ್ಲಿ ನಾವು ಕೂಡ ಭಾಗಿಯಾದಾಗ ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ಬರುತ್ತೆ ಮತ್ತು ಚೈತನ್ಯ ಬರುತ್ತೆ ಮತ್ತು ಮಕ್ಕಳು ಹೇಗೆ ನಾವು ಬದುಕಬೇಕು ಅನ್ನೋ ಒಂದು ಅರಿವು ಮೂಡುತ್ತೆ. ಹಾಗಾಗಿ ತಂದೆ ತಾಯಂದರು ಮಕ್ಕಳೊಡನೆ ಬೆರೆಯುವಂತ ಒಂದು ವಾತಾವರಣವನ್ನ ಸೃಷ್ಟಿಸ್ಕೊಂಡಾಗ ಈ ಒಂದು ಸಮಾಜ ಸ್ವಸ್ಥ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಪೋಷಕರ ಮತ್ತು ತಂದೆ ತಾಯಿಯರ ಮತ್ತು ಗುರುಗಳ ಪಾತ್ರ ಬಹಳ ದೊಡ್ಡದಿರುವಂತಹದ್ದು. ಒಂದು ಪಾತ್ರವನ್ನ ಒಂದು ಹಂತದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೀಮಠ ಮಾಡಿಕೊಂಡು ಬರ್ತಾ ಇದೆ ಅನ್ನೋದನ್ನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ.
2: ಕೊಡವಲ ಶ್ರೀ ವಿರಕ್ತ ಮಠದ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರ

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸ್ಯಾರಗೂರು ತಾಲೂಕಿನ ಬಿಡುಕಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹದೇವ ಸ್ವಾಮಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತೆ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತ ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನು ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟ್ರೀಯ ಲೋಕ ಅದಾಲತ್. ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ

0: ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023-25 ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ಬನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ABPMJAY ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAYD to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ABPMJAY ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು ಎರಡು ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ.

0: ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3 ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟ್ರೀಯ ಲೋಕ್ ಅದಾಲತ್. ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆ ಮತ್ತು ಇಲಾಖೆಯ ಸೌಲಭ್ಯಗಳ ಕುರಿತು ಸರಕೂರು ಮತ್ತು ಹೆಚ್ಡಿಕೋಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೆಳಗುರಿ ಇವತ್ತಿನ ನೇರ ಸಂದರ್ಶನ

0: ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ಕೃಷಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೆಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಮ್ಮ ಹೆಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಏನೊಂದು ಮುಂಗಾರು ಮಳೆಗಳ ಕೂಡ ಪ್ರಾರಂಭ ಆಗಿದೆ, ಹೇಗಿದೆ ಸರ್ ನಮ್ಮ ಒಂದು ತಾಲೂಕಿನ ಒಂದು ಕೃಷಿ ಚಟುವಟಿಕೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಈಗ ತಮಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗೆಲ್ಲ ತಮಗೆ ತಿಳಿದಿರುವ ಹಾಗೆ ಮೈಸೂರು ಚಾಮರಾಜನಗರ ಇಡೀ ರಾಜ್ಯದಲ್ಲೇ ಮೊದಲನೇದಾಗಿ ಹೆಚ್ಚು ಬೇಗ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದು, ಹಾಗೆ ಕೃಷಿ ಚಟುವಟಿಕೆ ಕೂಡ ಬೇಗ ಪ್ರಾರಂಭ ಆಗುತ್ತೆ. ಈಗಾಗಲೇ ಎರಡು ಮಳೆ ಆಗಿದೆ, ಎಲ್ಲ ಭೂಮಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದ ನಮ್ಮ ರೈತ ಬಾಂಧವರು. ಕೆಲವು ಕಡೆ ಈಗಾಗಲೇ ಹೊಗೆಸೊಪ್ಪು ನಾಟಿ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಭರಣಿ ಮಳೆಯಲ್ಲಿ ಎಲ್ಲ ರೈತ ಬಾಂಧವರು ನಮ್ಮ ಮುಸ್ಕಿನ ಜೋಳಕ್ಕೆ ಹೆಚ್ಚಾಗಿ ಬೆಳೀಲಿಕ್ಕೆ ಆಸಕ್ತಿ ವಹಿಸಿದ್ದಾರೆ. ಹಾಗೆ ಭೂಮಿ ಸಿದ್ಧತೆ ಆಗಿರೋದ್ರಿಂದ ಹತ್ತಿ ಕೂಡ ಇಲ್ಲಿನ ಪ್ರಮುಖವಾದಂಥ ಬೆಳೆ ಆಗಿದ್ದು, ಅದಕ್ಕೂ ಕೂಡ ಅಗತ್ಯವಾಗಿರ್ತಕ್ಕಂಥ ಬಿತ್ತನೆ ಬೀಜ ಹಾಗೆ ರಸಗೊಬ್ಬರ ದಾಸ್ತಾನನ್ನು ಸಹ ನಮ್ಮ ರಸಗೊಬ್ಬರ ಮಾರಾಟಗಾರರ ಮೂಲಕ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಅಗತ್ಯವಾದ ಬಿತ್ತನೆ ಬೀಜಗಳು ಏನು ಅವಶ್ಯಕತೆ ಇದೆ ರೈತರಿಗೆ, ಅದನ್ನು ಕೂಡ ನಾವು ದಾಸ್ತಾನು ಹೆಚ್ಚಿಸಿದ್ದೀವಿ. ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ.
0: ಓಕೆ ಸರ್, ಈಗ ಬಿತ್ತನೆ ಬೀಜಗಳು ಅಂತ ಬಂದಾಗ ಈ ಒಂದು ಇದರ ಒಂದು ಪೂರೈಕೆ ಇರ್ಬೋದು ಮತ್ತೆ ರಸಗೊಬ್ಬರಗಳ ವಿತರಣೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಬಿತ್ತನೆ ಬೀಜಗಳು ಸರಿಯಾಗಿ ಸಿಗ್ತಾ, ಅದರಲ್ಲೂ ಹತ್ತಿ ಬೀಜಗಳು ಸರಿಯಾದ ಒಂದು ಸೀಡ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ. ಹೇಗಿದೆ ಸರ್ ಇದರ ಒಂದು ಬಿತ್ತನೆ ಬೀಜಗಳ ಪೂರೈಕೆ ನಮ್ಮ ತಾಲೂಕಿನಲ್ಲಿ ಹೇಗೆ, ಅದಕ್ಕೆಲ್ಲ ಯಾವ ಥರ ಸಿದ್ಧತೆಯನ್ನು ತಾವು ಮಾಡಿದ್ದೀರಿ ಸರ್?
1: ನಮ್ಮಲ್ಲಿ ಮೊದಲನೇ ಇದು ಹತ್ತಿ ಬೀಜ ಹತ್ತಿ ಬೆಳೆ ಕ್ಷೇತ್ರ ಏನಿದೆ ಆಲ್ಮೋಸ್ಟ್ 30% ಬಂದ್ಬಿಟ್ಟಿದೆ. ಅಂದರೆ ಸುಮಾರು ಮೊದಲು 26,000 27,000 ಹೆಕ್ಟರ್ ಪ್ರದೇಶದಲ್ಲಿದ್ದಂಥ ಹತ್ತಿ ಬೆಳೆ ಈಗ ಕೇವಲ ಒಂದು 6,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ರೈತರು ಅದರಲ್ಲಿ ಹೆಚ್ಚಿನ ಖರ್ಚು ವೆಚ್ಚ, ಆದಾಯ ಕಡಿಮೆ, ಆಳು ಕಾಳುಗಳು ಜಾಸ್ತಿ, ಈ ನೆಲೆಯಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಬೆಳೆಗೆ. ಸ್ವಲ್ಪ ಸುಲಭವಾಗಿರ್ತಕ್ಕಂಥ ಬೆಳೆಗಳಿಗೆ ಅದು ಬದಲಾವಣೆ ಆಗ್ತಾ ಇದೆ. ಪ್ರಮುಖವಾಗಿ ಆ ಏರಿಯಾದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಮುಸ್ಕಿನ ಜೋಳ ಬೆಳೀತಾ ಇದ್ದಾರೆ. ಸೊ ಹತ್ತಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಮುಖ ಮಾರಾಟಗಾರರು ಯಾರಿದ್ದಾರೆ ಅವ್ರಗಳ ಸಭೆ ನಡೆಸಿ ಯಾವುದೇ ಕೊರತೆ ಆಗದೇ ಇದ್ದಾಗೆ ನಾವೆಲ್ಲ ಸಾಕಷ್ಟು ದಾಸ್ತಾನವನ್ನು ಇರಿಸಿದ್ದೀವಿ. ಮುಖ್ಯವಾಗಿ ಪ್ರಮುಖವಾಗಿ ಇಲ್ಲಿ ಕೇಳ್ತಕ್ಕಂಥದ್ದು ಪುಲಿ, ಅದಕ್ಕೆ ಸಾಕಷ್ಟು ದಾಸ್ತಾನು. ಸುಮಾರು 35,000 ಪ್ಯಾಕೆಟ್, 35-40,000 ಪ್ಯಾಕೆಟ್ ಈಗ ಆಲ್ರೆಡಿ ದಾಸ್ತಾನು ಇದೆ. ಬೇಡಿಕೆ ಬಹಳ ಕಡಿಮೆ ಇದೆ. ಅದಕ್ಕೂ ರೇಟ್ ಬಂದು 901 ರೂಪಾಯಿ ಸರ್ಕಾರದಿಂದನೇ ನಿಗದಿಯಾಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ನಿಗದಿಯಾಗಿರ್ತಕ್ಕಂಥದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಡೀಲರ್ಸ್ ಗಳು ಏನಿದ್ದಾರೆ, ಎಸ್ ಟಿ ಕೋಟೆ ಹಾಗೆ ಸರಗೂರು ಭಾಗ ಹ್ಯಾಂಡ್ ಪೋಸ್ಟ್ ಎಲ್ಲ ಕಡೆನೂ ಸಾಕಷ್ಟು ದಾಸ್ತಾನಿದೆ, ಯಾವುದೇ ಸಮಸ್ಯೆ ಇಲ್ಲ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುರೇಶ್ ಅವ್ರೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಸುರೇಶ್ ಅವರೇ?
2: ಪಿ ಎಂ ಕಿಸಾನ್ ಬಗ್ಗೆ
0: ಹೇಳಿ ಹೇಳಿ.
2: ಈಗ ಪಿ ಎಂ ಕಿಸಾನ್ ಅಲ್ಲಿ ನಮ್ದು ಸರ್ವೆ ನಂಬರ್ 385 585 ಸಾವಿರ ಸರ್ವೆ ನಂಬರ್, 5 ಜನಕ್ಕೆ ಜಂಟಿ ಇತ್ತು ಅದು. ಸ್ಟಾರ್ಟಿಂಗ್ ಅಲ್ಲಿ 5 ಜನಕ್ಕೂ ಬಂದಿತ್ತು ಪಿ ಎಂ ಕಿಸಾನ್. ಕಳೆದ 1.5 ಅಥವಾ 2 ವರ್ಷದಿಂದ ನಮ್ಮ ತಾಯಿ ಒಬ್ಬರು ಮಾತ್ರ ಬರ್ತಾ ಇದೆ. ನಾವು ಕೋಟೆ ಕಲ್ತಿ ಸರಗೂರ್ ಹೋದ್ವಿ, ಭೀಮಟ್ಕೆರೆಗೆ ಹೋದ್ವಿ, ಅಲ್ಲೆಲ್ಲೂ ಸರಿಯಾಗಿ ನಮ್ಗೆ ಸಿಗಲಿಲ್ಲ ಸರ್. ಅದು
0: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
3: ಆಯ್ತು, ಕೋಟೆಗೆ ತಗೊಂಬನ್ನಿ. ಇವ್ರೆ, ತಮ್ಮ ಹೆಸರೇನ್ ಹೇಳಿದ್ರಿ?
0: ಸುರೇಶ್
3: ಅವರೇ, ಎಸ್ ಟಿ ಕೋಟೆಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಇದೇನಿದೆ ಆರ್ ಟಿ ಸಿ ಏನಿದೆ ತಗೊಂಬನ್ನಿ, ಪರಿಶೀಲಿಸಿ ಮಾಡ್ತೀವಿ ಅದನ್ನ.
2: ಕೋಟೆಗೆ
3: ತಗೊಂಬನ್ನಿ.
2: ಆಯ್ತು,
0: ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಈಗ ಬಿತ್ತನೆ ಬೀಜಗಳ ಪೂರೈಕೆಗೆ ಸಂಬಂಧಪಟ್ಟಂತೆ, ಏನು ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾರಾಟಗಾರರ ಹತ್ರ ಕೂಡ ಉತ್ತಮ ಬೀಜಗಳು ಲಭ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಸರ್ ಈಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೇವೆಗಳನ್ನು ನಮ್ಮ ರೈತರಿಗೆ ಕೃಷಿ ಇಲಾಖೆ ಒದಗಿಸ್ತಾ ಇದೆ ಸರ್?
1: ಕೃಷಿ ಇಲಾಖೆ ನಮ್ಮಲ್ಲಿ ಒಟ್ಟು ಎಸ್ ಟಿ ಕೋಟೆ ಹಾಗೂ ಸರಗೂರು ಭಾಗದಲ್ಲಿ ಸರಗೂರು ತಾಲೂಕು ಎರಡು ಸೇರಿದಂಗೆ 5 ರೈತ ಸಂಪರ್ಕ ಕೇಂದ್ರಗಳಿದೆ. ಹೋಬಳಿ ಮಟ್ಟದಲ್ಲಿ 5 ರೈತ ಸಂಪರ್ಕ ಕೇಂದ್ರಗಳ ಇದೆ. ಇಲ್ಲಿ ನಾವೇನು ಪ್ರಮುಖವಾಗಿ ಇಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದ್ದೀವಿ, ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡುವಂಥದ್ದು. ಈಗ ನಮ್ಮಲ್ಲಿ ದಾಸ್ತಾನಿರ್ತಕ್ಕಂಥದ್ದು ಅಲಸಂದೆ, ಉದ್ದು, ಹೆಸರು ಈಗ ತರಿಸಿದ್ದೀವಿ.

ಮುಂಗಾರು ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳೇನಿದಾವೆ ಅವನ್ನ ತರಿಸಿದ್ದೀವಿ. ಅದ್ರ ಜೊತೆಗೆ ಈಗ ಮುಸ್ಕಿನ ಜೋಳ ಇನ್ನೊಂದು ವಾರದಲ್ಲಿ ಬರುತ್ತೆ, ಅದನ್ನು ಮುಸ್ಕಿನ ಜೋಳನ ತರಿಸ್ತೀವಿ. ಆ ನಂತರ ನಮ್ಗೆ ಅವಶ್ಯಕತೆ ಇರತಕ್ಕಂಥ ರಾಗಿ, ಭತ್ತ ಈ ಥರದ ಬಿತ್ತನೆ ಬೀಜನೂ ಸಹ ಈಗ ಆಲ್ರೆಡಿ ನಾವು ದಾಸ್ತಾನು ತಗೊಳ್ಳಿಕ್ಕೋಸ್ಕರ ಇಂಡೆಂಟ್ ಹಾಕಿದ್ದೀವಿ, ಅದು ಬಿತ್ತನೆ ಬೀಜ ಸಂಬಂಧಪಟ್ಟಾಗ ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ

0: ಸಾಕಷ್ಟು ದಾಸ್ತಾನಿದೆ. ಅದನ್ನು ಕೂಡ ರೈತರು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅಗತ್ಯ ದಾಖಲಾತಿಗಳನ್ನು ನೀಡಿ ಪಡಿಬಹುದು. ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಟ್ರೈಕೋಡರ್ಮ ಈ ಥರದ್ದೆಲ್ಲ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ.
1: ಸರ್, ಇದರ ಜೊತೆಗೆ ಈಗ ತಾವು ಹೇಳ್ದಂಗೆ ಇದಲ್ಲದೆ ಇತರ ಇನ್ನಿತರ ಯೋಜನೆಗಳು ಅಂತ ಬಂದಾಗ ರೈತರಿಗೆ ತಮ್ಮ ಇಲಾಖೆಯಿಂದ ಲಭ್ಯವಿರತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಪ್ರಮುಖವಾಗಿ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಂದಾಯ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ನಾವು ಬೆಳೆ ಸಮೀಕ್ಷೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದು ವರ್ಷದಲ್ಲಿ 3 ಬಾರಿ ಮಾಡ್ತೀವಿ, ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಹಂಗಾಮದಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಮೊದಲನೇದಾಗಿ ನನ್ನ ಬೆಳೆ ನನ್ನ ಹಕ್ಕು ಅಂತೇಳಿ ರೈತರೇ ಸ್ವತಃ ಅವರೇ ಸರ್ವೆ ಮಾಡ್ಕೊಬಹುದು. ಅಂದ್ರೆ ಮೊದಲೆಲ್ಲ ಏನು ಬರ್ತಿತ್ತು, ನಾವು ಯಾರೋ ಸರ್ವೆ ಮಾಡಿಸ್ತಿದ್ವಿ. ಅಂದ್ರೆ ಖಾಸಗಿ ನಿವಾಸಿಗಳು ಅಂತೇಳಿ ನಮ್ಮಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ, ಸಿಬ್ಬಂದಿ ಕೊರತೆ ಇರೋದ್ರಿಂದ ಖಾಸಗಿ ನಿವಾಸಿಗಳು ಅಂತೇಳಿ ಅವ್ರ SSLC ಫೇಲ್ ಆಗಿರ್ತಕ್ಕಂಥವ್ರು, ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂತವ್ರನ್ನ ನಾವು ಗುರುತಿಸಿ ಅವ್ರಿಗೆ ತರಬೇತಿಯನ್ನು ನೀಡಿ ರೈತರ ಜಮೀನ್ಗೆ ಹೋಗಿ ಫೋಟೋ ತೆಗೆದು ಹಾಕ್ಬೇಕು, ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಸಮೀಕ್ಷೆ ಆದಂತದ್ದು ಇದನ್ನ ಬೇರೆ ಬೇರೆ ರೀತಿ ಎಲ್ಲಾ ರೀತಿನಲ್ಲೂ ಬಳಸ್ತಾ ಇದಾರೆ. ಅಂದ್ರೆ ಬರ ಆದಂತ ಸಂದರ್ಭದಲ್ಲಿ, ನೆರೆ ಆದಂತ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ, ಹಾಗೆ ನಿಖರವಾದ ಬೆಳೆ ವಿಸ್ತೀರ್ಣವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ರಾಜ್ಯ ಮಟ್ಟದಲ್ಲಿ ಎಷ್ಟು ಬೆಳೆ ವಿಸ್ತೀರ್ಣ ಇದೆ, ಎಷ್ಟು ನಮ್ಮ ಇಳುವರಿ ಎಷ್ಟು ಬರ್ತಾ ಇದೆ, ಈ ತರದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಬೆಳೆ ಸಮೀಕ್ಷೆಯನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯ ಇದನ್ನ ರೈತರು ಇದನ್ನು ಇದರಲ್ಲಿ ತಾವೇ ಸ್ವತಃ ಕೂಡ ಮಾಡ್ಕೊಬಹುದು. ಅಂದ್ರೆ ಈಗ ನಾವು ರಾಗಿ ಬೆಳೆದಿದ್ವಿ ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಅಥವಾ ಕಬ್ಬು ಬೆಳೆದಿದ್ವಿ ನಮ್ಮ ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಈ ತರದ್ದೆಲ್ಲ ಕಂಪ್ಲೇಂಟ್ ಬರ್ತಿತ್ತು. ಈ ನಿಟ್ಟಿನಲ್ಲಿ ನಾವು ಏನ್ ಮಾಡಿದೀವಿ ಅಂತ ಅಂದ್ರೆ ರೈತರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ. ಮೊದಲನೇದಾಗಿ 1-15 ದಿವಸ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ದಿನದಲ್ಲಿ ಏನ್ ಉಳಿದಿರುತ್ತೆ ಖಾಸಗಿ ನಿವಾಸಿಗಳ ಮೂಲಕ ನಾವು ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ, ನಮಸ್ತೆ, ತಮ್ಮ ಹೆಸರು? ಗಣೇಶ್ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಗಣೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಧಾನಮಂತ್ರಿ ಬೀಮಾ ಪಶು ವಿಮೆ ಯೋಜನೆ ಅಂತ ಬಿಟ್ಟಲ್ಲ ಸರ್, ಆ ವಿಮೆ ಜನಗಳಿಗೆ ಸರಿಯಿರುತ್ತೆ ತಲುಪಲ್ಲ
0: ಸರ್?
2: ಹೆಂಗಪ್ಪ ಅಂತ ಯಾವ್ದು ಅಂದ್ರೆ, ಈಗ ನೀವು ಹೋಬಳಿಗೆ
0: ಹೋಬಳಿ
2: ಸರ್ ಅಂತ ಹೋಗ್ತೀರಿ ನೀವು, ಈಗ ಅದು ಯಾರೋ ಅದು ಎಲ್ಲೋ ಕುತ್ಕೊಂಡು ಸಮೀಕ್ಷೆ ಮಾಡ್ತಾರೆ ಸರ್ ವಿಲೇಜ್ ಅಕೌಂಟ್ಗಳು. ಅದಕ್ಕೆ ಸರ್ ಈಗ 10 ಸಸ್ಯ ಯಾವ ತರ ನಮಗೆ ವಿಮೆ ಕ್ಲೈಮ್ ಆಗುತ್ತೆ, ಅದೇ ರೀತಿ ಕೃಷಿ ಇಲಾಖೆ ಅಂದ್ರೆ ಬೆಳೆ ನಷ್ಟ ಆಯ್ತು ಅಂತಂದಾಗ ನಷ್ಟ ಆದಾಗ ವಿಮೆ ಕ್ಲೈಮ್ ಆದಾಗ ಯಾವ ಪಾಲನೂ ಮನ್ನಾ ಮಾಡ್ಬೇಕಾಗಿಲ್ಲ?
0: ಹೌದು,
2: ಆ ತರ ಒಂದು ಅವಕಾಶ ಮಾಡ್ಕೊಡ್ತಾರೆ ಮಾತಾಡ್ತಾರೆ.
0: ಈಗ ಬೆಳೆ ವಿಮೆ ಕಟ್ಟಿದ್ರ ನೀವು ಏನಾದ್ರೂ ಕಳೆದ ಸಾರಿ ಅಥವಾ ಯಾವಾಗ್ಲಾದ್ರೂ?
2: ಹ್ಮ್, ಸರಿ, ಬೆಳೆ ವಿಮೆ ಕಟ್ಟಿ.
0: ಯಾವ ಬೆಳೆ ಕಟ್ಟಿದ್ರಿ?
2: ಸರ್ ಜೋಳ ಕಟ್ಟಿದ್ರು, ಜೋಳ ಕಟ್ಟಿದ್ರು.
0: ಓಕೆ, ಯಾವ ವರ್ಷ ಕಟ್ಟಿದ್ರಿ? ಯಾವ ವರ್ಷ
2: ವಿಮೆ ಕ್ಲೈಮ್ ಆಗಿದೆ ಸರ್? ಹೋದ
0: ನಿಮ್ಗೆ ನಿಮ್ಗೆ ಅಲ್ಲಲ್ಲ ನಿಮ್ಗೆ ಬೆಳೆ ಚೆನ್ನಾಗಿ ಬಂದಿತ್ತ ಏನು ಅಂತ?
2: ಬೆಳೆ ಮಳೆ ಜಾಸ್ತಿ ಆಗಿ ಎಲ್ಲ ಹೊರಟೋಯ್ತು ಸರ್. ಕೃಷಿ ಇಲಾಖೆಯವರು ನಮ್ಗೆ ಸಮೀಕ್ಷೆ ಮಾಡಿದ್ರು, ಹಂಗಾಗಿ ನಮ್ಗೆ ವಿಮೆ ಸಿಗ್ಲಿಲ್ಲ. ಒಂದು ಸರ್ ಅದೊಂದು ಆಯ್ತಾ. ಎರಡನೇದು ಸರ್, ಈಗ ಮಣ್ಣಿನ ಪರೀಕ್ಷೆ ಮಾಡೋದು.
0: ಓಕೆ,
2: ಅದು ನಮ್ಮ ತಂದೆ ಈಗ ಒಂದು ಹೋಬಳಿ ಏನ್ ಮಾಡ್ತದೆ, ಈಗ ಕೃಷಿ ಇಲಾಖೆ ಹೋಗ್ಬಿಟ್ಟು ಆಗ್ತು ಒಂದ್ ಕ್ಯಾಂಪ್ ತರ ಮಾಡಿ ಮಣ್ಣನ್ ಪರೀಕ್ಷೆ ಮಾಡ್ಕೊಟ್ರೆ ಜನಗಳಿಗೆ ಉತ್ತಮ ಬೆಳೆ ಬೆಳೆಯಕ್ಕೆ ಅವಕಾಶ ಸಿಗುತ್ತೆ.
0: ಸರಿ ಸರಿ, ಓಕೆ,
2: ಇದೆರಡು ಮಾಡ್ಕೊಟ್ರೆ ರೈತರು ಯಾವ್ದೇ ತರ ರೈತರು ಇದಾಗಲ್ಲ ಸರ್.
0: ಖಂಡಿತ. ಮೊದಲನೇದಾಗಿ ನೀವು ಏನ್ ಬೆಳೆ ವಿಮೆ ಬಗ್ಗೆ ಕೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತಿದೆ ಬೆಳೆ ವಿಮೆ ಏನ್ ಕಟ್ತೀರಿ, ಹೇಗಾದ್ರೂ ಜೋಳ ಕಟ್ಟಿದಿರಿ ಅಂತ ಹೇಳಿದ್ರಿ. ಅದು ಅದು ಈಗ ಹೆಂಗೆ ಅಂತ ಅಂದ್ರೆ, ಬೆಳೆ ವಿಮೆ ಅನ್ನುವಂಥದ್ದು ಈ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಇದ್ದಂಗೆ ಅಲ್ವಾ? ನೀವು ಕಾರ್ಗೂ ಕಟ್ತೀರಿ ಇನ್ಶೂರೆನ್ಸು, ಬೈಕ್ಗೂ ಕಟ್ತೀರಿ. ಅಲ್ಲೇನಾದ್ರೂ ಡ್ಯಾಮೇಜ್ ಆದ್ರೂ ಮಾತ್ರ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇರಿ ಹೇಳ್ತೀನಿ, ಅದು ಬೆಳೆ ಅಂದ್ರೆ ನಿಮ್ಗೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಅಂದ್ರೆ ಹೋಬಳಿ ವ್ಯಾಪ್ತಿನಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದವರೆಗೂ ತಗಂತೀವಿ ಅದನ್ನ. ಕಳೆದ 7 ವರ್ಷದ ಇಳುವರಿ ಅವರೇಜ್ ಅನ್ನ ತಗೊಂಡು ಈ ವರ್ಷ ಎಷ್ಟು ಇಳುವರಿ ಬಂದಿದೆ ಅಂತೇಳಿ ನೋಡಿದಾಗ ಅದಕ್ಕಿನ್ನ ಕಡಿಮೆ ಬಂದಾಗ, ಸರಾಸರಿ ಇಳುವರಿಗಿನ್ನ ಕಳೆದ 7 ವರ್ಷದ ಸರಾಸರಿ ಇಳುವರಿಗಿನ್ನ ಕಡಿಮೆ ಬಂದಾಗ ಮಾತ್ರ ರೈತರಿಗೆ ಯಾರು ಕಟ್ಟಿರ್ತಾರೆ ಅವ್ರಿಗೆ ಅದು ಕ್ಲೈಮ್ ಆಗುತ್ತೆ ಬೆಳೆ ವಿಮೆ ಏನಿದೆ.
2: ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಅಂದ್ರೆ ಅಲ್ಲೇ ಬೆಳೆ ಎಲ್ಲ ನಷ್ಟ ಆಗಿ ತಾಲೂಕು ಅಧಿಕಾರಿಗಳೆಲ್ಲ ಬಂದು

0: ಸಮೀಕ್ಷೆ ಮಾಡಿದ್ರು.
1: ಯಾವಾಗ ಅದು ಹೇಳಿ ನೀವ್ ಹೇಳ್ತಾ ಇರೋದು?
0: ಎರಡನೇ ಸಮೀಕ್ಷೆ ಮಾಡಿದಾಗ 7 ಜನ ವಿಮೆ ಕ್ಲೇಮ್ ಕಟ್ಟಿದ್ರು. ಆದ್ರೆ ಕನ್ನಿಕ ಒಬ್ಬಳಿಲ್ಲಿ ಒಬ್ಬರೇ ಒಬ್ರು ವಿಮೆ ಕ್ಲೇಮ್ ಆಯ್ತು.
1: ಐದು
0: ವಿಮೆ ಅವ್ರೊಬ್ರಿಗೆ ಆಗಿದೆ.
1: ಓಕೆ ಓಕೆ.
0: ಈಗ ಬೇರೆಲ್ಲ ನಷ್ಟ ಆಗಿ ಎಲ್ಲ ಆಗಿದೆಲ್ಲ, ಯಾಕೆ ಇನ್ನು ವಿಮೆ ಕ್ಲೇಮ್ ಆಗ್ಲಿಲ್ಲ?
1: ಅದನ್ನ ಚೆಕ್ ಮಾಡಿಸ್ತೀನಿ ಇವ್ರೆ. 2024 ನೀವು ಹೇಳ್ತಾ ಇದ್ರಿ, 2024 ಹೇಳ್ತಾ ಇರ್ತಾವೋ?
0: ಓಕೆ,
1: ಮುಂಗಾರು ಆಗಾದ್ಮೇಲೆ ನೀವು ಕಟ್ಟಿದ್ರಿ.
0: ದಯವಿಟ್ಟು ನೀವು ಇನ್ಸೂರೆನ್ಸ್ ಈಗ ಸರ್ಕಾರ ಲೆವೆಲ್ ಇದೆ, ಅಪ್ಲೈ ಮಾಡಿ ಅಂದ್ರೆ ವಿಮೆ ಕ್ಲೇಮ್ ಆಗುತ್ತೆ.
1: ಅದೇ ರೀತಿ ಇದೆ, ಇದಕ್ಕೂ ಅದೇ ರೀತಿನೆ ಇರುವಂತದ್ದು, ಬೆಳೆ ವಿಮೆಗೂ ಅದೇ ರೀತಿ ಇರುವಂತದ್ದು. ಇನ್ಶೂರೆನ್ಸ್ ಕಟ್ಟೋ ಉದ್ದೇಶ ಅದೇನೆ.
0: ಯಾಕಂದ್ರೆ ಈಗ ನೋಡಿದ ನಿನ್ನೆ ಆ ಕಡೆ ಮಳೆ ಆಯ್ತು, ಈ ಕಡೆ ಮಳೆ ಆಗ್ಲಿಲ್ಲ. ಯಾಕಂದ್ರೆ ಹೋಗ್ಲಿ ಮಟ್ಟ ಕಷ್ಟ ಇದೆಲ್ಲ.
1: ಹೌದು,
0: ಅದಕ್ಕೆ ಈ ತರ ಸರ್ಕಾರ ಮಾಡಿದ್ರೆ ಒಂದು ನೀವು
1: ಖಂಡಿತ ಖಂಡಿತ ಅದನ್ನ ಚೆಕ್ ಮಾಡಿಸ್ತೀವಿ, ಪರಿಶೀಲನೆ ಮಾಡಿಸ್ತೀವಿ, ಅದಕ್ಕೆ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಅದನ್ನ.
2: ಓಕೆ, ಧನ್ಯವಾದಗಳು.
0: ಹೋಗ್ಲಿ ಮಟ್ಟದಲ್ಲಿ ಒಂದು ಕ್ಯಾಂಪ್ ತರ
1: ಆಯ್ತು, ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈಗ ನಾವು ನಮ್ಮ ಇಲಾಖೆ ಮೂಲಕ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅಂದ್ರೆ ವರ್ಷಕ್ಕೆ ಈಗ ಮೊದಲೆಲ್ಲ 2017-18 ಎಲ್ಲಾ ರೈತರದು ಜಮೀನಿನಲ್ಲಿ ಸ್ಯಾಂಪಲ್ ಮಾಡಿ ನಾವೇ ಪರೀಕ್ಷೆ ಮಾಡಿಸಿ ಎಲ್ಲಾ ಕಾರ್ಡನ್ನು ವಿತರಣೆ ಮಾಡಿದ್ವಿ. ಅದಾದ ನಂತರ ಮತ್ತೆ ಸ್ಕೀಮ್ ಬಂದಿಲ್ಲ. ಈಗ ನಮ್ಗೆ ಪ್ರತಿ ವರ್ಷ ಇರ್ತಕ್ಕಂಥದ್ದು 2-2.5 ಸಾವಿರ ಟಾರ್ಗೆಟ್ ಇರುತ್ತೆ. ಅದ್ರ ಪ್ರಕಾರ 5 ಹಳ್ಳಿಗಳಲ್ಲಿ ಮಾತ್ರ ಈಗ ಮಾಡ್ತಾ ಇದ್ದೀವಿ ಆಯ್ತಾ. ಅದ್ರ ಜೊತೆಗೆ ನೀವ್ ಹೇಳ್ದಾಗೆ ಅದೇ ನಮ್ಮ ಇಲಾಖೆಗೆ ಭೇಟಿ ಮಾಡಿದ್ರೆ ನಾವ್ ಹೇಳ್ತೀವಿ. ಈಗ ನಾವು ಈ ಸರಿ ಸರ್ಗೂರ್ನಲ್ಲಿ ಅಂಚಿಪುರ ಮತ್ತೆ ಮಸಳ್ಳಿ ಗ್ರಾಮದಲ್ಲಿ ಮಾಡಿದ್ವಿ, ಕಂದ್ಲಿಕೆನಲ್ಲಿ ಬಾಡ್ಗ ಮತ್ತೆ ಭೀಮಟ್ಕೆರೆನಲ್ಲಿ ತಗೊಂಡೋಗಿದ್ವಿ ಸ್ಯಾಂಪಲ್ ಮಾಡಿಸಿ.
0: ಬಾಡ್ಗದಲ್ಲಿ
1: ಅದನ್ನೇ ನಾನು ಹೇಳಿದ್ನಲ್ಲ, ಸರ್ಕಾರದ ಏನ್ ನಿಗದಿಪಡಿಸಿರ್ತಾರೆ ಗುರಿ ಪ್ರಕಾರ ನಾವು ಈ ವರ್ಷ 2000 ಸ್ಯಾಂಪಲ್ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಗೆ. ಅಷ್ಟು ಸ್ಯಾಂಪಲ್ ನ ಪರೀಕ್ಷೆ ಮಾಡಿಸಿ ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಮಣ್ಣು ಪರೀಕ್ಷಾ ವರದಿಯನ್ನ ನಾವು ನೀಡಿದೀವಿ ಆಯ್ತಾ. ನೀವ್ ಹೇಳ್ದಾಗೆ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನ ಖಂಡಿತ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವ ರೀತಿ ಮಾಡಬಹುದು ಅಂತೇಳಿ ನಿಮ್ಮ ಸಜೆಷನ್ ಅನ್ನ ನಮ್ಮ ಮೇಲಧಿಕಾರಿಗಳು ತಿಳಿಸ್ತೀವಿ. ಆಯ್ತಾಯ್ತು, ಖಂಡಿತ ಖಂಡಿತ.
2: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ತಮ್ಮ ಇಲಾಖೆ ಯೋಜನೆಗಳ ಬಗ್ಗೆ, ತಾವು ಮಾತನಾಡ್ತಾ ಇದ್ರಿ ಏನೇನು ಯೋಜನೆಗಳು ಸಿಗ್ತಾ ಇದೆ ಅಂತ. ಅಂದ್ರೆ ಈ ಒಂದು ಯೋಜನೆಗಳೆಲ್ಲ ಕೂಡ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಇಲಾಖೆ ಮೂಲಕ ವಿತರಣೆ ಮಾಡ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು, ಕೃಷಿ ಯಂತ್ರೋಪಕರಣಗಳಿರ್ಬೋದು, ಹಾಗೆ ಸ್ಪ್ರಿಂಕ್ಲರ್ ಪೈಪ್ಗಳಿರ್ಬೋದು, PVC ಪೈಪ್ಗಳಿದು, ಇವೆಲ್ಲ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ 50% ರಿಯಾಯಿತಿ ಇದೆ ಸಾಮಾನ್ಯ ವರ್ಗದ ರೈತರಿಗೆ, 50% ಸಹಾಯಧನ, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ನಾವು.
2: ಅಂದ್ರೆ ಈಗ ತಾವು ಹೇಳಿದಂಗೆ ಸರ್, ಈಗ ಸಬ್ಸಿಡಿ ಆಧಾರಿತ ಒಂದು ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಲಭ್ಯವಿದೆ ಸರ್?
1: ನಮ್ಮ ಕೃಷಿ ಯಂತ್ರೋಪಕರಣಗಳು ಬಂದಾಗ ತಮಗೆಲ್ಲ ಗೊತ್ತಿದೆ, ಈಗ ಗ್ರಾಮೀಣ ಪ್ರದೇಶದಲ್ಲೂ ಸಹ ಆಳು ಕಾಳು ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ರೈತರುಗಳು ಕೂಡ ಕೃಷಿ ಯಂತ್ರೋಪಕರಣಕ್ಕೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವುವರೆಗೆ ವಿವಿಧ ಯಂತ್ರೋಪಕರಣಗಳ ಸೌಲಭ್ಯ ಅಂದ್ರೆ ಉಪಕರಣಗಳು ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದೀವಿ, ಸಬ್ಸಿಡಿ ದರದಲ್ಲಿ.
2: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ, ಹಲೋ. ನಮಸ್ತೆ, ತಮ್ಮ ಹೆಸರಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಮಾಪುಳಿಯಿಂದ ನಾಗರಾಜ್ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ಅಲ್ಸಂದೆ ಬಂದಿ ಅಂತ ಎಲ್ಲ ಕೃಷಿ ಕೇಂದ್ರಗಳು ಸಿಗುತ್ತೆ ಸರ್?
1: ಹೌದು, ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಇದೆ.
3: ಎಷ್ಟು ರೇಟ್ ಹೆಂಗೆ ಸರ್?
1: ರೇಟು ಈಗ 475 ರೂಪಾಯಿ ಅಲ್ಸಂದೆ 5 kg ಪ್ಯಾಕೆಟ್.
3: ಸರ್, ಇನ್ನೊಂದು ಪ್ರಶ್ನೆ, ಈ ಟಿಲ್ಲರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಬೇರೆ, ಆರ್ಟಿಕಲ್ಜಿ ಡಿಪಾರ್ಟ್ಮೆಂಟ್ ಬೇರೆ, ವೇರಿಯೇಷನ್ ಅಥವಾ ರೇಟ್ ಕಾರಣ ಏನು ಸರ್?
1: ಅದೇ ಸಬ್ಸಿಡಿನಲ್ಲಿ ವೇರಿಯೇಷನ್ ಮಾಡ್ತಾರೆ ಇಲಾಖೆ ವೈಸು. ಏನು ರಿಯಾಯಿತಿ ಸರ್ಕಾರದಿಂದ ಸಹಾಯಧನ ಏನು ಕೊಡ್ತಾರೆ ಅದು ವೇರಿಯೇಷನ್ ಇದ್ರಾಗ ಆಟೋಮೆಟಿಕ್ ಆಗಿ ನಿಮಗೂ ಕೂಡ ಸಬ್ಸಿಡಿ ದರದಲ್ಲಿ ವೇರಿಯೇಷನ್ ಇದ್ದೇ ಇರುತ್ತದೆ ವ್ಯತ್ಯಾಸ. ಅದೇ ಸಬ್ಸಿಡಿ ಜಾಸ್ತಿ ಇದೆ ಅಲ್ಲಿ.
3: ಕೃಷಿ ಹೊಂಡ ಬಗ್ಗೆ ಮಾಹಿತಿ ಬೇಕಾಯ್ತು ಹೊಸದಾಗಿ.
1: ಅದೇ ಕೃಷಿ ಹೊಂಡ ಈಗ ನಮ್ಮಲ್ಲಿ ಕೃಷಿ ಹೊಂಡ ಕೃಷಿ ಭಾಗ್ಯ ಯೋಜನೆ ಅಂತೇಳಿ ಕಳೆದ 2 ವರ್ಷದಿಂದ ಅನುಷ್ಠಾನ ಮಾಡ್ತಾ ಇದೀವಿ. ಮೊದಲು 2013-18 ವರ್ಗಿತ್ತು.

0: ನಂತರ ಮತ್ತೆ 2023-24 ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ಪ್ಯಾಕೇಜು, ತಮ್ಗೆ ಗೊತ್ತಿದ್ದಾಗೆ ಇದು ಪ್ಯಾಕೇಜು. ಕೃಷಿ ಹೊಂಡ ಮಾಡ್ಕೊಬೇಕು, ಅದೇ ರೀತಿ ಬದು ನಿರ್ಮಾಣ ಮಾಡ್ಕೊಬೇಕು. ಕೃಷಿ ಹೊಂಡಕ್ಕೆ ಪಾಲಿಥಿನ್ ಲೈನಿಂಗ್ ಅಂದ್ರೆ ಟಾರ್ಪಲ್ ಕೊಡ್ತೀವಿ, ಹಾಗೆ ಕೃಷಿ ಹೊಂಡ ಸುತ್ತ ತಂತಿ ಬೆಲೆ ನಿರ್ಮಾಣ ಮಾಡ್ಕೊಬೇಕು. ಹಾಗೆ ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಅದನ್ನ ಶೇಖರಣೆ ಆದಂತ ನೀರನ್ನ ಹೊಲಕ್ಕೆ ಹಾಯಿಸ್ಕೊಳ್ಳಿಕ್ಕೋಸ್ಕರ ಡೀಸೆಲ್ ಮೋಟರ್ನು ತಗೊಬೇಕಾಗತ್ತೆ. ಆ ಡೀಸೆಲ್ ಮೋಟರ್ಗೂ ಸಹ ತಾವು ತಮ್ಮ ವಂತಿಕೆ ಏನಿದೆ, ರೈತರ ವಂತಿಕೆ ಏನಿದೆ, ಡೀಸೆಲ್ ಮೋಟರ್ ಮತ್ತೆ ಟಾರ್ಪಲ್ಗೆ ರೈತರ ವಂತಿಕೆ ಬರುತ್ತೆ, ಅದನ್ನ ಕಟ್ಕೋಬೇಕು. ಹಾಗೆ ಕೃಷಿ ಹೊಂಡ ತಾವೇ ಮಾಡ್ಕೊಂಡ್ರೆ ಅದು ಒಂದು ಬೇರೆ ಬೇರೆ ಸೈಜ್ ನಲ್ಲಿ ಅವಕಾಶ ಇದೆ. 12 meter ಮಾಡ್ಕೊಳ್ಳುವಂತ 12, 12, 3 meter ಆಳ, ಹಾಗೆ 15 meter ಅವಕಾಶ ಇದೆ, 18 meter ಅವಕಾಶ ಇದೆ, 21 meter ಅವಕಾಶ ಇದೆ. ಸೊ ಯಾವುದು ತಮ್ಮ ಜಮೀನಿಗೆ ಅನುಕೂಲ ಆಗುತ್ತೆ ಆ ರೀತಿನಲ್ಲಿ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಮ ರೈತರ ಖಾತೆಗೆ ನಾವು ಅಮೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಅದ್ರ ಜೊತೆಗೆ ಕಡ್ಡಾಯವಾಗಿ ಡೀಸೆಲ್ ಮೋಟರ್ಗೆ ದುಡ್ಡು ಕಟ್ಟಬೇಕು, ಹಾಗೆ ಟಾರ್ಪಲಿನ್ಗೂ ದುಡ್ಡು ಕಟ್ಟಬೇಕು. ಇದು ಪ್ಯಾಕೇಜ್ ಇರೋದ್ರಿಂದ ಮತ್ತೆ ತಂತಿ ಬೇಲಿ ಕಡ್ಡಾಯವಾಗಿ ನಿರ್ಮಾಣ ಮಾಡ್ಕೊಬೇಕು. ಇಷ್ಟು ಪ್ಯಾಕೇಜ್ ಇದೆ. ಆಸಕ್ತಿ ಇರತಕ್ಕಂಥವ್ರು ಅಥವಾ ತಮಗೆ ಅವಶ್ಯಕತೆ ಇದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಕೊಟ್ರೆ ನಾವೇ ಬಂದು ಇನ್ಸ್ಪೆಕ್ಷನ್ ಮಾಡಿ GPS ಮಾಡಿ ನಂತರ ವರ್ಕ್ ಆರ್ಡರ್ ಕೊಡ್ತೀವಿ. ಯಾವುದು PVC ಪೈಪ್ ಮಾತ್ರ ಇದೆ ಈಗ ಸದ್ಯಕ್ಕೆ. ಸ್ಪ್ರಿಂಕ್ಲರ್ ಪೈಪ್ ಈ ವರ್ಷದ ಕಾರ್ಯಕ್ರಮ ಬರ್ಬೇಕಿನ್ನ, ಏಕೆಂದ್ರೆ ಈಗ ಬಡ್ಜೆಟ್ ಮುಗ್ದಿ, ಹೊಸ ಬಡ್ಜೆಟ್ ಈ ವರ್ಷ ಕಾರ್ಯಕ್ರಮ ಏನಿದೆ ಮೇ ತಿಂಗಳಲ್ಲಿ ಬರುತ್ತೆ ನಮ್ಗೆ, ಅದ್ರ ಪ್ರಕಾರ ನಾವು ವಿತರಣೆ ಮಾಡ್ತೀವಿ ಬಡ್ಜೆಟ್ ಬಂದ ನಂತರ. ಸಾಕಷ್ಟು ಇದೆ, ದಾಸ್ತಾನ್ ಇದೆ. ಈಗ ಇನ್ನು ಹೆಚ್ಚಿನದ ಈಗ ಮುಂಗಾರು ಶುರು ಆಗೋಷ್ಟರಲ್ಲಿ ಇನ್ನು ಈಗ ಆಲ್ರೆಡಿ ಇಂಡೆಂಟ್ ಹಾಕಿದೀವಿ, ಅದು ಕೂಡ ಬರುತ್ತೆ, ಏನ್ ಸಮಸ್ಯೆ ಇಲ್ಲ. ಸಾಕಷ್ಟು ಇದೆ, ಇನ್ನು ತರಿಸ್ತೀವಿ, ಏನ್ ಸಮಸ್ಯೆ ಇಲ್ಲ.
1: ಧನ್ಯವಾದಗಳು ನಾಗರಾಜ್ ಅವರು ಕರೆ ಮಾಡಿದ್ದಕ್ಕೆ. ಸರ್, ಈಗ ಸಬ್ಸಿಡಿ ಆಧಾರಿತ ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಉಪಕರಣಗಳನ್ನ
0: ನಾನು ಅವಾಗ್ಲೇ ಹೇಳಿದಾಗ ಭೂಮಿ ಸಿದ್ಧತೆಯಿಂದ ಕಟಾವುವರೆಗೆ ಇದೆ. ಭೂಮಿ ಸಿದ್ಧತೆ ಅಂತಂದ್ರೆ ರೋಟೋವೇಟರ್, ಕಲ್ಟಿವೇಟರ್, ಡಿಸ್ಕ್ ಫ್ಲೋ ಈ ತರದ್ದು. ನಂತರ ಬಿತ್ತನೆ ಆದಂತ ಸಂದರ್ಭದಲ್ಲಿ ಅಂತರ ಬೇಸಾಯಕ್ಕೆ ಮಿನಿ ಟಿಲ್ಲರ್ ಬರುತ್ತೆ, ಮತ್ತೆ ಬ್ರಷ್ ಕಟ್ರ್ ಬರುತ್ತೆ, ಹಸುಗಳಿಗೆ ಮೇವು ಕಟ್ ಮಾಡ್ಲಿಕ್ಕೆ ಚಾಫ್ ಕಟ್ರ್ ಅಂತ ಬರುತ್ತೆ. ನಂತರ ಕಟಾವು ಸಂದರ್ಭದಲ್ಲಿ ಕಟಾವು ಯಂತ್ರ ರೀಪರ್ಗಳನ್ನ ಕೊಡ್ತೀವಿ. ಕಟಾವು ಆದ ನಂತರ ಥ್ರೆಶಿಂಗ್ ಅಂದ್ರೆ ಒಕ್ಕಣೆ ಯಂತ್ರ ಕೊಡ್ತೀವಿ. ಒಕ್ಕಣೆ ಆದ ನಂತರ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರಿಗೆ ಫ್ಲೋರ್ ಮಿಲ್ ಅನ್ನು ಕೊಡ್ತೀವಿ, ಅಂದ್ರೆ ಹಿಟ್ಟು ಮಾಡುವಂತ ಹಿಟ್ಟಿನ ಗಿರಣ ಕೊಡ್ತೀವಿ, ಕ್ಲೀನಿಂಗ್ ಮಿಷಿನ್ ಕೊಡ್ತೀವಿ. ಇಷ್ಟು ಅವಕಾಶ ಇದೆ ನಮ್ಮಲ್ಲಿ ಬೇರೆ ಬೇರೆ ಕಂಪನಿ ಅಂತ, ಮತ್ತೆ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಉಪಕರಣಗಳು ನಮ್ಮ ಇಲಾಖೆಯಲ್ಲಿ ಲಭ್ಯವಿದೆ, ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಬಹುದು ರೈತರು.
1: ಅಂದ್ರೆ ಈ ಒಂದು ಉಪಕರಣಗಳಿಗೆಲ್ಲ 50%
0: ಹೌದು ಶೇಕಡ 50% ಸಹಾಯಧನ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗಾದ್ರೆ ಶೇಕಡ 90% ಸಹಾಯಧನ.
1: ಸರ್, ಅದೇ ರೀತಿ ಈ ಒಂದು ಡ್ರಿಪ್ ಮತ್ತು ಈ ಒಂದು ಸ್ಪ್ರಿಂಕ್ಲರ್ ನೀರಾವರಿಗೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಗಳ ಬಗ್ಗೆ ತಾವು ಮಾಹಿತಿನ ತಿಳಿಸಬಹುದು ಹೇಗೆ?
0: ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ಸ್ಪ್ರಿಂಕ್ಲರ್, ಈಗ ಎಲ್ಲೋ ಎಲ್ಲಾ ಕಡೆ ನೀವು ನೋಡಿದ್ರೆ ರೋಡಲ್ಲಿ ಹೋದ್ರೆ ಸಾಕಷ್ಟು ಸ್ಪ್ರಿಂಕ್ಲರ್ ಅನ್ನ ನಮ್ಮ ತಾಲೂಕಿನಲ್ಲಿ ಬಳಸ್ತಾ ಇದ್ದಾರೆ. ರೈತರು ಇದನ್ನು ಬಹಳ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ. ತಮಗೆ ಗೊತ್ತಿದೆ ಇದನ್ನು ಬಳಸೋದ್ರಿಂದ ನೀರಿನ ಒಂದು ಸೇವಿಂಗ್ಸ್ ಆಗುತ್ತೆ, ಮತ್ತೆ ಇಳುವರಿನೂ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಅನ್ನು ಕೊಡ್ತೀವಿ, ಅಂದರೆ 1 acre ಮೇಲಿದ್ದಂಥ ರೈತರಿಗೆ 30 pipe 5 jet ಅನ್ನು ಕೊಡ್ತೀವಿ. ಅವ್ರು ಕಟ್ಟಬೇಕಾಗಿರ್ತಕ್ಕಂಥ ರೈತರು ಒಂದಕ್ಕೆ 2,666 ಮಾತ್ರ. ಅದೇ ರೀತಿ 1 acreಗಿಂತ ಕಡಿಮೆ ಇದ್ರೆ, 1/2 acre 20 kunte 30 kunte ಇದ್ದಂಥವ್ರಿಗೆ ನಾವು 18 pipe 3 jet ಕೊಡ್ತೀವಿ. ಅದಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು 1,200 rupees ಮಾತ್ರ ರೈತರ ವಂತಿಕೆ. ಸೊ ಅದನ್ನು ಅದು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕೊಡ್ತಾ ಇದೀವಿ. ಈಗ ಕಳೆದ ವರ್ಷ ಸಾಕಷ್ಟು ಕೊಟ್ಟಿದೀವಿ, ಈಗ ಈ ವರ್ಷದ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಬರುತ್ತೆ. ಯಾರು ಆಸಕ್ತಿ ಇರ್ತಕ್ಕಂಥವ್ರು ಅರ್ಜಿ ಹಾಕಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
1: ಸರ್, ಈ ಒಂದು ಬೆಳೆ ವಿಮೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈತರು ಪ್ರಮುಖವಾಗಿ ಏನನ್ನ ತಿಳಿದುಕೊಳ್ಬೇಕು ಹೇಗೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಕೆಲವರುಗಳಿಗೆ, ಯಾವ ತರ ಅಂತ?
0: ಅದೇ ಬೆಳೆ ವಿಮೆಗೆ ಸಂಬಂಧಪಟ್ಟಾಗ ನಾನು ಅವಾಗಲೇ ಹೇಳಿದಾಗೆ ಇದು ರೈತರಿಗೆ ಏನಂತಂತಂದ್ರೆ, ಒಂದು ತಪ್ಪು ಕಲ್ಪನೆ ಇರ್ತಕ್ಕಂಥದ್ದು, ನಾವು ಬೆಳೆ ವಿಮೆ ದುಡ್ಡು ಕಟ್ಟಿದ ತಕ್ಷಣ ನಮಗೆ ಅದರಿಂದ ಪರಿಹಾರ ಬರಬೇಕು ಅಂತದ್ದು. ಸೊ ಅದು ಒಂದು ತಪ್ಪು ಕಲ್ಪನೆ ಇದೆ. ಸೊ ನಮ್ಮ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಅಂದ್ರೆ, ಈಗ ನಾನು ಅವಾಗಲೇ ಹೇಳ್ದಂಗೆ, ಈಗ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಮಾಡಿದಾಗ ಯಾವಾಗಾದ್ರೂ ಆಕ್ಸಿಡೆಂಟ್ ಅಥವಾ ಅದರಿಂದ ಡ್ಯಾಮೇಜ್ ಆದಂತ ಸಂದರ್ಭದಲ್ಲಿ ನಿಮ್ಮ ರಿಪೇರಿಗೆ, ಅದು ಕಾರ್ ರಿಪೇರಿಗೆ ಅಥವಾ ಬೈಕ್ ರಿಪೇರಿಗೆ, ಅದರಿಂದ ಅಮೌಂಟ್ ಕ್ಲೈಮ್ ಆಗುತ್ತೆ. ಸೊ ಇಲ್ಲೂ ಹಾಗೇನೆ, ಬೆಳೆ ವಿಮೆ ಕಟ್ಟಿದಿರಿ ಅಂತ ಅಂದ್ರೆ, ನೀವು ಬೆಳೆ ಆದ ತಕ್ಷಣ ಯಾವ್ದಾದ್ರು ಮುಸ್ಕಿನ ಜೋಳ ಅಥವಾ ರಾಗಿ ಅಥವಾ ಭತ್ತಕ್ಕೆ ನೀವು ಕಟ್ತೀರಿ ಅಂತ ಅಂದ್ರೆ, ಆ ಬೆಳೆ ಏನಾದ್ರೂ ನಷ್ಟ ಆದ್ರೆ, ಈಗ ಒಬ್ರು ಇಂಡಿವಿಜುವಲ್ ಆಗಿ ಅಥವಾ ಅವ್ರು ಮೇಂಟೆನೆನ್ಸ್

0: ಮಾಡ್ದನೆ ಅಥವಾ ಸರಿಯಾಗಿ ವ್ಯವಸಾಯ ಮಾಡ್ದನೆ ಅದು ಬೆಳೆ ನಷ್ಟ ಆದ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ಆ ಹೋಬಳಿ ವ್ಯಾಪ್ತಿನಲ್ಲಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅತಿಯಾಗಿ ಮಳೆಯಿಂದ ಅಥವಾ ಬರದಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ, ಅಂದ್ರೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಆ ವ್ಯಾಪ್ತಿನಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದು ಇರ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಅದನ್ನು ಮಾಡಬೇಕು ಅಂತ ಅಂದ್ರೆ ಕಳೆದ 7 ವರ್ಷದ ಇಳುವರಿಯನ್ನ ಅವರೇ ಸರಾಸರಿ ಇಳುವರಿಯನ್ನ ತಗೊಂತಾರೆ. ಅದಕ್ಕಿಂತ ಇಳುವರಿ ಕಡಿಮೆ ಆದಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇದು ಇರ್ತಕ್ಕಂತ ವ್ಯವಸ್ಥೆ. ಆ ರೈತರದು ಬೇಡಿಕೆ ಏನು ಅಂತಂದ್ರೆ ನಾವು ಇನ್ಶೂರೆನ್ಸ್ ಕಟ್ಟಿದ್ವಿ ದುಡ್ಡು ಬರಲಿಲ್ಲ,
1: ಹೌದು
0: ಆತರ ಬರುತ್ತೆ, ಆತರ ಆಗಲ್ಲ. ಅದು ವ್ಯವಸ್ಥೆ ಇರ್ತಕ್ಕಂಥದ್ದು, ಈ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನು ತಿಳ್ಕೊಂಡು ದಯವಿಟ್ಟು, ಎಲ್ಲರಿಗೂ ಅನುಕೂಲ ಇದೆ ಅದು, ಅದು ಕಟ್ಟಿದ್ರೆ ಈಗ ಇದು ರಿಸ್ಕ್ ಫ್ಯಾಕ್ಟರ್ ರಿಸ್ಕ್ ಇದ್ದೇ ಇರುತ್ತೆ. ನಮ್ಮ ಬೆಳೆ ಬೆಳೀತಾ ಇದೀವಿ ಅಂತ ಅಂದ್ರೆ ನಾವು ಈಗಾಗಲೇ ಜೂಜಾಟ ಮಾನ್ಸೂನ್ ಜೊತೆ ಜೂಜಾಟ ಅಂತೇಳಿ ನಾವು ಕೃಷಿಯನ್ನು ಕರೆಯೋದ್ರಿಂದ ಸಹ ನಾವು ಅದು ಮಾನ್ಸೂನ್ ಜೊತೆ ಜೂಜಾಟ ಇರೋದ್ರಿಂದ ರೈತರು ಈ ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ರಿಸ್ಕ್ ಕಡಿಮೆ ಆಗುತ್ತೆ, ಆಯ್ತಾ. ಅದರಿಂದ ಅನುಕೂಲ ಆಗುತ್ತೆ. ಏನೋ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅವಾಗಲೇ ಹೇಳ್ತಾ ಇದ್ರು ನಮ್ಮ ರೈತರೊಬ್ಬರು, ಹಸುಗೆ ಇನ್ಶೂರೆನ್ಸ್ ಯಾವ ರೀತಿ ಇದೆ, ಅಕಸ್ಮಾತ್ ಏನಾದರೂ ರೋಗ ರುಜಿನ ಬಂದು ತೀರೋಗ್ಬಿಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಕ್ಲೈಮ್ ಆಗುತ್ತೆ. ಅದೇ ರೀತಿ ಈಗ ಬೆಳೆ ವಿಮೆ ಕಟ್ಟಿದಂಥ ಸಂದರ್ಭದಲ್ಲಿ ರಾಗಿಗೋ ಅಥವಾ ಭತ್ತಕ್ಕೋ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅದೇನು ನಿಗದಿಪಟ್ಟಿರ್ತಕ್ಕಂಥ 15,000 ಅಥವಾ 30,000 ಒಳಗಡೆ ಏನಿದೆ ಎಕರೆಗೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ತಮ್ಮ ಹೆಸರು ಕೃಷ್ಣಯ್ಯ. ಕೃಷ್ಣಯ್ಯ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಒಂದು ಬಾಳೆ ಒಂದು 8 ತಿಂಗಳಾಗಿದೆ, ಬಾಳೆ ಹಾಕಿ ಏಲಕ್ಕಿ
0: ತರ್ಗ ಜಾಸ್ತಿ ಇದೆಯಾ? ಏನು ಸ್ಪ್ರೇ ಮಾಡಿದ್ರ, ಔಷಧಿ ಸ್ಪ್ರೇ ಮಾಡಿದ್ರ? ಯಾವ್ದು
2: ವಾರದಲ್ಲಿ ಟ್ರೈ ಮಾಡಿನಿ, ಅದು
0: ಏನು ಏನು ಅಂತ ಕೊಟ್ಟಿದ್ರು? ಏನಂತ ಏನ್ ಏನ್ ಸ್ಪ್ರೇ ಕೊಟ್ಟಿದ್ರಿ ಅಂತ?
2: ಅದು ಸ್ಪ್ರೇ ಮಾಡಿ ಒಳಗಾಯ್ತು.
0: ಈ ಒಂದ್ ಕೆಲಸ ಮಾಡಿ ನೀವು, ಇದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಬಾಳೆದ ಒಂದು ಫೋಟೋ ತಗೊಂಡೋಗಿ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಅವರು ಏನ್ ಔಷಧಿ ಹೊಡೆದಿದ್ರಿ ಅದನ್ನು ತಗೊಂಡೋಗಿ ಪ್ಯಾಕೆಟ್, ಆಯ್ತಾ. ಅದನ್ನ ನೋಡ್ಬಿಟ್ಟು ನಿಮ್ಗೆ ಮತ್ತೆ ರೆಕಮೆಂಡೇಶನ್ ಕೊಡ್ತಾರೆ.
1: ಕೃಷ್ಣವರೇ, ತೋಟಗಾರಿಕೆ ನೋಡ್ಕೊಡಿ. ಈಗ ನೀವು ಏನ್ ಔಷಧಿ ಹೊಡೆದಿದ್ದೀರಾ ಅದ್ರದೊಂದು ಪ್ಯಾಕೆಟ್ ತಗೊಂಡು ನಿಮ್ಮ ಬಾಳೆ ತೋಟದೊಂದು ಫೋಟೋ ತಗೊಂಡು ಹೋಗ್ಬಿಟ್ಟು ಅದನ್ನ ತೋರಿಸಿ ಬೇರೆ ಏನಾದ್ರು ಹೇಳ್ತಾರೆ. ಓಕೆ, ಧನ್ಯವಾದಗಳು.
0: ಡ್ರಿಂಚಿಂಗ್ ಏನ ಅಲ್ಲ, ಸಾಯ್ತಾ ಇದೆಯಾ ಏನಾದ್ರು? ಬ್ಯಾವಿಸ್ಟಿನ್ ಅಂತ ಬರುತ್ತೆ, ಅದು ಕೊಡಿ, ಡ್ರಿಂಚಿಂಗ್ ಕೊಡಿ. ಬ್ಯಾವಿಸ್ಟಿನ್, ಬ್ಯಾವಿಸ್ಟಿನ್ ಕಾರ್ಬನೈಸಿಮ್ ಅಂತ ಬರುತ್ತೆ, ಕಾರ್ಬನೈಸಿಮ್ ಅಂತ ಬರುತ್ತೆ. ಅದಕ್ಕೆ 2 ಗ್ರಾಮ್ 1 ಲೀಟರ್ ಹಾಕ್ಬಿಟ್ಟು ಡ್ರಿಂಚಿಂಗ್ ಕೊಡಿ ಸ್ವಲ್ಪ.
1: ಓಕೆ, ಧನ್ಯವಾದಗಳು ಕೃಷ್ಣಯ್ಯವರೇ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಬೆಳೆ ವಿಮೆಯನ್ನ ನಾವು ಪ್ರತಿ ವರ್ಷನ ಕೂಡ ಕಟ್ಟಬೇಕಾಗತ್ತೆ ಅಥವಾ ಪ್ರತಿ ವರ್ಷದಲ್ಲೂ ಕೂಡ ಏನಾದರೂ ಈ ಫಸಲು ನಾಶ ಆದಾಗ ಈ ತರ ಒಂದು ವಿಮೆ ಬರುತ್ತಾ ಅಥವಾ ಹೇಗೆ ಸರ್?
0: ಪ್ರತಿ ಬೆಳೆಗೂ ಕಟ್ಟಬೇಕಿತ್ತು.
1: ಪ್ರತಿ ಬೆಳೆಗೂ
0: ಬೆಳೆ ವಿಮೆ ಏನಿದೆ, ಪ್ರತಿ ಬೆಳೆ. ಈಗ ನೀವು ಈ ಸರಿ ಮುಂಗಾರಿನಲ್ಲಿ ಏನು ಭತ್ತ ಹಾಕ್ತೀವಿ ಅಂತ ಅಂದ್ರೆ ಅದಕ್ಕೆ ನೀವು ಸಪ್ರೇಟ್ ಆಗಿ ಕಟ್ಟಬೇಕು. ಆ ಬೆಳೆಗಷ್ಟೇ ವ್ಯಾಲಿಡಿಟಿ ಅದು. ಆ ಬೆಳೆ ಮುಕ್ತಾಯವಾಗುವವರೆಗೆ ನೀವೇನು ಕಟ್ಟಿರ್ತೀರಿ ಅದು ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಕ್ಲೈಮ್ ಆಗುತ್ತೆ. ಆ ನಂತರದಿಂದಲ್ಲಿ ಮತ್ತೆ ನೀವು ಬೇರೆ ಬೆಳೆ ಹಾಕ್ತಾಗ ಅದು ಮುಗೀತದು.
1: ಅದು ಮುಗೀತು.
0: ಮತ್ತೆ ಮುಂದಿನ ವರ್ಷ ನೀವು ಬೇರೆ ಬೆಳೆ ಹಾಕ್ತೀವಿ ಅಥವಾ ಅದೇ ಜಾಗದಲ್ಲಿ ಭತ್ತ ಹಾಕ್ತೀವಿ ಅಂತಂದ್ರೆ ಮತ್ತೆ ಸಪ್ರೇಟ್ ಆಗಿ ಕಟ್ಟಬೇಕಾಗತ್ತೆ. ಅದು ಒಂದ್ ಸರಿ ಕಟ್ಟಿ ಪ್ರತಿ ವರ್ಷ ರಿನಿವಲ್ ಆಗಲ್ಲ, ಆಟೋ ರಿನಿವಲ್ ಆಗಲ್ಲ. ನೀವು ಪ್ರತಿ ಸರಿ ಕಟ್ಟಬೇಕಾಗತ್ತೆ, ಅದು ಒಂದು ಬೆಳೆಗೆ ಒಂದ್ ಸರಿ ಕಟ್ಟಬೇಕದು.
1: ಯಾಕಂದ್ರೆ ನಾವು ಏನೇ ಬೆಳೆ ಹಾಕಿದ್ರು ಕೂಡ ಕಟ್ಟಬೇಕು.
0: ಹೌದು ಹೌದು ಹೌದು.
1: ಸರಿ, ಇದ್ರ ಜೊತೆಗೆ ತಮ್ಮ ಇಲಾಖೆಯಿಂದ ರೈತರಿಗೆ ಸಾಲ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗಬಹುದು ಅಥವಾ ಹೇಗೆ ಬೆಳೆಗಳಿಗೆ ಅನುಗುಣವಾಗಿ?
0: ಅಲ್ಲ, ಸಾಲ ಕೊಡ್ತಕ್ಕಂಥದ್ದು ನಮ್ಮ ಬ್ಯಾಂಕ್ಗಳಿಂದ ಕೊಡ್ತಾರೆ. ಬೆಳೆ ಏನು ಅಲ್ಲಿ ಇದಕ್ಕೆ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ. ಈಗ ಬಾಳೆಗೆ ಒಂದು ರೀತಿ ಕೊಡ್ತಾರೆ, ಜೋಳಕ್ಕೆ ಒಂದು ರೀತಿ ಕೊಡ್ತಾರೆ, ಹೊಗೆ ಸೊಪ್ಪಿಗೆ ಒಂದು ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಅದು ಬ್ಯಾಂಕ್ಗೆ ಸಂಬಂಧಪಟ್ಟ ಇರೋದ್ರಿಂದ ಬ್ಯಾಂಕ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಅವ್ರು ಕೊಡ್ತಾರೆ.
1: ಸರ್. ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಈ ಒಂದು ಪಿಎಂ ಕಿಸಾನ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಎಫ್ ಐ ಡಿ ಮಾಡಿಸ್ಬೇಕು ಮತ್ತೆ ಎಲ್ಲಾ ಜಮೀನುಗಳನ್ನು ಕೂಡ ಒಂದೇ ಎಫ್ ಐ ಡಿನಲ್ಲಿ ಹ್ಯಾಡ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಕಳೆದ ತಿಂಗಳಲ್ಲೆಲ್ಲ ಕೂಡ ಇದನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ

0: ಏನೇನು ಸಮಸ್ಯೆ ಆಗ್ತಾ ಇದೆ ಪಿ ಎಂ ಕಿಸಾನ್ ಯೋಜನೆದು, ಅಥವಾ ಜಂಟಿ ಖಾತೆ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಹೇಗೆ ಸರ್?
1: ಪಿ ಎಂ ಕಿಸಾನ್ 2019 ಫೆಬ್ರವರಿಯಿಂದ ಕೇಂದ್ರ ಸರ್ಕಾರದಿಂದ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ವರ್ಷ 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು ರೈತ ಕುಟುಂಬಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗಂಡ, ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳನ್ನ ಒಂದು ಕುಟುಂಬ ಅಂತ ಕರೀತೀವಿ ನಾವು, 18 ವರ್ಷ ಒಳಗಿರ್ತಕ್ಕಂಥದ್ದು. ಸೊ ಅವ್ರಿಗೆ ಒಂದು ಕುಟುಂಬಕ್ಕೆ 6,000 ಕೊಡ್ತಕ್ಕಂಥದ್ದು. ಈಗ ಮಕ್ಕಳು ಬೇರೆ ಬೇರೆ ಇದ್ದು ಅವರು ಕೂಡ ಎಲಿಜಿಬಲ್, ಅವ್ರ ಹೆಸರಲ್ಲಿ ಜಮೀನು ಇದ್ರೆ ಅವರು ಕೂಡ ತಗೊಬೋದು ಅದನ್ನು. ಅಂದರೆ 20-25 ವರ್ಷ ಜಮೀನು ಇರ್ತಕ್ಕಂಥವ್ರು, ಮದುವೆ ಆಗಿರ್ತಕ್ಕಂಥವ್ರು ಸಪ್ರೇಟ್ ತಗೊಬೋದು. ಮತ್ತೆ ಗಂಡ ಹೆಂಡತಿ ಇಬ್ಬರಿಗೂ ತಗೊಳ್ಳಿಕ್ಕೆ ಅವಕಾಶ ಇರಲ್ಲ. ಹಾಗೆ ಅವರು ಸರ್ಕಾರಿ ನೌಕರಿನಲ್ಲಿದ್ದರೆ ಅವ್ರಿಗೆ ಅವಕಾಶ ಇಲ್ಲ. ಪೆನ್ಷನ್ ತಗೊಂತಿದ್ರೆ ಸರ್ಕಾರದಿಂದ 10,000 ಜಾಸ್ತಿ ಪೆನ್ಷನ್ ತಗೊಂತಿದ್ರೆ ಅವ್ರಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇದಿಷ್ಟು ಕಂಡೀಷನ್. ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೆ ಅವ್ರಿಗೆ ಅವಕಾಶ ಇಲ್ಲ. ಜಿ ಎಸ್ ಟಿ ಕಟ್ತಕ್ಕಂಥದ್ದು ಅವ್ರಿಗೂ ಕೂಡ ಅವಕಾಶ ಇಲ್ಲ. ಇದು ಪಿ ಎಂ ಕಿಸಾನ್ ಯೋಜನೆಯ ಬೇಸಿಕ್ ಪ್ರಮುಖ ಅಂಶಗಳು ಅದಕ್ಕೆ ಸಂಬಂಧಪಟ್ಟಾಗೆ. ಸೊ ಇದರಲ್ಲಿ ಏನು ಗೊಂದಲ ಅಂತ, ಗೊಂದಲ ಏನಿಲ್ಲ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ ಸಾರಿ ಇ-ಕೆ-ವೈ-ಸಿ ಅಂತೇಳಿ ಮಾಡಿಸ್ಬೇಕಾಗುತ್ತೆ.
0: ಹೌದು,
1: ಪ್ರತಿ ವರ್ಷ ಹೆಚ್ಚು ಕಡಿಮೆ ನಾವು ಪ್ರತಿ ಮನೆ ಗ್ರಾಮಕ್ಕೆ ಭೇಟಿ ನೀಡಿ ನಾವೇನೆ ರೈತ ಬಾಂಧವರಿಗೆ ನಾವು ಮಾಡಿಸಿದೀವಿ. ಅದರಿಂದ ರೈತರಿಗೂ ಅನುಕೂಲ ಆಗ್ತಾ ಇದೆ, ಬರ್ತನೂ ಇದೆ. ಯಾವುದು ಕೆಲವು ಗೊಂದಲ ಆಗ್ತಾ ಇದೆ ಅಂತಂದ್ರೆ ಗಂಡ ಹೆಂಡತಿ ಕೇಸಲ್ಲಿ ಗೊಂದಲ ಆಗ್ತಾ ಇದೆ. ಅದನ್ನ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾವ ರೀತಿ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಂದೇ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ. ಸೊ ಇಬ್ರಿಗೂ ತಗೊಳ್ಳಿಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಈಗ ಅವ್ರು ಬಂದು ಏನಿದೆ ಪಿ ಡಿ ಎಸ್ ಅಂತೇಳಿ ವೆರಿಫಿಕೇಶನ್ ಮಾಡಿಸ್ತಾ ಇದೀವಿ. ಸೊ ಅವ್ರು ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಒಬ್ರಿಗೆ ಮಾತ್ರ, ಅವರೇ ಬಂದು ಡಿಕ್ಲರೇಷನ್ ಕೊಡಬೇಕು. ಇವ್ರು ನಮ್ಮಲ್ಲಿ ಅಥವಾ ಹೆಂಡತಿಗೆ ಬೇಕು ಅಥವಾ ಗಂಡಂಗೆ ಬೇಕು ಅಂತೇಳಿ ಅವರೇ ರೈತರೇ ಬಂದು ಡಿಕ್ಲರೇಷನ್ ಕೊಟ್ಟರೆ ಅದ್ರ ಪ್ರಕಾರ ನಾವು ಒಬ್ರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಇಬ್ರಿಗೂ ನಿಂತೋಗುತ್ತೆ. ಇದು ಇರ್ತಕ್ಕಂಥದ್ದು ಆಯ್ತಾ. ಅನಂತರ ಈಗೇನಾದ್ರೂ ಮತ್ತೆ ವಿಭಾಗ ಆದಂತ ಸಂದರ್ಭದಲ್ಲಿ ಅಥವಾ ಪೌತಿ ಖಾತೆ ಆದಂತ ಸಂದರ್ಭದಲ್ಲಿ ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ ಅದನ್ನ. ಅಂದ್ರೆ ಪೌತಿ ಖಾತೆಗೆ ಮಾತ್ರ ಅವಕಾಶ ಇದೆ. ಈಗ ತಂದೆ ಹೆಸರು ಜಮೀನು ಇರುತ್ತೆ, ಅವ್ರು ತೀರೋದಂತ ಸಂದರ್ಭದಲ್ಲಿ ಅವರ ಮನೆಯವ್ರಿಗೆ ಹಾಕ್ಬೋದು ಅಥವಾ ಅವ್ರ ಮಕ್ಕಳಿಗೆ ಪೌತಿ ಖಾತೆ ಮಾಡಿಸಿದ್ರೆ ಅವ್ರು ಎಲಿಜಿಬಿಲಿಟಿ ಬರ್ತಾರೆ, ಅವ್ರು ಅಪ್ಲೈ ಮಾಡ್ಬೋದು, ಈಗಲೂ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ 2019 ಹಿಂದಕ್ಕೆ ಆರ್ ಟಿ ಸಿ ಇರಬೇಕು. ಈಗ ಹೊಸ್ದಾಗೆ ಇವತ್ತೊಂದು ದಿವಸ ಹೋಗ್ಬಿಟ್ಟು ನಾನು ಜಮೀನು ತಗೊಂಡು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿ ನಾನು ಅಪ್ಲೈ ಮಾಡಲಿಕ್ಕೆ ಬರಲ್ಲ, ಅದು ಎಲಿಜಿಬಿಲಿಟಿ ಬರಲ್ಲ. 2019 ಹಿಂದಕ್ಕೆ ಯಾರ ಹೆಸರಲ್ಲಿ ಆರ್ ಟಿ ಸಿ ಇದೆ ಅವ್ರು ಮಾತ್ರ ಎಲಿಜಿಬಿಲಿಟಿ ಇರ್ತಾರೆ. ಸೊ ಇದು ಒಂದು. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ನಾವು FID ಅಂತೇಳಿ ರಾಜ್ಯ ಸರ್ಕಾರದಿಂದ ಮಾಡಿತ್ತು. ಪ್ರತಿ ರೈತರಿಗೆ ಯಾರ್ಯಾರ ಜಮೀನು ಹೊಂದಿದ್ದಾರೆ ಅವ್ರಿಗೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟು ಅಂದ್ರೆ ಆಧಾರ್, ಆರ್ ಟಿ ಸಿ, ಹಾಗೆ ಅವ್ರ ಬ್ಯಾಂಕ್ ಖಾತೆ, ಬ್ಯಾಂಕ್ ಪಾಸ್ಬುಕ್, ಜೆರಾಕ್ಸ್ ಮತ್ತೆ ಫೋನ್ ನಂಬರ್ ಇಷ್ಟನ್ನು ಸೇರಿಸಿ ಒಂದು FID ಅಂತೇಳಿ ಮಾಡಿದ್ವಿ ನಾವು, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಉದ್ದೇಶಕ್ಕೆ. ಆ FID ಹೊಡೆದ್ರೆ ಅಥವಾ FID ಇಂದ ಸರ್ಕಾರದಿಂದ ದೊರೆಯತಕ್ಕಂಥ ಸೌಲಭ್ಯಗಳೇನಿದೆ ಅಷ್ಟು ಕೂಡ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾವುದೇ ಇಲಾಖೆಗೆ ಹೋದ್ರೆ FID ಕೇಳ್ತಾರೆ. ಈಗ ನೀವು ರಾಗಿ ಬಿಡಬೇಕು ಅಂದ್ರೆ FID ಕೇಳ್ತಾರೆ, ನಮ್ಮ ಇಲಾಖೆಯಲ್ಲಿ ಏನಾದರೂ ಸೌಲಭ್ಯ ತಗಬೇಕು ಅಂದ್ರೆ FID ಕೇಳ್ತೀವಿ ನಾವು. ಸೊ ಹೀಗೆ ಅದನ್ನ ಪ್ರತಿಯೊಂದನ್ನು ಏನಾದರೂ ಸೌಲಭ್ಯ ಸರ್ಕಾರದಿಂದ ಸೌಲಭ್ಯ ತಗಬೇಕು ಅಂತಂದ್ರೆ ಇದು ಕಡ್ಡಾಯವಾಗಿತ್ತು. ಈಗ ಏನಾಗ್ಮಾಡಿದ್ದಾರೆ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಮಾಡೆಲ್ ರೈತರಿಗೆ ಕೊಡ್ತಕ್ಕಂಥ ಒಂದು FID ಏನಿದೆ, ಐಡೆಂಟಿಫಿಕೇಶನ್ ಆಧಾರ ರೀತಿ ನಾವು ರೈತರಿಗೆ ಸಪರೇಟ್ ಆಗಿ FID ಕೊಟ್ಟಿದ್ವಿ. ಅದೇ ರೀತಿ ಇದನ್ನ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಇದನ್ನ ವಿಸ್ತರಿಸ್ತಾ ಇದ್ದಾರೆ. ಅದನ್ನ ಕೇಂದ್ರ ಸರ್ಕಾರದಿಂದನೇ ಇದು ಸೆಂಟ್ರಲ್ ID ಅಂತೇಳಿ ಮಾಡಿಸ್ತಾ ಇದ್ದಾರೆ. ಸೊ ಅವ್ರೇನ್ ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ ಈಗ ಅವರು ರೈತರ ಹತ್ರ ಇರ್ತಕ್ಕಂಥ ಎಲ್ಲಾ RTC ಅದಕ್ಕೆ ಜೋಡಣೆ ಮಾಡಬೇಕು, ಹಿಂದೀಕರಿಸಬೇಕು ಅದಕ್ಕೆ. ಈಗ ಕೆಲವರು ಏನ್ ಮಾಡಿದ್ದಾರೆ, ಒಂದು RTC ಸೇರಿಸ್ಬಿಟ್ಟಿದ್ದಾರೆ, ಇನ್ನೆರಡು RTC ಕೊಟ್ಟಿಲ್ಲ. ಬೇರೆ ಬೇರೆ ರೀಸನ್, ಅವ್ರ ಭಯ ಇರ್ಬೋದು, ನಮ್ದು ರೇಷನ್ ಕಾರ್ಡ್ ಇದೆ ಕ್ಯಾನ್ಸಲ್ ಆಗೋಗುತ್ತೆ, ಅಥವಾ ನನಗೆ ಬೇರೆ ಬೆನಿಫಿಟ್ ಸಿಗದೆ ಹೋಗ್ಬೋದು ಸರ್ಕಾರದಿಂದ ಸಿಗ್ತಕ್ಕಂತ, ನಾನು ದೊಡ್ಡ ರೈತ ಅಂದ್ರೆ ಬೇರೆ ಸಿಗದೆ ಇರ್ಬೋದು. ಸೊ ಈ ರೀತಿ ಎಲ್ಲ ಗೊಂದಲದಿಂದಾಗಿ ಅವರು ಸೇರಿಸಿರಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಮಾಡ್ತಾ ಇದಾರೆ, ಇದು ಕಡ್ಡಾಯವಾಗಿ ಮಾಡ್ತಾ ಇದಾರೆ. ಎಲ್ಲಾ ರೈತರು ಅವರಲ್ಲಿ ಇರ್ತಕ್ಕಂಥ 2-3 RTC ಅಥವಾ 10 RTC ಇದ್ರು ಅದನ್ನ ಸೇರಿಸಬೇಕು, ಅದಕ್ಕೆ FID ಮಾಡಬೇಕು. ಮತ್ತೆ ಇ-ಕೆ-ವೈ-ಸಿ ಮಾಡಿಸ್ಬೇಕು, ಕಡ್ಡಾಯವಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು. ಅದಕ್ಕೆ ಮೊಬೈಲ್ಗೆನೆ OTP ಬರುತ್ತೆ ಅವ್ರಿಗೆ, ಸುಮಾರು 4 OTP ಕೊಟ್ರೆ ಅವ್ರದ್ದೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅದು. ಸೊ ಈ ಮುಂದೆ ಏನೋ ಪಿ ಎಂ ಕಿಸಾನ್ ಮುಂದುವರಿಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ ಸೆಂಟ್ರಲ್ ID
0: ಮಾಡಿಸ್ಬೇಕು. ಹಲೋ ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು? ಹಾ ಶೇಖರ್, ಎಲ್ಲಿಂದ ಮಾತನಾಡ್ತಿದ್ದೀರಾ? ಎಲೆಉಂಡಿಯಿಂದ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಯಾರು ನಮ್ಗೆ

0: ಆಸ್ಪಾಲ್ ಕೊಡಬೇಕು. ಮತ್ತೆ ಪೈಪ್ ಸೆಟ್ಗಳು ನಮ್ಮಲ್ಲಿ 5 ಸಾವಿರ ಆರು ವರ್ಷ ತುಂಬಾ ಗಂಟೆ ತಗೊಳ್ಳ.
1: ಎಷ್ಟಾಕ್ರೆ ಜಮೀನಿದೆ ಶೇಖರ್ ಅವರು? ಶೇಖರ್ ಅವರು ಎಷ್ಟು ವರ್ಷ, ಎಷ್ಟಾಕ್ರೆ ಜಮೀನಿದೆ ತಮಗೆ? ಎರಡು ಎಕರೆ. ಅದೇ 7 ವರ್ಷ ತುಂಬಬೇಕದು. ಆಯ್ತು, ಖಂಡಿತ ಬಂದಾಗ ನಾವು ಕೊಡಿಸ್ತೀವಿ ನಿಮ್ಗೆ. ಯಾವ ಯಾವ ಆಡಿ ನೀವು ಹೇಳುದು? ಎಲೆ ಉಂಡಿ ಆಡಿನಾ? ಆಯ್ತು, ಅರ್ಜಿ ಹಾಕಿರಿ ನಿಮ್ಗೆ, ನಾವು ಬಂದ ತಕ್ಷಣ ಫೋನ್ ಮಾಡಿ ನಿಮ್ಗೆ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
2: ಧನ್ಯವಾದಗಳು ಶೇಖರ್ ಕರೆ ಮಾಡಿದ್ದಕ್ಕೆ. ಇದ್ರ ಜೊತೆಗೆ ಏನಾದ್ರು ರೈತರಿಗೆ ಕೃಷಿ ಇಲಾಖೆಯಿಂದ ಏನಾದ್ರು ತರಬೇತಿಗಳು ಬೆಳೆಗೆ ಸಂಬಂಧಪಟ್ಟಂತೆ ಅಥವಾ ಕಾರ್ಯಾಗಾರಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಇಲಾಖೆಯಿಂದ, ಹೇಗೆ ಸರ್?
1: ಈಗ ನಾವು ಈಗ ಮುಂಗಾರು ಹಂಗಾಮ್ಗೆ, ಪೂರ್ವ ಮುಂಗಾರು ಹಂಗಾಮ್ಗೆ ತಮಗೆ ಆಗ್ಲೇ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ವರ್ಷ ನಮ್ಮ ಮುಸ್ಕಿನ್ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿಳಿ ಸುಳಿ ಅಂತೇಳಿ ರೋಗ ಸಾಕಷ್ಟು ಬಾಧೆಯನ್ನು ಕೊಟ್ಟಿದೆ. ರೈತರು ಕೂಡ ನಷ್ಟವನ್ನು ಅನುಭವಿಸಿದ್ದಾರೆ. ಅದಕ್ಕೆ ನಾವು ಈ ಸರಿ ಏನು ಪ್ಲಾನ್ ಮಾಡಿದ್ದೀವಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಿಗೆ ಆಗಲೇ ಕರಪತ್ರನ ಮುದ್ರಿಸಿದ್ದೀವಿ. ಅವ್ರಿಗೆ ರೈತರಿಗೆ ಎಲ್ಲಿ ಬೀಜ ತಗೊಂತಾರೆ, ನಮ್ಮ ಇಲಾಖೆಯಲ್ಲಿ ಬೀಜ ತಗೊಂಡ್ರೆ ಅದ್ರ ಜೊತೆಗೆ ನಾ ಕರಪತ್ರ ಕೊಡ್ತೀವಿ, ಏನೇನು ಮಾಡಬೇಕು ಅಂತೇಳಿ. ಏನಕ್ಕೆ ಬಿಳಿ ಸುಳಿ ಬರ್ತಾ ಇದೆ ಅಂತಂದರೆ, ಮುಖ್ಯವಾಗಿ ಬೆಳೆ ಪರಿವರ್ತನೆ ಮಾಡದೇ ಇರತಕ್ಕಂಥದ್ದು ಇಲ್ಲಿ. ಇದು ರೋಗಾಣು ಏನಿದೆ ಮಣ್ಣಿನಲ್ಲಿ ಇರುತ್ತೆ, ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಮೊಳಕೆ ಒಡೆದು ಅದು ರೋಗ ಬಂದು ಬಿಳಿ ಸುಳಿ ಆಗುತ್ತೆ ಬೆಳೆ ಜೋಳ, ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಅನಂತರ ಇಳುವರಿನೂ ಸಹ ಕುಂಠಿತ ಆಗುತ್ತೆ. ಸೊ ಇದು ಮುಖ್ಯವಾದಂಥ ರೋಗ ಲಕ್ಷಣಗಳು. ಅಂದರೆ ಎಲೆ ತಳಭಾಗದಲ್ಲಿ ಬೂದಿ ರೀತಿಯಲ್ಲಿ ಬರುತ್ತೆ, ಆ ಬೂದಿ ಏನಿದೆ ಅದು ರೋಗಾಣು ಗಾಳಿ ಮೂಲಕ ಬೇರೆ ಬೇರೆ ಜಮೀನಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಜಮೀನಿಗೆ ಬಂತು ಅಂದರೆ ಪಕ್ಕ ಜಮೀನವ್ರಿಗೂ ಬರುತ್ತೆ. ಆಯಿತಾ, ಇದು ಇರ್ತಕ್ಕಂಥದ್ದು. ಇದಕ್ಕೆ ನಾವೇನು ರೆಕಮೆಂಡೇಷನ್ ಮಾಡ್ತೇವೆ ಅಂದರೆ, ಕಳೆದ ವರ್ಷ ಈ ಭಾಗದಲ್ಲಿ ಸ್ವಲ್ಪ ಮಳೆನೂ ಜಾಸ್ತಿ ಆಯಿತು, ಹಾಗೆ ಬೆಳೆ ಪರಿವರ್ತನೆ ಪ್ರತಿ ತಮ್ಗೆ ಗೊತ್ತಿದೆ, ಇಲ್ಲಿ ಸೈಲೇಜ್ ಯೂನಿಟ್ಗಳು ಸಾಕಷ್ಟು ಇದ್ದಾವೆ ಕೋಟೆ ಭಾಗದಲ್ಲಿ. ಅಂದರೆ ಸೈಲೇಜ್ಗೆ ಅಂದರೆ ಮೇವುಗೋಸ್ಕರ ಜಾಸ್ತಿ, ಕಾಳಗಿನ ಮೇವಿಗೆ ಜಾಸ್ತಿ ಬೆಳೀತಾ ಇದ್ದಾರೆ. 75-80 ದಿವಸಕ್ಕೆ ಕಟಾವು ಮಾಡ್ತಾ ಇದ್ದಾರೆ. ಆಯ್ತಾ, ಹಿಂದೆನೆ ಉಳುಮೆ ಮಾಡ್ತಾ ಇದ್ದಾರೆ, ಅಂದ್ರೆ ಮೋತೆ ಸಮೇತನ ಕಟಾವ್ ಮಾಡಿ ಅದನ್ನ ಸೈಲೇಜ್ ಕೊಡ್ತಾ ಇದ್ದಾರೆ. ಆಯ್ತಾ, 15-20 ಟನ್ನು ಬೆಳೀತಾ, ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲ ಅಂತಲ್ಲ, 2.5 ಸಾವಿರ. ಈಗ ಈ ಸೀಸನ್ ಅಲ್ಲಿ ಬೇಸಿಗೆ ಇರೋದ್ರಿಂದ 3.5 ಸಾವಿರ ತನಕ ಬಂದು ಅವರೇ ಕಟಾವ್ ಮಾಡಿ ಕಟ್ ಮಾಡಿ ತಗೊಂಡೋಗ್ತಾ ಇದ್ದಾರೆ ಸೈಲೇಜ್ ಮಾಡ್ತಕ್ಕಂಥವ್ರು. ಸೊ ಇದೇನಾಗ್ತಾ ಇದೆ, ಪ್ರತಿ 3 ತಿಂಗಳಿಗೂ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ. 3-4 ಬೆಳೆ ಬೆಳೆದಿರ್ತಕ್ಕಂಥವ್ರು ಇದಾರೆ, 4 ಬೆಳೆ ಬೆಳೆದಿರ್ತಕ್ಕಂಥವ್ರು ರೈತರು ಇದ್ದಾರೆ. ಸೊ ಇದೇನು ಅದೇ ಜಮೀನಲ್ಲಿ ಅದೇ ಬೆಳೆನ ಬೆಳೀತಾ ಇರೋದ್ರಿಂದ, ಪುನರಾವರ್ತನೆಯಾಗಿ ಬೆಳೀತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಾಣು ಉಲ್ಬಣಗೊಂಡು ಬಿಳಿ ಸುಳಿ ಕಾಣಿಸ್ಕೊತಾ ಇದೆ. ಆಮೇಲೆ ಕಳೆದ ಬಾರಿ ಸ್ವಲ್ಪ ನಮ್ಮ ವಾತಾವರಣದಲ್ಲೂ ಸಹ ಆರ್ದ್ರತೆ ಅಂದರೆ ತೇವಾಂಶ ಜಾಸ್ತಿ ಇದ್ದುದು ಕೂಡ ಪೂರ್ವಕವಾಗಿ ರೋಗಾಣು ಜಾಸ್ತಿ ಸ್ಪ್ರೆಡ್ ಆಗಿ ಬೆಳೆ ನಷ್ಟ ಆಗಿದೆ. ಸೊ ಅದಕ್ಕೆ ನಾವು ಕಡ್ಡಾಯವಾಗಿ ರೈತರಿಗೆ ಏನಂತ ಹೇಳುವಂಥದ್ದು ಅಂತಂದರೆ, ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಒಂದು ಸಂಯುಕ್ತ ಕೀಟನಾಶಕ ಇದೆ, ಅದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತೇಳಿ ಸಂಯುಕ್ತ ಕೀಟನಾಶಕ. ಅದಕ್ಕೆ 3 ಗ್ರಾಂ ಪ್ರತಿ ಕೆಜಿಗೆ, ಅಂದರೆ ನೀವೇನು ಬಿತ್ತನೆ ಬೀಜಕ್ಕೆ ಬಳಸ್ತಾ ಇದ್ರಿ ಬೀಜನ, ಸುಮಾರು 8 ಕೆಜಿ ಬಳಸ್ತಾರೆ ನಮ್ಮ ರೈತ ಬಾಂಧವರು, ಅದನ್ನು 24 ಗ್ರಾಮು ಅಥವಾ 25 ಗ್ರಾಮವರೆಗೂ ಬಳಸ್ಬೋದು, ಏನು ತೊಂದರೆ ಇಲ್ಲ. ಆ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡುವಂಥದ್ದು, ಆ ಬಿತ್ತನೆ ಬೀಜ ಹರಡ್ಕೊಳ್ಳೋದು ಒಂದು ಟಾರ್ಪಲ್ ಅಥವಾ ಚೀಲದ ಮೇಲೆ ಹಾಕ್ಬಿಟ್ಟು ಔಷಧಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಚುಮುಕಿಸಿ, ಅಂದರೆ ನೀರು ಚುಮುಕಿಸೋದು ಅಂತಂದರೆ ಆ ಔಷಧಿ ಬಿತ್ತನೆ ಬೀಜಕ್ಕೆ ಕಚ್ಕೋಬೇಕು. ಮತ್ತೆ ನಂತರ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2-3 ಗಂಟೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಮಾಡೋದ್ರಿಂದ ಸುಮಾರು 15 ದಿವಸದವರೆಗೂ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಅಲ್ಲಿ ಮಣ್ಣಿನಲ್ಲಿರ್ಬೋದು ಅಥವಾ ಬೀಜದ ಮೂಲಕ ಬಂದಿರತಕ್ಕಂಥ ರೋಗಾಣುಗಿಂದ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಆ ನಂತರ 15-20 ದಿವಸ ಆದಮೇಲೆ ಕಡ್ಡಾಯವಾಗಿ ಮತ್ತೆ ಅಲ್ಲೊಂದು ಇಲ್ಲೊಂದು ಬಿಳಿ ಸುಳಿ ಕಾಣಿಸ್ಕೊಳುತ್ತೆ. ಆಗ ಕಡ್ಡಾಯವಾಗಿ ಇದೇ ಔಷಧಿನ, ಏನು ಬೀಜೋಪಚಾರಕ್ಕೆ ಬಳಸಿರ್ತಾರೆ ಅದೇ ಔಷಧಿನ ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತೆ ಏನಾದರೂ ನಿಮಗೆ ಏನಾದರೂ ಕಾಣಿಸಿದ್ರೆ 30-35 ದಿವಸದಲ್ಲಿ ಕಾಣಿಸಿದ್ರೆ, ಮತ್ತೆ ಏನಾದರೂ ಅಲ್ಲೊಂದಿಲ್ಲೊಂದು ಕಾಣಿಸಿದ್ರೆ ಇನ್ನೊಂದು ಔಷಧಿ ಇದೆ, ಅಜಾಕ್ಸಿಸ್ಟ್ರೋಬಿನ್ ಅಂತ ಇದೆ, ಅದನ್ನು ಕೂಡ ಸ್ಪ್ರೇ ಮಾಡಲೇಬೇಕಾಗತ್ತೆ. ಈಗ ಹೆಂಗೆ ಅಂದರೆ ನಮಗೆ ಈಸಿ ಬೆಳೆ ಅಂತೇಳಿ ನಾವು ಶಿಫ್ಟ್ ಆದ್ವಿ, ಮತ್ತೆ ಎಲ್ಲರೂ ಅದೇ ಬೆಳೆ ಬೆಳೀತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದಾರೆ, ಗ್ಯಾಪ್ ಕೊಡ್ತಾ ಇಲ್ಲ, ಪ್ರತಿ 3 ತಿಂಗಳಿಗೂ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ. ಸೊ ಇವೆಲ್ಲದರಿಂದಾಗಿ ಸ್ವಲ್ಪ ರೋಗ ಜಾಸ್ತಿ ಆಗಿದೆ ಇದು. ಅದಕ್ಕೆ ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ನಾವು ಆಟೋ ಪ್ರಚಾರ ಪ್ಲಾನ್ ಮಾಡಿದ್ದೀವಿ, ಕರಪತ್ರವನ್ನು ಮುದ್ರಿಸಿದ್ದೀವಿ, ವಾಲ್ ರೈಟಿಂಗು ಕೂಡ ಮಾಡ್ತಾ ಇದ್ವಿ, ಎಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲೂ ಮಾಡಿಸ್ತಾ ಇದ್ದೀವಿ. ಸೊ ಮತ್ತೆ ತರಬೇತಿಗಳನ್ನು ಕೂಡ ಕೊಡ್ತೀವಿ ರೈತ ಬಾಂಧವರಿಗೆ. ಆಟೋ ಪ್ರಚಾರ ಹೋಗ್ತೀವಿ.

0: ಪ್ರತಿ ಪಂಚಾಯತಿನಲ್ಲೂ ನಾವು ಪ್ಲಾನ್ ಮಾಡಿದ್ವಿ. ಈಗ ಬರ್ಣಿ ಮಳೆ ಶುರು ಇನ್ನೊಂದು ವಾರದಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನ ಪ್ಲಾನ್ ಮಾಡಿದ್ವಿ, ಅದನ್ನ ಪ್ರಚಾರವನ್ನ ಸಾಕಷ್ಟು ಪ್ರಚಾರವನ್ನ ಕೊಡ್ತೀವಿ. ಅದು ದಯವಿಟ್ಟು ರೈತ ಬಾಂಧವರು ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಇದರಿಂದ ಪಾರಾಗ್ಬೋದು, ಹಾಗೆ ರೋಗ ರಹಿತವಾದಂತ ಬಿತ್ತನೆ ಏನು ಬೆಳೆಯನ್ನ ಬೆಳಿಬಹುದು.
1: ಸರಿ, ಇದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಮೊಬೈಲ್ ಆಪ್ ಅಥವಾ ಆನ್ಲೈನ್ ಮೂಲಕ ಏನಾದರೂ ಅವರು ಸರ್ವಿಸ್ಗಳನ್ನ ಪಡೆದುಕೊಳ್ಬಹುದು ಅಥವಾ ಹೇಗೆ ಸರ್?
0: ಅಂದ್ರೆ ನಮ್ಮ ಇಲಾಖೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೆ ಏನಾದರೂ ಅವ್ರ ಮಾಹಿತಿ ಬೇಕು ಅಂತ ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ, ಅದನ್ನ ಅದಕ್ಕೆ ಮಾತಾಡಿದ್ರೆ ಅವರು ಮಾಹಿತಿಯನ್ನು ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ತಾಂತ್ರಿಕ ಮಾಹಿತಿ ಇರ್ಬೋದು, ಈ ತರ ಸಬ್ಸಿಡಿ ದೊರೀತಕ್ಕಂತ ಮಾಹಿತಿ ಇರ್ಬೋದು, ಖಂಡಿತ ನಾವು ಕೊಡ್ತಾ ಇದೀವಿ ಅದನ್ನ.
1: ಸರ್, ಏನಾದರೂ ಈ ಸಾವಯವ ಕೃಷಿಗೆ ಸರ್ಕಾರದಿಂದ ಉತ್ತೇಜನ ಸಿಗ್ತಾ ಇದೆ ಅಥವಾ ಪ್ರೋತ್ಸಾಹ ಧನಗಳು ಅಥವಾ ಹೇಗೆ ಸರ್ ಇದ್ರ ಬಗ್ಗೆ?
0: ಈಗ ನಮ್ಮಲ್ಲಿ ನೈಸರ್ಗಿಕ ಕೃಷಿಯನ್ನ ಪ್ರಮೋಟ್ ಮಾಡಲಿಕ್ಕೆ ಒಂದು ಸ್ಕೀಮ್ ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಕೆಲವು ಆಯ್ದ ಗ್ರಾಮಗಳಲ್ಲಿ ಸುಮಾರು ಒಂದು 125 ರೈತರನ್ನ ನಾವು ಪ್ರತಿ ಹೋಬಳಿನಲ್ಲಿ 125 ರೈತರನ್ನ ಆಯ್ಕೆ ಮಾಡಿ ಯಾರ್ಯಾರ ಆಸಕ್ತಿ ಇದೆ ಅಂತವ್ರಿಗೆ ನಾವು ನೈಸರ್ಗಿಕ ಕೃಷಿಯನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದೀವಿ. ಅವ್ರಿಗೀಗಾಗಲೇ ನಾವು 4,000 ರೂಪಾಯಿ ಒಬ್ಬ ರೈತರಿಗೆ ನಾವು ಅಕೌಂಟ್ಗೆ ನೇರವಾಗಿ ಅವ್ರಿಗೆ DBT ಮೂಲಕ ಪಾವತಿ ಮಾಡಿದ್ವಿ, ಅಂದ್ರೆ ಇನ್ಪುಟ್ ಖರೀದಿ ಮಾಡ್ಲಿಕ್ಕೋಸ್ಕರ ಮಾಡಿದ್ವಿ. ಅವ್ರ ಮುಂದಿನ ದಿನಗಳಲ್ಲಿ ಈಗಾಗಲೇ ತರಬೇತಿ 2 ಹಂತದಲ್ಲಿ ತರಬೇತಿಯನ್ನ ಕೊಟ್ಟಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲಿ ಸರ್ಟಿಫಿಕೇಶನ್ ಏನಿದೆ, ಆ ಸಾವಯವ ಕೃಷಿ ಪ್ರಮಾಣ ಪತ್ರ ಏನಿದೆ ಅದನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಅದಕ್ಕೆ
1: ಓಕೆ ಸರ್, ಈಗ ತಾವು ಮಣ್ಣಿನ ಪರೀಕ್ಷೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಗಣೇಶ್ ಅವ್ರ ಕರೆ ಮಾಡಿದಾಗ, ಅಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಈ ಒಂದು ಮಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಗೆ ಯಾವ ತರ ಬೆಳೆಗಳಿಗೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್? ಜೊತೆ ಆ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಸರ್?
0: ಮಣ್ಣು ಈಗೆಲ್ಲ ಅದು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಮಣ್ಣು ಬಗ್ಗೆ ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ರೈತರು. ಅದು ಜೀವ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಜೀವಾಣುಗಳು ಇರ್ತವೆ. ಆಮೇಲೆ ಮೇಲ್ಪದರ ಮಣ್ಣು ಏನಿದೆ, ಮೇಲ್ಗಡೆ 1 ಅಡಿ 1.5 ಅಡಿ ಮಣ್ಣು ಏನಿದೆ ಅದರಲ್ಲೇ ಇರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ ಏನಿದೆ, ಸಸ್ಯಗಳಿಗೆ ಬೇಕಾಗಿದ್ದಂಥ ಪೋಷಕಾಂಶಗಳು ಕೂಡ ಅದರಲ್ಲಿ ದೊರೀತಕ್ಕಂಥದ್ದು, ಅದನ್ನ ಚೆನ್ನಾಗಿಟ್ಕೊಂಡ್ರೂ ಮಾತ್ರ ನೀವು ಉತ್ತಮವಾದಂಥ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ನಾವು ಬಾಡಿ ಚೆಕಪ್ ಹೆಂಗೆ ಮಾಡಿಸ್ತೀವಿ, ಅದೇ ರೀತಿ ಮಣ್ಣನ್ನು ಪರೀಕ್ಷೆನೂ ಮಾಡ್ಕೊಬೇಕು. ಅದಕ್ಕೂ ಜೀವ ಇರ್ತಕ್ಕಂಥದ್ದು, ಅದನ್ನು ಮಣ್ಣು ಪರೀಕ್ಷೆ ಮಾಡಿದ್ರೆ ಸಾರಜನಕ ಪ್ರಮಾಣ ಎಷ್ಟಿದೆ, ರಂಜಕ ಪ್ರಮಾಣ ಎಷ್ಟಿದೆ, ಪೊಟಾಷ್ ಪ್ರಮಾಣ ಎಷ್ಟಿದೆ, ಅದೇ ರೀತಿ ಸಾವಯವ ಗೊಬ್ಬರ ಪ್ರಮಾಣ ಎಷ್ಟಿದೆ. ನಾವು ಸಾವಯವ ಗೊಬ್ಬರನ ಹಾಕುವಂಥದ್ದು ಕಡಿಮೆ ಮಾಡಿದ್ವಿ, ಈಗ ಇತ್ತೀಚಿನ ದಿನಗಳಲ್ಲಿ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಜಾಸ್ತಿ. ಸೊ ಅದಕ್ಕೆ ಸಾವಯವ ಗೊಬ್ಬರ ಕಡ್ಡಾಯವಾಗಿ ಹಾಕ್ಬೇಕು, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅದು. ಮತ್ತೆ PH ಅಂತ ಏನ್ ಹೇಳ್ತೀವಿ, ರಸಸಾರ, ಅದು 7 ಇರಬೇಕು, 7 ಅಂತ ಬರುತ್ತೆ, ಅದಕ್ಕಿಂತ ಕಡಿಮೆನೂ ಇರಬಾರ್ದು ಜಾಸ್ತಿನೂ ಇರಬಾರ್ದು. ಅದಿದ್ದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನಾವು ಹಾಕಿದಂತ ಗೊಬ್ಬರ ಅಥವಾ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಇಲ್ಲ ಅಂತಂದ್ರೆ ನಾವು ಹಾಕಿದ್ದು ವೇಸ್ಟ್ ಆಗುತ್ತೆ, ಸರಿಯಾದ ರೀತಿ ಬೆಳವಣಿಗೆ ಆಗಲ್ಲ, ನಾವು ಹಾಕ್ದಂತ ಗೊಬ್ಬರನು ಕೂಡ ಅದು ತಗೊಳ್ಳಿಕ್ಕೆ ಆಗೋದಿಲ್ಲ, ಅದು ನಾವು ಹಾಕದಂತ ಅಂದ್ರೆ ಖರ್ಚು ವೆಚ್ಚ ವೇಸ್ಟ್ ಆಗುತ್ತೆ ರೈತರಿಗೆ. ಸೊ ಆ ನಿಟ್ಟಿನಲ್ಲಿ ನೀವು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಿ ನಾವೊಂದು ನಮ್ಮ ಇಲಾಖೆನಲ್ಲೂ ಸಂಪರ್ಕಿಸ್ಬೋದು, ಒಂದು ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಾಗೆ. ಹಾಗೆ ಬೇರೆ ಬೇರೆ KVK ಇದೆ, ನಮ್ಮ JSS ಸುತ್ತೂರು KVKನಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ ಅವರು ಕೂಡ. ಹಾಗೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಮಾಡಕ್ಕೆ, ಈಗ ಗೊಬ್ಬರದ ಅಂಗಡಿನಲ್ಲೇ ಕೆಲವರು ಕಲೆಕ್ಟ್ ಮಾಡಿ ಅವ್ರಿಗೆ ಸ್ಪಿಕ್ ಕಂಪನಿ ಇದೆ ಅವರೇ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ರೈತರು ಬಳಸ್ಕೊಬೋದು ಅದನ್ನ. ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಂಪರ್ಕಿಸಿದ್ರೆ, ನಮ್ಮ ರೈತ ಸಂಪರ್ಕ ಎಲ್ಲಿ ಕೊಡ್ಬೋದು ಏನು ಅಂತೇಳಿ ಹೇಳಿದ್ರೆ ಖಂಡಿತ ನಾವು ಮಾಹಿತಿ ನೀಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಮಣ್ಣು ಪರೀಕ್ಷೆಗೆ.
1: ಸರಿ, ಪ್ರಸ್ತುತ ದಿನದಲ್ಲಿ ರೈತರು ಎದುರಿಸ್ತಾ ಇರತಕ್ಕಂಥ ಒಂದು ಪ್ರಮುಖ ಸಮಸ್ಯೆಗಳ ಬಗ್ಗೆ ತಾವು ತಿಳಿಸ್ಬೋದು, ಜೊತೆಗೆ ಅವುಗಳಿಗೆ ಇಲಾಖೆ ಯಾವ ಥರ ಒಂದು ಪರಿಹಾರಗಳನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಸಲಹೆ ಏನು ಸರ್?
0: ಅದೇ ಪ್ರಸ್ತುತ ಈಗ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಮೇನ್ ಆಗಿ ನಮಗೆ ಮುಸ್ಕಿನ ಜೋಳದಲ್ಲಿ ಬರ್ತಕ್ಕಂಥ ಬಿಳಿ ಸುಳಿ ರೋಗ ಒಂದು. ಇದಕ್ಕೆ ಸಂಬಂಧಪಟ್ಟಾಗ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ರೈತರು ತಾವು ಮುಂದೆ ಬರಬೇಕು, ನಾವು ಇಲಾಖೆ ಕೊಡ್ತಕ್ಕಂಥ ಮಾರ್ಗದರ್ಶನ ಏನಿದೆ, ಮಾರ್ಗಸೂಚಿ ಏನಿದೆ, ಅದ್ರ ಪ್ರಕಾರ ಬೆಳೆ ಬೆಳೆದ್ರೆ ಖಂಡಿತವಾಗ್ಲಿ ಅವ್ರಿಗೆ ರೋಗರಹಿತವಾದಂಥ ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಹತ್ತಿ ಬೆಳೆ ಈಗಾಗಲೇ ಕಡಿಮೆ ಆಗಿದೆ, ಏರಿಯಾ ಕಡಿಮೆ ಆಗಿದೆ ಈ ಭಾಗದಲ್ಲಿ. ಯಾಕೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ರೇಟ್ ಸಿಗ್ತಾ ಇಲ್ಲ, ಮತ್ತೆ ಖರ್ಚು ವೆಚ್ಚ ಜಾಸ್ತಿ ಆಗಿದೆ ಅನ್ನೋವಂಥ ಒಂದು ಇದರಿಂದಾಗಿ ಬೇರೆ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗೆ ಹೆಚ್ಚು ಆದಾಯ ಕೊಡ್ತಕ್ಕಂಥ ಶುಂಠಿ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ರೈತರು. ಶುಂಠಿ ಎಷ್ಟು ರೂಪಾಯಿ ಬರಲಿ,

0: ಒಂದು ಈಗ ಕಳೆದ 2 ವರ್ಷದ ಹಿಂದೆ ಸುಮಾರು 10,000 ರೂಪಾಯಿಗೆ ಹೋಗಿತ್ತು ಶುಂಠಿ. ಅದು ಅವತ್ತು 1,000 ಬ್ಯಾಗ್ ಬೆಳೆದವರು 1 ಕೋಟಿ. ಅವತ್ತು 1 ಕೋಟಿ ರೂಪಾಯಿ ಇತ್ತು 1,000 ಬ್ಯಾಗ್ ಬೆಳೆದ್ರೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಏನಾಗಿದೆ, ಅದೇ ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದ್ರು. ರೈತರು ಡಿಸೈಡ್ ಮಾಡ್ಬೇಕು ಯಾವ ಬೆಳೆ ಬೆಳೆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಥವಾ ಮಾರ್ಕೆಟ್ನಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ. ಎಲ್ಲರೂ ಈಗ ಹೆಂಗೆ ಆಗಿದೆ ಅಂದ್ರೆ, ಒಬ್ರು ಬಾವಿ ಇದು ಬಿದ್ರೆ, ಒಂದು ಕುರಿ ಬಾವಿ ಬೀಳ್ತಂದ್ರೆ ಎಲ್ಲ ಕುರಿಗೂ ಬಾವಿ ಬೀಳ್ತಾ ಇದೆ. ಅದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅದನ್ನ ರೈತರು ಒಂದು ಸ್ವಲ್ಪ ತಾವು ಅವಲೋಕಿಸ್ಬೇಕಾಗತ್ತೆ. ಈಗ ಎಲ್ಲರೂ ಆಗ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಮಾರ್ಕ್ ಈಗ ನಮ್ಮ ಕೃಷಿ ಪ್ರೊಡ್ಯೂಸ್ ಏನಿದೆ ಅದು ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಇರ್ತಕ್ಕಂಥದ್ದು, ಪ್ರೈಸ್ ಡಿಸೈಡ್ ಆಗುವಂಥದ್ದು ಮಾರುಕಟ್ಟೆ ಪ್ರೈಸು. ಈಗ ಸಪ್ಲೈ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ರೇಟ್ ಕಡಿಮೆ
1: ಆಗುತ್ತೆ.
0: ಸಪ್ಲೈ ಕಡಿಮೆ ಆಯಿತು ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಈಗ ಟೊಮ್ಯಾಟೊ 10 ರೂಪಾಯಿ 5 ರೂಪಾಯಿಗೆ ಬಂದ್ಬಿಟ್ಟಿದೆ ರೈತರ ಹತ್ರ ತಗೊಳ್ಳುವಂಥದ್ದು, ಯಾಕೆಂದ್ರೆ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಇದು ಏನು ಯುದ್ಧದಿಂದಾಗಿ ಹೊರಗಡೆ ರಫ್ತು ಆಗ್ತಾ ಇಲ್ಲ. ಸೊ ಈ ನೆಲೆಯಲ್ಲಿ ರೇಟ್ ಕಡಿಮೆ ಆಗಿದೆ. ಅದು ಏನು ಈಗ ನಮ್ದೊಂದೇ ದೇಶದ ಪರಿಸ್ಥಿತಿ ಅಲ್ಲ, ಬೇರೆ ಬೇರೆ ಬೇರೆ ದೇಶಗಳು ಕೂಡ ಇದೇ ತೊಂದರೆಯನ್ನು ಎದುರಿಸ್ತಾ ಇದ್ದಾವೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಬೆಳೆನ ತಾವು ನಿರ್ದಿಷ್ಟವಾಗಿ ಯಾವ್ದಾದ್ರು ಈಗ ಬೆಳೆ ಪರಿವರ್ತನೆ ಅಥವಾ ಪರ್ಯಾಯ ಬೆಳೆಗಾಗಿ ಒಲವು ತೋರಿಸಬೇಕಾಗತ್ತೆ ರೈತರು. ಹಾಗೆ ಸಮಗ್ರ ಕೃಷಿ ಪದ್ಧತಿ, ಒಂದೇ ಬೆಳೆ ಬೆಳೆಯ ಬದಲು ಬೇರೆ ಬೇರೆ ಬೆಳೆ ಬೆಳೆದ್ರೆ ಅವ್ರಿಗೆ ರೈತರಿಗೆ ಖಂಡಿತ ಅನುಕೂಲ ಆಗತ್ತೆ.
1: ಸರಿ, ಇದ್ರ ಜೊತೆಗೆ ರೈತರು ಕೃಷಿ ಜೊತೆಗೆ ಈಗ ಹಾಲು ಉತ್ಪಾದನೆ ಇರ್ಬೋದು, ಕೋಳಿ ಸಾಕಾಣಿಕೆ ಮತ್ತು ಮೀನುಗಾರಿಕೆ, ಈ ಥರ ಒಂದು ಮಿಶ್ರ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಏನಾದರೂ ಅವ್ರಗಳಿಗೆ ನಿಮ್ಮ ಕೃಷಿ ಇಲಾಖೆಯಿಂದ ಕೂಡ ಅವ್ರಿಗೆ ನೆರವು ಸಿಗ್ಬೋದು, ಅಥವಾ ಆ ಒಂದು ಇಲಾಖೆ ಸಂಬಂಧಪಟ್ಟಂತೆ ಇಲಾಖೆ ಮುಖಾಂತರ ಮಾತ್ರ
0: ಸಂಬಂಧಪಟ್ಟ ಇಲಾಖೆನಲ್ಲೂ ಸಹ ಸಾಕಷ್ಟು ಸೌಲಭ್ಯಗಳಿಗೆ ಅಂದರೆ ಕೊಡ್ತಾ ಇದ್ದಾರೆ. ಈಗ ನಾನು ಆಗಲೇ ಹೇಳಿದೆ, ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದು ಕೂಡ ಬರುತ್ತೆ, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಗೆ ರೇಷ್ಮೆ ಬೆಳೆ ಬೆಳೆಯೋದು. ಸೊ ಇದೆಲ್ಲ ರೇಷ್ಮೆನಲ್ಲೂ ಸಾಕಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ರೇಷ್ಮೆ ಮನೆ ಕಟ್ಟಲಿಕ್ಕೆ ಕೊಡ್ತಾ ಇದ್ದಾರೆ, ಹೊಸ ಕಡ್ಡಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಸಬ್ಸಿಡಿ ಅಲ್ಲೂ ಆ ಇಲಾಖೆನಲ್ಲೂ ಸಿಗ್ತಾ ಇದ್ದಾವೆ. ಹಾಗೆ ಮೀನುಗಾರಿಕೆ ಇಲಾಖೆನಲ್ಲೂ ಮೀನಿನ ತೊಟ್ಟಿ ಅಥವಾ ಮೀನನ್ನು ಹೊಂಡ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅವರೇ ಮೀನು ಫ್ರೀಯಾಗಿ ಮೀನು ಮರಿ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡ್ರೆ ಉಚಿತವಾಗಿ ಮೀನು ಮರಿ ಕೊಡ್ತಾ ಇದ್ದಾರೆ ಅವರು. ಸೊ ಅದು ಕೂಡ ಅನುಕೂಲ ಇದೆ. ಹಾಗೆ ಕೃಷಿ ಹೊಂಡ ಅವರಲ್ಲೂ ಕೃಷಿ ಹೊಂಡ ಮಾಡ್ಕೊಂಡು ರೈತರು ಮೀನು ಸಾಕಾಣಿಕೆ ಕೂಡ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರಲ್ಲೂ ಕೂಡ ಸಬ್ಸಿಡಿ ಕೊಡ್ತಾರೆ, ಬಲೆ ಕೊಡುವಂಥದ್ದು, ತೆಪ್ಪ ಕೊಡುವಂಥದ್ದು, ಈ ಥರದ್ದೆಲ್ಲ ಅವಕಾಶ ಇದೆ. ಹಾಗೆ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲೂ ಕೂಡ, ಪಶುಸಂಗೋಪನೆ ಇಲಾಖೆ ಕೂಡ ಅನೇಕ ಸೌಲಭ್ಯ ಇದೆ. ಕುರಿ ಸಾಕಾಣಿಕೆ 500 ಕುರಿ ಸಾಕಿದ್ರೆ NLM ಅಂತ ಯೋಜನೆ ಕೇಂದ್ರ ಸರ್ಕಾರದಿದೆ, ಅದು 50 ಲಕ್ಷದವರೆಗೆ ಸಬ್ಸಿಡಿ ಇದೆ. ಅಂದ್ರೆ ಬೇರೆ ಬೇರೆ ರೀತಿ, ಈಗ 10 ಲಕ್ಷಕ್ಕೆ ಸಬ್ಸಿಡಿ ಬೇಕು ಅಂದ್ರೆ 100 ಕುರಿ ಸಾಕ್ಬೇಕಾಗತ್ತೆ, 150 ಕುರಿ ಸಾಕಿದ್ರೆ 25 ಲಕ್ಷ ಸಬ್ಸಿಡಿ ಸಿಗುತ್ತೆ, ಹಾಗೆ 500 ಕುರಿ ಸಾಕಿದ್ರೆ ಸುಮಾರು 50 ಲಕ್ಷ ಸಬ್ಸಿಡಿ ವರ್ಗ, ಅಂದ್ರೆ 1 ಕೋಟಿ ಪ್ರಾಜೆಕ್ಟು ಕಡ್ಡಾಯವಾಗಿ ಲೋನ್ ಮಾಡಿಸ್ಬೇಕಾಗತ್ತೆ, ಬ್ಯಾಂಕ್ ಅಂಡ್ ಡೇಟ್ ಸಬ್ಸಿಡಿ ಅದು. ಸೊ ಈ ರೀತಿ ಬೇರೆ ಬೇರೆ ರೀತಿ ಇಲಾಖೆನಲ್ಲೂ ಸೌಲಭ್ಯ ಇದೆ. ಅದನ್ನ ದಯವಿಟ್ಟು ಆ ಇಲಾಖೆಗೆ ಅಪ್ರೋಚ್ ಮಾಡಿ ಅವ್ರ ಹತ್ರ ಮಾಹಿತಿ ಪಡೆದು ಈ ಸಮಗ್ರ ಕೃಷಿ ಪದ್ಧತಿ ಏನಿದೆ, ಬೆಳೆ ಬೆಳೆದ್ರ ಜೊತೆಗೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡುವಂಥದ್ದು, ರೇಷ್ಮೆ ಬೆಳೆ ಬೆಳೆಯುವಂಥದ್ದು, ಇವೆಲ್ಲ ಅಳವಡಿಸ್ಕೊಂಡಾಗ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್: ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ

0: ಕಾಂಗ್ರೆಸ್ ಮತ್ತು ತಲಾ ಇಬ್ಬರು ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರ್ ರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. MIRV ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ಧತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ.

0: ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 2nd ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟ್ರದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಎಷ್ಟೆಕರೆ ಜಮೀನ್ ಇದೆ ಜಯರಾಮ್ ಅವರು? ಎಷ್ಟೆಕರೆ ಜಮೀನ್ ಇದೆ ನಮ್ಗೆ? ಅದೇ ಈಗ ನಮ್ಗೆ ಅದೇ ರೈತರ ಬೇಡಿಕೆ ಎನ್ನುವ ನಾವೆಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಆಯ್ತಾ, ಈಗ 2.5 ಎಕರೆ ಮೇಲ್ಗೆ ಅಂದ್ರೆ 3 ಎಕರೆ 3.5 ಎಕರೆ ಜಮೀನ್ ಇರ್ತಕ್ಕಂಥವ್ರಿಗೆ ಇನ್ನೊಂದು ಹೆಚ್ಚುವರಿಯಾಗಿ ಸೆಟ್ ಅನ್ನ ಕೊಡ್ತಾ ಇದೀವಿ. ಕಳೆದ ಬಾರಿಯಿಂದ 3.5 ಎಕರೆ ಮೇಲಿರ್ಬೇಕು ಜಮೀನು. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ ಜಯರಾಮ್ ಅವರೇ, ಈಗ 3.5 ಎಕರೆ ಮೇಲಿದ್ರೆ ಜಮೀನು ನಾವು ಹೆಚ್ಚುವರಿಯಾಗಿ ಇನ್ನೊಂದು ಸೆಟ್ ಕೊಡ್ತಾ ಇದೀವಿ. ಅದೇ ಈಗ ಯಾರು ಗೊತ್ತಿರೋರು ಇದ್ರೆ ಹಾಕ್ಸಿ ದಯವಿಟ್ಟು. ಅದೇ ಈಗ ಈಗ ಅದಕ್ಕೆ ಅಷ್ಟಕ್ ಮಾಡ್ಕೊಟ್ಟಿದಾರೆ, ಮುಂದಿನ ದಿನಗಳಲ್ಲೂ ನಿಮ್ಗೂ ಮಾಡ್ಕೊಡ್ಬೋದು, ನೋಡೋಣ.
2: ಓಕೆ ಓಕೆ, ಧನ್ಯವಾದಗಳು. ಸರಿ, ಈಗ ಇದ್ರ ಜೊತೆಗೆ ಈ ನಮ್ಮ ಅಥವಾ ಮಾರುಕಟ್ಟೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಬೋದು ಸರ್ ನಮ್ಮ ರೈತರಿಗೆ? ಹೇಗೆ
1: ಮಾರುಕಟ್ಟೆ ನಮ್ಮ ಅಂದರೆ ಸರ್ಕಾರಗಳ ವತಿಯಿಂದ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಈಗ ರಾಗಿಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆ ವ್ಯವಸ್ಥೆ ಕಲ್ಪನೆ ಆಗಿದೆ. ಅಂದರೆ MSP ಮೂಲಕ ರೈತರು ರಾಗಿಗೆನ್ನು ಸರ್ಕಾರದಿಂದನೇ ಖರೀದಿ ಮಾಡ್ತಾರೆ. ಸುಮಾರು 4,886 ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ, ಹೆಚ್ಚು ಕಡಿಮೆ 50 ರೂಪಾಯಿ ಒಂದು ಕೆಜಿಗೆ ಆಯಿತು. ಆಯಿತಾ, ಇದು ಒಂದು ಉತ್ತಮವಾದಂಥ ವ್ಯವಸ್ಥೆ.
2: ಹೌದು,
1: ಆಯಿತಾ. ಹಾಗೆ

0: ಭತ್ತಕ್ಕೂ ಕೂಡ MSP ಮೂಲಕ ಖರೀದಿ ಮಾಡ್ತಾ ಇದ್ದಾರೆ. ಮುಸ್ಕಿನ್ ಜೋಳನೂ ಕೂಡ ಖರೀದಿ ಮಾಡ್ತೀವಿ ಅಂತೇಳಿ KMF ಮೂಲಕ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಆಯ್ತು, ಇಲ್ಲಿ ಯಾರು ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ಳಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ತರ ವ್ಯವಸ್ಥೆನ ಸರ್ಕಾರದಿಂದನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ಆಗ್ಲೇ ಹೇಳ್ದಂಗೆ ನಾನು ಸ್ವಲ್ಪ ಮಾರ್ಕೆಟ್ ಬಗ್ಗೆನೂ ಹೆಚ್ಚು ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ, ರೈತರು ತಾವೇ ಒಂದ್ ಸ್ವಲ್ಪ ನೋಡ್ಕೊಂಡು ಬೆಳೆ ಬೆಳೆದ್ರೆ ಖಂಡಿತವಾಗಿ ಉತ್ತಮವಾದಂತ ಬೆಲೆ ಸಿಗ್ಲಿಕ್ಕೆ ಅನುಕೂಲ ಇದೆ.
1: ಸರ್, ರೈತರಿಗೆ ಏನಾದ್ರು ಹೊಸ ತಂತ್ರಜ್ಞಾನ ಅಥವಾ ನ್ಯೂ ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಕಿರಣ್ ಅವರೇ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ದು PM ಕಿಸಾನ್ ಯೋಜನೆ ಇರುತ್ತೆ, 3 ರೂಪಾಯಿ ಅಪ್ಲೈ ಮಾಡೋದು. ಅದ್ ಅಮೌಂಟ್ ಗೊತ್ತಿಲ್ಲ ಸರ್.
0: ಏನಂತ ತೋರಿಸ್ತಾ ಇದೆ? ಏನ್ ಚೆಕ್ ಮಾಡಿಸಿದ್ರೆ ಬಂದಿದ್ರ ನಮ್ಮ ರೈತ ಸಂಪರ್ಕ ಕೇಂದ್ರ?
2: ಏನಂದ್ರೆ ಅದೇ ಆಫೀಸ್ ಚೆಕ್ ಮಾಡ್ತಾ 9-10 ಅಪ್ರೂವ್ ಆಗಿದೆ, ಅವ್ರಿಗೆ ಮಾತ್ರ ಬರೋದು. ನಿಮ್ದು 10 ಅವರ್ಗೆ ಇನ್ನೂ ವೇಟ್ ಮಾಡ್ಬೇಕು ಅಂತೀರ?
0: ಆಯ್ತು, ಯಾವ ಒಬ್ಳಿಗೆ ಬರ್ತೆ ನಿಮ್ದು? ಸರ್ಗೂರ್ಗ?
2: ಸರ್ಗೂರ್ ಟೌನ್ ಸರ್.
0: ಸರ್ಗೂರ್ ಟೌನ್. ಆಯ್ತು, ಬನ್ನಿ ಈ ಸರ್ಗೂರ್ಗ್ ಬಂದು ನನ್ಗೆ ಫೋನ್ ಮಾಡಿ. ಇವ್ರೆ ಸರ್ಗೂರ್ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಾನು ಫೋನ್ ಮಾಡಿ ನಾ ಚೆಕ್ ಮಾಡಿಸ್ತೀನಿ ನಾ ಸರಿ.
1: ಆಯ್ತು, ಓಕೆ, ಧನ್ಯವಾದಗಳು ಕಿರಣ್ ಅವರು ಕರೆ ಮಾಡಿದ್ದಕ್ಕೆ. ಸರಿಗೆ, ರೈತರಿಗೆ ಈ ಇಲಾಖೆ ವತಿಯಿಂದ ಏನು ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರು ನ್ಯೂ ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರು ಇಲಾಖೆಯಿಂದ ಏನಾದ್ರು ಅವ್ರಿಗೆ ಮಾಹಿತಿ ಸಿಗ್ಬೋದು ಅಥವಾ ಹೇಗೆ ಸರ್?
0: ಖಂಡಿತ, ಇದರಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನಗಳು ಏನಿದೆ, ಇನ್ಕ್ಲೂಡಿಂಗ್ ನಾವು ಕೃಷಿ ಯಂತ್ರೋಪಕರಣಗಳು ಕೊಡುವಂಥದ್ದು ಇರ್ಬೋದು ಅಥವಾ ಆಧುನಿಕ ತಂತ್ರಜ್ಞಾನಗಳು ಏನಿದೆ ಅಳವಡಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತೇಳಿ ಮೈಸೂರಿನಲ್ಲಿದೆ. ಅಲ್ಲಿ ಕೂಡ ತರಬೇತಿ ಆಯ್ದ ಯಾರ್ಯಾರು ನೋಂದಣಿ ಮಾಡ್ಕೊಂತಾರೆ ಅಥವಾ ಕಾಲಕಾಲಕ್ಕೆ ನಾವು ಹೊಸ ಹೊಸ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ತಳಿ ಆಯ್ಕೆ ಇರ್ಬೋದು, ಆಧುನಿಕ ತಂತ್ರಜ್ಞಾನ ಇರ್ಬೋದು, ಈಗ ಬೆಳೆ ವೈಸು ಕೂಡ ನಾವು ಕೊಡ್ತಾ ಇದ್ವಿ. ಅಂದ್ರೆ ಈಗ ಫರ್ಟಿಗೇಷನ್, ಡ್ರಿಪ್ ಇರಿಗೇಷನ್ ಅಲ್ಲೇ ಗೊಬ್ಬರ ಕೊಡುವಂಥದ್ದು, ಈ ತರದ ಟೆಕ್ನಾಲಜಿ ಬಗ್ಗೆನೂ ಕೂಡ. ಆಮೇಲೆ ಹೊಸ ಹೊಸ ಈಗ ಪಾಲಿ ಹೌಸ್ ನಲ್ಲಿ ಕಲ್ಟಿವೇಷನ್ ಮಾಡ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ರೀತಿ PMFME ಅಂತೇಳಿ ಇದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ 50% ಸಹಾಯಧನ ಅದರಲ್ಲೂ ಇದೆ. ಅಂದ್ರೆ ಒಂದು ಪ್ರಾಡಕ್ಟ್ ಒಂದು ಇದರಿಂದ ಈಗ ರಾಗಿಯಿಂದ ನೀವು ರಾಗಿ ಹಿಟ್ಟು ಮಾಡ್ಕಂತೀರಿ ಗಿರಣಿ ಮಾಡ್ಲಿಕ್ಕೋಸ್ಕರ, ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಅದೇ ಎಣ್ಣೆ ಗಾಣ ಮಾಡ್ಕಂತೀನಿ ಅಂತ ಅಂದ್ರೆ ಸಬ್ಸಿಡಿ ಇದೆ. ಸೊ ಈ ರೀತಿ ಮಾಡ್ಕೊಂತೀನಿ ಅಂತ ಅಂದ್ರು ಸಹ ಅದಕ್ಕೂ ಕೂಡ ತರಬೇತಿಯನ್ನ ನಾವು ಕೊಡ್ತಾ ಇದೀವಿ, ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಅವ್ರೇನು ರೈತರು ಯಾವ್ದಾರ ಇಂಥ ಸ್ಪೆಸಿಫಿಕ್ ಆಗಿ ತರಬೇತಿ ಬೇಕು ಅಂತಂದ್ರು ಕೂಡ ನಾವು ಎಲ್ಲಿ ಯಾವ್ದು ಇನ್ಸ್ಟಿಟ್ಯೂಷನ್ ಇದೆ ಆ ರೀತಿನಲ್ಲಿ ಐಡೆಂಟಿಫೈ ಮಾಡಿ ಅವ್ರಿಗೆ CFTRI ಇರ್ಬೋದು, ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇರ್ಬೋದು, ಅವರಿಂದ ತರಬೇತಿಯನ್ನು ಕೊಡಿಸ್ಲಿಕ್ಕೆ ವ್ಯವಸ್ಥೆ
1: ಮಾಡ್ತೀವಿ. ಹಲೋ, ನಮಸ್ತೆ, ತಮ್ಮ ಹೆಸರು? ಹೇಳಿ.
2: ಕೃಷಿ
1: ಉಪಕೇಂದ್ರ ಬೇಕು
0: ಅಂತ, ಕೃಷಿ ಉಪಕೇಂದ್ರ ಬೇಕು ಅಂತನಾ?
2: ಸಾಗರನಲ್ಲಿ ಒಂದು ಉಪಕೇಂದ್ರ ಪ್ರೊಸೆಸ್ ಮಾಡ್ಕೊಡ್ತಾ ಇದ್ದೀವಿ.
0: ಸಾಗರನಲ್ಲಿ ಬೇಕು ಅಂತ ನೀವು ಕೃಷಿ ಉಪಕೇಂದ್ರ ಬೇಕು ಅಂತ? ಸರ್ಗೂರ್ ದೂರ ಆಗತ್ತ ನಿಮ್ಗೆ?
1: ಕನ್ಲಿಕ್ಕೆ ಹೋಬಳಿ ಆಗಿರೋದ್ರಿಂದ.
0: ಕನ್ಲಿಕ್ಕೆ ಹೋಬಳಿ, ಹೌದು. ಆಯ್ತಾಯ್ತು, ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿದೆ, ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ, ನೋಡೋಣ ಮುಂದಿನ ದಿನಗಳಲ್ಲಿ. ಆಯ್ತಾಯ್ತು, ಖಂಡಿತ ಖಂಡಿತ
1: ಮಾಡೋಣ. ಧನ್ಯವಾದಗಳು ಚೇರಮನ್ ಕರೆ ಮಾಡ್ತೀವಿ ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇರಿ ಸರ್. ಈ ಒಂದು ಕೃಷಿ ಇಲಾಖೆಯ ಸೇವೆಗಳನ್ನು ರೈತರು ಸಂಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ?
0: ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಕೃಷಿ ಇಲಾಖೆನಲ್ಲೂ ಸಿಬ್ಬಂದಿ ಕೊರತೆ ಇದೆ. ಮೊದಲು ಪ್ರತಿ ಹಳ್ಳಿಗೆ ಹೋಗಿ ವಿಸಿಟ್ ಮಾಡಿ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ರೈತರೇ ನಮ್ಮ ಹತ್ರ ಬರಬೇಕಾಗಿದೆ ಅಂತ. ಅಂದರೆ ಕೃಷಿ ರೈತ ಸಂಪರ್ಕ ಕೇಂದ್ರಗಳು ಏನಿದಾವೆ ಅಲ್ಲಿ ನಾವು ಮಾಹಿತಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಬಂದು ರೈತರೇ ಬಂದು ಅದನ್ನು ಏನು ಈಗ ನೀವು ಸಬ್ಸಿಡಿಗೋಸ್ಕರ ಏನು ಭೇಟಿ ಮಾಡ್ತೀನಿ, ಅದೇ ರೀತಿ ತಾಂತ್ರಿಕ ಮಾಹಿತಿಗೂ ಕೂಡ ಭೇಟಿ ನೀಡಿ ರೈತರು ಮಾಹಿತಿ ಪಡ್ಕೊಂಡು ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಏನೇನು ಬೇಕು ಅದನ್ನು ನಾವು ತರಬೇತಿ ಮೂಲಕ ಇರ್ಬೋದು ಅಥವಾ ನಮ್ಮ ತಾಂತ್ರಿಕ ಮಾಹಿತಿ ಕೊಡೋದ್ರ ಮೂಲಕ ಇರ್ಬೋದು ನಾವು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಅದನ್ನು ರೈತರು ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದಂಥ ಬೆಳೆ ಬೆಳೀಲಿ, ಹಾಗೆ ಉತ್ತಮವಾದಂಥ ಆದಾಯ ಪಡೀಲಿ ಅಂತೇಳಿ ನಾನು ಆಶಿಸ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು

0: ಕೃಷಿ ಇಲಾಖೆಯಿಂದ ರೈತರಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ, ಬಿತ್ತನೆ ಬೀಜಗಳ ಪೂರೈಕೆ ಇರ್ಬೋದು, ರಸಗೊಬ್ಬರಗಳ ವಿತರಣೆ ಹಾಗೂ ಇನ್ನಿತರ ಒಂದು ಪರಿಕರಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ರಿ. ನಮ್ಮ ರೈತರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು, ತಮಗೂ ಕೂಡ.
0: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಹೆಚ್ಡಿಕೋಟೆ ಮತ್ತು ಸರ್ಗೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.